ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 14 ದಿನ ಅಂದರೆ 2026 ಇಸ್ವಿ, ಆಗಸ್ಟ್ ತಿಂಗಳ 5 ತಾರೀಖು ಬುಧವಾರ. ಈಗ ಸಮಯ 5:58:44. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

0: ಇದು ಆಕಾಶವಾಣಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಇದೀಗ. 6:10 ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಪ್ರಸಾರವಿದೆ. 6:30 ಚಿಂತನ ದಿವಾಕರ್ ಹೆಗಡೆಯವರಿಂದ, ಇದು ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಭಾರತದ ಸೂಪರ್ ಕಂಪ್ಯೂಟಿಂಗ್ ಇಕೋಸಿಸ್ಟಮ್ ನಿರ್ಮಾಣ, ಈ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ದೀಪಿಕಾ ಎಚ್ವಿ, ಸೈಂಟಿಸ್ಟ್ ಎಫ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ, ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, ಚಿತ್ರಗೀತೆಗಳು. 9:30 ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆರೇಪಲ್, ಇದರಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತು ಕಿರುನಾಟಕ ನಡೆಸಿಕೊಡುತ್ತಾರೆ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ವಿಲ್ಮಾ ಶಾಲಿನಿ ನೊರೋನ ಹಾಗೂ ಹೆಲೆನ್ ಕ್ಲಾರೆಟ್ ಡಿಸೋಜಾ ಹಾಗೂ ವಿದ್ಯಾರ್ಥಿಗಳು. ಇದು ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಬಂಜಿತನಕ್ಕೆ ಚಿಕಿತ್ಸೆ, ಈ ಕುರಿತು ತಜ್ಞ ವೈದ್ಯರಾದ ಹರಿಚರಣ್ ಟೀಕೆ ಅವರೊಂದಿಗೆ ಸಂದರ್ಶನ. ನಂತರ ಮಗುವಿಗೆ ಎದೆಹಾಲೆ ಶ್ರೇಷ್ಠ, ಸಂವಾದ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಕಾರ್ಯಕ್ರಮ, ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶಣ್ಣ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ, ಪ್ರಾಯೋಜಕರು ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೈನಿ. ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:51 ಕೃಷಿರಂಗ, ಮೊದಲಿಗೆ ಏರೋಪಿಕ್ ಪದ್ಧತಿಯಲ್ಲಿ ಭತ್ತ ಬೇಸಾಯ ಕುರಿತು ಡಾಕ್ಟರ್ ಮಂಜಣ್ಣಗೌಡ ಸಣ್ಣಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದಪಾಲ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದ. 7:45 8:15 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 8:30 ಸಿರಿಗಂಧ ಮುಂದುವರಿಯುವುದು. ಪ್ರಚಲಿತ ವಿದ್ಯಮಾನಗಳು. 9:30 ಕ್ರೀಡಾಲೋಕ, ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾ ಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇವು ಇಂದಿನ ನಮ್ಮ ಕಾರ್ಯಕ್ರಮಗಳು. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ,
2: ರೆಡ್ ಬೈ ಸುಭದ್ರ ರಾಮಚಂದ್ರನ್. The Parliament has passed the Registration of Births and Deaths Amendment Bill 2026 with the Rajya Sabha approving it yesterday. Lok Sabha had already passed the bill. Minister of State Vahom Nityanand Rai moved the bill in the upper house, which aims to amend the Registration of Births and Deaths Act 1969. Following the passage of the bill, the Rajya Sabha was adjourned for the day. The Lok Sabha has passed the Appropriation Number 3 Bill 2026 yesterday. Following the passage of the bill, the lower house was also adjourned for the day. Earlier, Finance Minister Nirmala Sitharaman introduced the Taxation and Other Laws Amendment Bill 2026. The lower house witnessed repeated disruptions by opposition members over several issues, including alleged police action during students' protest over the NEET paper leak issue. India has condemned the attack on the Indian-flagged commercial vessel MSV Faiz Noor Olia that sank in the Red Sea off the coast of Yemen yesterday. In a statement, Ministry of External Affairs said all 13 Indian nationals have been rescued. It said the Indian embassy in Riyadh is closely monitoring the situation and proactively coordinating with the Yemeni authorities for the safety and security of the crew. The ministry thanked the Yemeni authorities for their support. It said the continuing incidents of attacks on commercial shipping in the region are deeply worrisome. The Ministry of External Affairs said the targeting of commercial shipping in the region must end and free and unimpeded navigation and commerce through the international waterways in the region must be restored at the earliest. India has termed the so-called local elections in Pakistan-occupied Jammu and Kashmir as complete farce, saying such hollow exercises cannot hide reality. Briefing media in New Delhi yesterday, External Affairs Ministry spokesperson Randhir Jaiswal pointed out that the real happening is that of public protests and wanton killings by Pakistani forces. He added that Pakistan must be held accountable and the world should see Pakistan's hypocritical lecturing on human rights.
3: This so-called local election in Pakistan-occupied Kashmir is a complete farce. The real happening is that of public protests and wanton killings by Pakistani forces. Such hollow exercises cannot hide reality. Since June this year, at least 90 civilians have lost their lives in the continuing crackdown. Many more have been injured. As you have seen, the Pakistani establishment has answered public discontent with bullets, blackouts, intimidation and repression, and now seeks to manufacture legitimacy.
2: India, as chair of BRICS 2026, will host the third BRICS Culture Working Group meeting in Bhopal from today till August 6th. The Minister of Culture said that the meeting will bring together representatives from BRICS member states to advance cultural cooperation and build consensus on key areas ahead of the BRICS Culture Ministers meeting. Meanwhile, the 13th BRICS Education Ministers meeting and the third BRICS Senior Officials meeting will also be held from today till the 7th of this month in Bhubaneswar, Odisha. Education Ministry said that these meetings will bring together education ministers, senior officials and delegates from BRICS member countries. Reserve Bank of India will announce its bi-monthly monetary policy review today. RBI Governor Sanjay Malhotra will announce the latest repo rate decision in Mumbai at 10 a.m. Monetary Policy Committee, MPC, of the Central Bank began its three-day meeting on Monday. The policy decision comes at a crucial juncture amid persistent geopolitical tensions and a hawkish U.S. Federal Reserve. The RBI is expected to hold the core repo rate unchanged at 5.25%. Uttar Pradesh government will provide free travel in state roadways buses for women aged 60 years and above. In the first supplementary budget for the financial year 2026-27, a provision of rupees 100 crore has been made to reimburse the Uttar Pradesh State Road Transport Corporation for implementing this initiative. The Bharatiya Janata Party had promised this measure in its Lok Kalyan Sankalp Patra. This decision will provide financial relief to millions of senior women across the state, enabling them to travel for religious, social, family and health care related needs. And that is the end of this news bulletin.
0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂ ರಾಜಪ್ಪ ಅವರು ಹಾಡಿರುವಂತಹ ದಾಸರ ಪದಗಳು ಮೊದಲಿಗೆ ಕೇಳೋಣ. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ವಾದಿರಾಜರ ರಚನೆ.

ಶುಭೋದಯ ಕರ್ನಾಟಕ ಕೇಳುತ್ತಿರುವಿರಿ. ಇದುವರೆಗೆ ಎಂ ರಾಜಪ್ಪ ಅವರು ಹಾಡಿದಂತರ ದಾಸರ ಪದಗಳನ್ನು ಕೇಳಿದಿರಿ. ಇವರೊಂದಿಗೆ ವಾದ್ಯ ಸಹಕಾರ ನೀಡಿದವರು ವಯಲಿನ್ನಲ್ಲಿ ಕಾರ್ತಿಕ್ ಕೌಶಿಕ್, ವೀಣೆಯಲ್ಲಿ ಎಂ ಆರ್ ಮಂಜುಳ ಹಾಗೂ ಮೃದಂಗದಲ್ಲಿ ಪೃಥ್ವಿ ಕೃಷ್ಣ. ಶುಭೋದಯ ಕರ್ನಾಟಕ ಮುಂದುವರಿಯುತ್ತಿದೆ. ಇನ್ನೀಗ ಪದ್ಮನಾಭನೇ ನಿನ್ನ ಪಾದ ಕಿಂಕರ ನನ್ನ ಕೈಬಿಡುವುದು ಉಚಿತವೇ ರಂಗ, ಹೆಳವನಕಟ್ಟೆ ಗಿರಿಯಮ್ಮ ಅವರ ರಚನೆ, ವೃಂದಗಾನದಲ್ಲಿ.

ಇನ್ನೀಗ ದೇವರ ದಾಸಿಮಯ್ಯ ಅವರ ಒಂದು ವಚನ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ಹಾಡಿದ್ದಾರೆ ವಡವಾಟಿ ಶಾರದಾ ಭರತ್.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇದೀಗ ಚಿಂತನ ದಿವಾಕರ ಹೆಗಡೆಯವರಿಂದ.
1: ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಸಮಯ ಸಾಧಕರ ಸಹವಾಸ ಮಾಡಲೇಬಾರದು. ಅನೇಕರ ಬಾಳಿನಲ್ಲಿ ಬಿಚ್ಚಿಟ್ಟ ಖುಷಿಗಿಂತ ಬಚ್ಚಿಟ್ಟ ನೋವೇ ಜಾಸ್ತಿ ಇರುತ್ತದೆ. ಇಲ್ಲದಿರುವುದನ್ನು ನೆನೆದು ಬಾಳುವುದಕ್ಕಿಂತ ಇರುವುದರಲ್ಲೇ ತೃಪ್ತಿಪಡುವುದೇ ನಿಜವಾದ ಜೀವನ. ಮುಖ ತೊಳೆದುಕೊಂಡು ಚೆನ್ನಾಗಿ ಕಂಡಷ್ಟು ಸುಲಭವಲ್ಲ ಮನಸ್ಸು ತೊಳೆದುಕೊಂಡು ಚೆನ್ನಾಗಿ ಬದುಕುವುದು. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದು, ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣಿಸುತ್ತದೆ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರೆಂದು ಎಲ್ಲರಿಗೂ ತಿಳಿಯುತ್ತದೆ, ನೀನು ಸೋತರೆ ನಿನ್ನವರು ಯಾರೆಂದು ನಿನಗೆ ತಿಳಿಯುತ್ತದೆ. ನಮ್ಮ ಯಾರದೇ ಮೊಬೈಲ್ ತೆಗೆದರೂ ಇಂತಹ ಫಾರ್ವರ್ಡೆಡ್ ಮೆಸೇಜ್ ಎಷ್ಟು ಸಿಗುತ್ತದೆ? ಹೀಗೇ ಆದರೆ ತತ್ವಜ್ಞಾನಿಯಾಗುವುದು ಎಷ್ಟು ಸುಲಭ! ಇದೇ ತತ್ವಜ್ಞಾನ ಎಂದುಕೊಳ್ಳುವ ಅಪಾಯವೂ ಇದ್ದೇ ಇದೆ. ತತ್ವಜ್ಞಾನ ಎಂದರೆ ಧರ್ಮವನ್ನು ಅರಿಯುವುದು, ಗೂಢವಾದ ಅಧ್ಯಾತ್ಮವನ್ನು ತಿಳಿಯುವುದು, ಕ್ಲಿಷ್ಟವಾದ ಪರಿಭಾಷೆಯಲ್ಲಿ ವೇದಾಂತವನ್ನು ಅಧ್ಯಯನ ಮಾಡುವುದು ಎಂದುಕೊಂಡವರು ಇದ್ದಾರೆ. ವೇದಾಂತವೆಂದರೆ ತನಗೆ ತಿಳಿಯದೇ ಇದ್ದುದನ್ನು ಮತ್ತೊಬ್ಬನಿಗೆ ತಿಳಿಯದಂತೆ ಹೇಳುವುದು ಎಂದು ತಮಾಷೆಯಾಗಿ ಹೇಳುವುದು ಉಂಟು. ತತ್ವಜ್ಞಾನ ಮುದುಕರಿಗೆ, ಅಭ್ಯಾಸಿಗಳಿಗೆ, ಅಸಾಮಾನ್ಯರಿಗೆ ಎಂದುಕೊಂಡುದೂ ಇದೆ. ಭಾರತೀಯ ಬದುಕಿನ ಸಹಜ ಲಕ್ಷಣವಾಗಿ ತಾತ್ವಿಕತೆ ಬೆಳೆದು ಬಂದಿದೆ. ನಮ್ಮ ಪರಂಪರೆಯಲ್ಲಿ ಶ್ರದ್ಧೆಯೇ ಶಕ್ತಿ. ರಾಮನಿಗೆ ಲಂಕೆಗೆ ಹೋಗಲು ಸೇತುವೆ ಬೇಕಾಯಿತು, ಹನುಮನಿಗೆ ಒಂದು ನೆಗೆತ ಸಾಕಾಯಿತು. ಏಕೆಂದರೆ ಅವನಿಗೆ ರಾಮನಲ್ಲಿ ಅಂತಹ ಶ್ರದ್ಧೆ ಇತ್ತು ಎಂದು ಹೇಳಿದವರಿದ್ದಾರೆ. ಶ್ರದ್ಧೆಯಲ್ಲಿ ಅನುಮಾನಕ್ಕೆ, ಸಂಶಯಕ್ಕೆ, ತರ್ಕಕ್ಕೆ ಎಡೆಯಿಲ್ಲ. ಒಮ್ಮೆ ನಾರದರು ಇಬ್ಬರು ಯೋಗಿಗಳನ್ನು ಭೇಟಿಯಾಗುತ್ತಾರೆ. ನಿರಂತರ ಪ್ರಯಾಣದಲ್ಲಿದ್ದ ನಾರದರು ಸಿಕ್ಕರು ಎಂದು ಯೋಗಿಗಳು ಸಂತೋಷದಿಂದ, ವಿಷ್ಣು ಏನು ಮಾಡುತ್ತಿದ್ದಾನೆ, ವೈಕುಂಠಕ್ಕೆ ಹೋಗಿದ್ದರೆ ಎಂದು ಪ್ರಶ್ನಿಸುತ್ತಾರೆ. ನಾರದರು ಹೇಳುತ್ತಾರೆ, ಆತ ಸೂಜಿಯ ಕಣ್ಣಿನಲ್ಲಿ ಆನೆ ಒಂಟೆಗಳನ್ನು ಪೋಣಿಸುತ್ತಾ ಆಡುತ್ತಿದ್ದಾನೆ ಎಂದು. ಆಗ ತಕ್ಷಣ ಒಬ್ಬ ಯೋಗಿ, ಹೌದು, ಅವನು ಏನೂ ಮಾಡಬಲ್ಲ, ಸರ್ವಶಕ್ತ ಎನ್ನುತ್ತಾನೆ. ಇನ್ನೊಬ್ಬ, ಇದು ತರ್ಕಹೀನವಾದದ್ದು, ಸೂಜಿಯ ಕಣ್ಣಿನಲ್ಲಿ ಆನೆ ಒಂಟೆಗಳನ್ನು ಪೋಣಿಸಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾನೆ. ಅಲ್ಲಿ ಆ ಎರಡನೆಯವನಿಗೆ ಶ್ರದ್ಧೆಯ ಕೊರತೆ, ಅವನು ವಿಚಾರ ಲೌಕಿಕ ಎಂದರ್ಥ. ಸೀತಾರಾಮ್ ಕೆದಲಾಯರು ಸಾಮಾಜಿಕ ಕಾರ್ಯಕರ್ತರು, ಅವಧೂತರಂತಹ ಬದುಕು. ಅವರು ಭಾರತ ಪರಿಕ್ರಮ ಯಾತ್ರೆ ಕೈಗೊಂಡರು. ಪ್ರತಿ ಊರಿನ ಗಡಿಯಲ್ಲಿ ಆ ಊರವರು ಸ್ವಾಗತ ಮಾಡುತ್ತಿದ್ದರು, ಹಿಂದಿನ ಊರಿನವರು ಬೀಳ್ಕೊಡುತ್ತಿದ್ದರು. ಅವರು ತಮಿಳುನಾಡಿನ ಒಂದೂರಿನಲ್ಲಿ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ ಅಜ್ಜಿಯ ಮನೆಗೆ ಹೋಗಿದ್ದರು. ಅಜ್ಜಿಯ ಆತಿಥ್ಯ ಸ್ವೀಕರಿಸಿದರು. ಅವಳ ಕಾಲಿಗೆರಗಿ ಮುಂದೆ ಹೋಗುವುದಕ್ಕೆ ಆಶೀರ್ವಾದ ಬೇಡಿದರು. ಆಗ ಅಜ್ಜಿ ಹೇಳಿದಳು, ನನಗೂ ನಿಮ್ಮ ಜೊತೆ ಭಾರತ ಪರಿಕ್ರಮ ಮಾಡುವ ಆಸೆ, ಆದರೆ ಅಂಗಳವನ್ನೂ ದಾಟಲಾರೆ, ಏನು ಮಾಡಲಿ ಎಂದು ಕೇಳಿದಳು. ಅವಳ ಪ್ರೀತಿಯ ಶ್ರದ್ಧೆಗೆ ಪರಿಹಾರವನ್ನು ಹೇಳುತ್ತಾರೆ ಕೆದಿಲಾಯರು. ಭಾರತ ಪರಿಕ್ರಮ ಬಹಳ ಸುಲಭ. ಊರ ಸರೋವರವನ್ನು ಸುತ್ತಿ ಬರಬಹುದು, ಊರಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರಬಹುದು, ಕೊಟ್ಟಿಗೆಯ ಗೋವಿಗೆ ಪ್ರದಕ್ಷಿಣೆ ಹಾಕಬಹುದು. ಅದೂ ಆಗದಿದ್ದರೆ ಮನೆಯಲ್ಲಿ ದೀಪ ಬೆಳಗಿ ಅದಕ್ಕೆ ಪ್ರದಕ್ಷಿಣೆ ಬರುವುದು. ಇಷ್ಟು ಸುಲಭ ಎನ್ನುತ್ತಾರೆ. ಸಂಸ್ಕೃತಿ ಎನ್ನುವುದು ಭೌಗೋಳಿಕ ಮಿತಿಗೆ ಸಂಬಂಧಿಸಿದ್ದಲ್ಲ, ಮೂರ್ತಿ ಪೂಜೆಗೆ ಮಿತಿಯಾದುದಲ್ಲ. ನಾನು ಪ್ರೌಢಶಾಲೆಯಲ್ಲಿ ಓದುವಾಗ ಹಿಂದಿ ಪುಸ್ತಕದಲ್ಲಿ ಒಂದು ಕಥೆ ಇತ್ತು, ಸಫೇದ್ ಝೆಂಡೆ ಎಂದು. ಎದುರು ಬದುರು ಮನೆಯವರಿಗೆ ಜಗಳವಾಗಿ ಮಾತು ಬಿಟ್ಟಿದ್ದರು, 30 ವರ್ಷ ಮಾತಾಡಲಿಲ್ಲ. ಅಷ್ಟು ದಿನಗಳ ನಂತರ ಒಂದು ದಿನ ಒಂದು ಮನೆಯ ಯಜಮಾನ ಎದುರು ಮನೆಯ ಅಂಗಳಕ್ಕೆ ಹೋಗಿ ನಿಲ್ಲುತ್ತಾನೆ. ಆ ಮನೆಯ ಯಜಮಾನ ಗಾಬರಿ ಬಿದ್ದ, ನಮ್ಮಿಂದೇನೂ ತೊಂದರೆ ಆಗಿಲ್ಲವಲ್ಲ, ಯಾಕೆ ಬಂದಿರಿ ಎಂದು ಕೇಳಿದ. ಅಂಗಳದಲ್ಲಿದ್ದವನು ಮನೆಯ ಮೆಟ್ಟಿಲು ಹತ್ತಿದ, ಒಳಬಂದು ಕುರ್ಚಿಯಲ್ಲಿ ಕುಳಿತ. ಮನೆಯವರು ಮತ್ತೆ ಕೇಳಿದರು, ಏನು ವಿಷಯ? ಯುದ್ಧ ನಿಲ್ಲಿಸಬೇಕು, ಶಾಂತಿ ಬೇಕು ಎಂದಾಗ ಬಿಳಿ ಧ್ವಜ ಹಾರಿಸುತ್ತಾರೆ. ನೋಡಿ, ನನ್ನ ತಲೆಯ ಕೂದಲೂ ಬೆಳ್ಳಗಾಗಿದೆ, ನಿಮ್ಮ ತಲೆಗೂದಲೂ ಬೆಳ್ಳಗಾಗಿದೆ. ಪ್ರಕೃತಿಯೇ ಬಿಳಿ ಧ್ವಜವನ್ನು ನಮ್ಮ ತಲೆಯ ಮೇಲೆ ಹಾರಿಸಿಬಿಟ್ಟಿದೆ, ಇನ್ನೆಷ್ಟು ದಿನ ದ್ವೇಷ ಮಾಡುವುದು? ಇನ್ನು ಮಿತ್ರರಾಗಿರೋಣ ಎನ್ನುತ್ತಾನೆ. ಇದು ಸಹಜ ತತ್ವಜ್ಞಾನ, ಬದುಕಿನ ಅನುಭವದಿಂದ ಆತ್ಮವಿಸ್ತರಣೆಗೆ ಒದಗಿದ್ದು.
0: ಇದುವರೆಗೆ ದಿವಾಕರ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಕಂಡ ಶ್ರೇಷ್ಠ ಬಾಹ್ಯಾಕಾಶ ವಿಜ್ಞಾನಿ ಯು ಆರ್ ರಾವ್ ಕನ್ನಡಿಗರ ಹೆಮ್ಮೆ. ದೂರ ಸಂವೇದಿ ತಂತ್ರಜ್ಞಾನದಲ್ಲಿ ದೊಡ್ಡ ಕೆಲಸ ಮಾಡಿದವರು. ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ, ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಪ್ರಸಾರ ಭಾರತಿ ಮಂಡಳಿಯಲ್ಲೂ ಸೇವೆ ಸಲ್ಲಿಸಿದರು. ವಿಜ್ಞಾನಿ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್ ಯು ಆರ್ ರಾವ್.
1: ವಿಶ್ವಮಾತೆ ಯಾವಾಗ ನೀವು ಒಳ್ಳೆ ಕೆಲಸ ಮಾಡ್ತೀರ ಆಗ ಬಂದೇ ಬರ್ತದೆ. ಆದ್ರೆ ವಿಶ್ವಮಾತೆಗೋಸ್ಕರ ನಾವು ಯಾರು ಕೆಲಸ ಮಾಡೋದಿಲ್ಲ ಅಂದ್ರೆ ಅಫ್ಕೋರ್ಸ್ ಎವ್ರಿಬಡಿ ವಾಸ್ ಗೆಟ್ ಯಾರು ಆ ರೀತಿ ನೋಡಿದ್ರೆ ಐ ಆಲ್ವೇಸ್ ಫೀಲ್ ದಟ್ ಮುಂಚಿನಾಗೆ ನೋಬಡಿ ಇನ್ ದ ಹೋಲ್ ಆಫ್ ಹಿಸ್ಟ್ರಿ ಯಾವಾಗ ನೀವು ಏನೊಂದು ಕೆಲಸ ಮಾಡಿ ಅದ್ರಿಂದ ಏನೊಂದು ತತ್ಪಲ ಬರ್ತದೋ ಇದು ಒಂದು ಇದು ಮಾಡಿ ದ್ಯಾಟ್ ಈಸ್ ಆಲ್ ಹೇಳಲಿಕ್ಕೆ ಅಷ್ಟೇ. ನಿಜವಾಗ ಈವನ್ ಋಷಿಗಳು ಯಾವಾಗ ತಪಸ್ ಮಾಡ್ತಿರುವಾಗ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಮಾಡ್ತಿದ್ದದ್ದು. ಸುಮ್ಮನೆ ಸ್ವರ್ಗ ಹೋಗಲಿ ಇಲ್ಲ ಹೋಗದೆ ಇರಲಿ ಪರವಾಗಿಲ್ಲ ನಾನು ತಪಸ್ ಮಾಡ್ತೇನೆ ಅಂತ ಯಾರು ಕೂತ್ಕೊಳ್ಳಿಲ್ಲ. ವೈಲ್ ಎವ್ರಿಬಡಿ ಹ್ಯಾಸ್ ಆಂಬಿಷನ್ ಎವ್ರಿಬಡಿ ಹ್ಯಾಸ್ ರೆಕಗ್ನಿಷನ್ ಇಟ್ ಶುಡ್ ನಾಟ್ ಬಿ ಯೂಸ್ ಫಾರ್ ಬ್ಯಾಡ್ ಪರ್ಪಸಸ್. ನನ್ನ ಅಭಿಪ್ರಾಯ ಹೇಳಿದಾಗಲೇ ದೊಡ್ಡ ಶಿಖರಕ್ಕೆ ಏರೋದು ಶಿಖರಕ್ಕೆ ಏರದೇ ಇರೋದು ತಾವು ಮಾಡುವಂಥ ಕೆಲಸದ ಮೇಲೆ ಇರ್ತದೆ. ಎಷ್ಟರವರೆಗೆ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಅವರು ಶಿಖರಕ್ಕೆ ಏರೇ ಇರ್ತಾರೆ. ಅದು ಲ್ಯಾಂಗ್ವೇಜ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಈ ಡೂನ್ ಸ್ಕೂಲ್ನಲ್ಲಿ ಪಾಸ್ ಆದವರು ಯಾರೂ ದೊಡ್ಡವರಾಗಲಿಲ್ಲ. ಕೆಲವರು ಪಾಲಿಟಿಷಿಯನ್ಸ್ ಆದರೂ ಹರಟೆ ಹೊಡೆದ್ರು. ಆದರೆ ಯಾರು ಡೂನ್ ಅವ್ರದ್ದು ಅವ್ರದ್ದು ಹೆಸರೇನೊಂದು ಇದು ಇದು ಎಸ್ಟಾಬ್ಲಿಷ್ ಏನು ಮಾಡಲಿಲ್ಲ ಯಾವ ಒಂದು ಇದರಲ್ಲಿ. ಅಂದ್ರೆ ನಾವೆಲ್ಲ ಡೂನ್ ಸ್ಕೂಲಿಗೆ ಹೋಗಲಿಲ್ಲ. ಅದೇ ಇದು ಯುನೈಟೆಡ್ ನೇಷನ್ಸ್ನಲ್ಲಿ ಚೇರ್ಮನ್ ಆದದ್ದು ಇದೆಲ್ಲ ಆಫ್ಟರ್ ದ ರಿಟೈರ್ಮೆಂಟ್ ಈಗ. ಆ್ಯಂಡ್ ಐ ಹ್ಯಾವ್ ಮೆಂಬರ್ ಆಫ್ ದ ಬೋರ್ಡ್ ಆಫ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿ ಇಸ್ ಆಫ್ಟರ್ ದ ರಿಟೈರ್ಮೆಂಟ್. ಈಗ ನೆಕ್ಸ್ಟ್ ಜುಲೈನಲ್ಲಿ ಐ ಹ್ಯಾವ್ ಟು ಕಂಡಕ್ಟ್ ಕೋರ್ಸ್ ಆನ್ ಇನ್ ಕ್ಯಾಲಿಫೋರ್ನಿಯಾ ಆಸ್ ಅ ಪಾರ್ಟ್ ಆಫ್ ದ ಯುನೈಟೆಡ್ ನೇಷನ್ಸ್ ಆಗ್ಬೋದು. ಮೆನಿ ಆಫ್ ದ ಥಿಂಗ್ಸ್ ಆ್ಯಂಡ್ ಸ್ಪೇಸ್ ಕಮಿಷನ್ ಮೆಂಬರ್ಶಿಪ್ ಮೆನಿ ಆಫ್ ದ ಥಿಂಗ್ಸ್ ಆ್ಯಂಡ್ ಫಾರ್ ದ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಆಸ್ ಅ ಮೆಂಬರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಪ್ರೈಮರ್ಲಿ ಫಾರ್ ಟೆಕ್ನಾಲಜಿ ಮತ್ತೊಂದು ಸ್ಪೇಸ್ ಅಟಾಮಿಕ್ ಎನರ್ಜಿ ಅವರ್ಥಿಂಗ್ ಆ್ಯಂಡ್ ಪ್ರಸಾದ್ ಭಾರತಿಯಲ್ಲಿ ಐ ಹೋಪ್ ದಟ್ ವಿಲ್ ಟೆಕ್ನಾಲಜಿ ಈಸ್ ಈಕ್ವಲಿ ಇಂಪಾರ್ಟೆಂಟ್ ದೇರ್ಫೋರ್ ಆನ್ ದ ಒನ್ ಸೈಡ್ ಆ್ಯಂಡ್ ಮೋಸ್ಟ್ ಆಫ್ ದ ಟೆಕ್ನಾಲಜೀಸ್ ಆರ್ ರಿಲೇಟೆಡ್ ಟು ಸ್ಪೇಸ್. ಈವನ್ ದಿಸ್ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ಏನಿದೆ ಅದರಲ್ಲಿ ದಿ ಡಿಸೈನ್ನಲ್ಲಿ ಐ ಹ್ಯಾಡ್ ಎ ಹ್ಯಾಂಡ್ ಬಿಕಾಸ್ ಐ ವಾಸ್ ದಿ ಮೆಂಬರ್ ಆಫ್ ದ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಓನ್ಲಿ 4 ಮೆಂಬರ್ಸ್ ಇದ್ದರು ಆ್ಯಂಡ್ ಐ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಆ ಇದನ್ನು ಎಷ್ಟೋ ಸಲ ರಿವ್ಯೂ ಮಾಡಿದ್ದೇನೆ. ಅನ್ನೆಸೆಸರಿ ಇದೆ. ಯು ಹ್ಯಾವ್ ಟು ಬ್ರಿಂಗ್ ಇನ್ ದಿ ಸೈಂಟಿಫಿಕ್ ಆಟಿಟ್ಯೂಡ್ಸ್. ಧರ್ಮ ಅನ್ನೋದು ಇಟ್ ಈಸ್ ಎ ಕ್ವೆಶನ್ ಆಫ್ ಎಸೆನ್ಷಿಯಲಿ ಕೋಡ್ ಆಫ್ ಕಾಂಡಕ್ಟ್ ಟು ಫಾರ್ ದಿಸ್ ಸೊಸೈಟೀಸ್ ಟು ಥ್ರೈವ್ ಆ್ಯಂಡ್ ಬಿಲ್ಡ್ ಅಪ್ ಆನ್. ಬಟ್ ಯು ಕಾಂಟ್ ಆ್ಯಂಡ್ ವೆನ್ ಯು ಡೋಂಟ್ ನೋ ವೆನ್ ಯು ಡೋಂಟ್ ಹ್ಯಾವ್ ಎನಫ್ ನಾಲೆಜ್ ಯು ಸಟನ್ಲಿ ಪುಟ್ ಆಲ್ ಸಾರ್ಟ್ಸ್ ಆಫ್ ಅಸಂಪ್ಷನ್ಸ್ ಆ್ಯಂಡ್ ಕನ್ಸಿಡರ್ ಎವ್ರಿಥಿಂಗ್. ಈಗಲೂ ಇಫ್ ಯು ಗೋ ಟು ಆಫ್ರಿಕಾ ಆ್ಯಂಡ್ ಸೋ ಆನ್ ಸಮ್ ಆಫ್ ದ ಪ್ಲೇಸ್ ದೇ ಥಿಂಕ್ ದಟ್ ಎವ್ರಿಥಿಂಗ್ ಇಸ್ ಗಾಡ್. ಬಟ್ ವೆನ್ ಯು ನೋ ದಟ್ ಇಟ್ಸ್ ನಾಟ್ ಸೋ ಯು ಹ್ಯಾವ್ ಟು ಚೇಂಜ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ವೈ ಡೋಂಟ್. ಬಟ್ ಫೈನಲಿ ವೆದರ್ ದೇರ್ ಈಸ್ ಎ ಗಾಡ್ ಆರ್ ನಾಟ್ ಇಸ್ ಇಸ್ ಎ ಮೋಸ್ಟ್ ಡಿಫಿಕಲ್ಟ್ ಕ್ವೆಶನ್ ಟು ಆನ್ಸರ್. ಬಟ್ ಆಸ್ ಐನ್ಸ್ಟೈನ್ ಸೆಡ್ ಇಫ್ ಆರ್ ಮ್ಯಾನ್ಸ್ ಟು ಮೇಕ್ ಇಸ್ ಓನ್ ಲೈಫ್ ಇಂಟ್ರೆಸ್ಟಿಂಗ್ ಯು ವುಡ್ ಹ್ಯಾವ್ ಇನ್ವೆಂಟೆಡ್ ಎ ಗಾಡ್. ಬಿಕಾಸ್ ದೇರ್ ಆರ್ ಸರ್ಟನ್ ಟೈಮ್ಸ್ ನೀವು ಯಾವ ಎಲ್ಲ ಪ್ರಯತ್ನ ಮಾಡ್ತೀರಿ ಆದ್ರೂ ನೀವು ಸೋಲ್ತೀರಿ. ಅದರಿಂದ ಯಾರಾದರೂ ಒಬ್ಬರಿಗೆ ಸಂಬಡಿ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಸೊ ಯು ಫೈಂಡ್ ಗಾಡ್ ಆಸ್ ರೆಸ್ಪಾನ್ಸಿಬಲ್ ಫಾರ್ ಗುಡ್ ಬ್ಯಾಡ್ ಅಂತ. ಬಟ್ ಅದು ಬಿಟ್ಟು ವೈ ಓಕೆ ದಟ್ಸ್ ಎ ಕ್ವೆಶನ್ ಆಫ್ ಫೇತ್. ಬಟ್ ಅದನ್ನು ಯಾವಾಗ ನಾವು ವಿ ಯೂಸ್ ಇಟ್ ಫಾರ್ ರಾಂಗ್ ಪರ್ಪಸಸ್ ದೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಸೈನ್ಸ್ ಇಸ್ ನಾಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಈವನ್ ವಿದಿನ್ ಸೈನ್ಸ್ ವಾಟ್ ಎವರ್ ಯು ಫೈಂಡ್ ಐ ಮೀನ್ ಸೇಮ್ ಥಿಂಗ್ ಕ್ಯಾನ್ ಬಿ ಯೂಸ್ ಫಾರ್ ಗುಡ್ ಆರ್ ಬ್ಯಾಡ್. ಅಟಾಮಿಕ್ ಎನರ್ಜಿ ಕ್ಯಾನ್ ಬಿ ಗುಡ್ ದಿ ಯೂಸ್ ಅಟಾಮಿಕ್ ಬಾಂಬ್ಸ್ ಆರ್ ಬ್ಯಾಡ್ ಆ್ಯಂಡ್ ಕೆಮಿಕಲ್ಸ್ ಆರ್ ಗುಡ್ ಕೆಮಿಕಲ್ ವಾರ್ಫೇರ್ ಇಸ್ ಬ್ಯಾಡ್. ಬಯಾಲಜಿಕಲ್ ಥಿಂಗ್ಸ್ ಆರ್ ಗುಡ್ ಬಯಾಲಜಿಕಲ್ ವಾರ್ಫೇರ್ ಇಸ್ ಬ್ಯಾಡ್. ದ ಕ್ಲೋನಿಂಗ್ ಇಸ್ ಗುಡ್ ಬಟ್ ಇಫ್ ಯು ಡೂ ಇಟ್ ಫಾರ್ ದಿ ಜೆನೆಟಿಕ್ ಮ್ಯಾನಿಪ್ಯುಲೇಷನ್ ಸೊ ಒನ್ ಹ್ಯಾಸ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದಿಸ್. ಅನ್ಫಾರ್ಚುನೇಟ್ಲಿ ವಿ ನೆವರ್ ಲರ್ನ್ ಫ್ರಮ್ ಹಿಸ್ಟ್ರಿ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಅವರ ಧ್ವನಿಯನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೇಶಭಕ್ತಿ ಗೀತೆ. ನಮಸ್ತೆ ಮಾತೃಭೂಮಿ ಜನ್ಮದಾತೆ, ರಾಮಗಿರಿ ರವೀಂದ್ರ ಅವರ ರಚನೆ, ವೃಂದಗಾನದಲ್ಲಿ.

0: ದೇಶಭಕ್ತಿ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸರ್, ಈಗ ಎಷ್ಟೋ ಕಡೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ ಯಾರೋ ಪಾಪ, ಆದ್ರೆ ಮಾಲೀಕರು ಏನ್ ಮಾಡ್ತಾರೆ, ಸಂಬಳ ಕೊಡಂಗಿಲ್ಲ. ಕೆಲಸ ಮಾಡಿಸ್ಕೊಳ್ಳೋದು ಆದ್ರೆ ಸಂಬಳ ಕೊಡಂಗಿಲ್ಲ, ಮತ್ತೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಅದು ಭಯ ಹುಟ್ಟಿಸ್ತಾರೆ. ಅಥವಾ ಕೆಲಸದಿಂದ ತೆಗೆದಾಕಿದ್ರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅನ್ನೋದೇ ಗೊತ್ತಿರಲ್ಲ. ಪ್ರಸ್ತುತ ಕಾನೂನಿನಲ್ಲಿ ಏನೇನು ಸೌಲಭ್ಯಗಳಿವೆ?
3: ಸರ್, ಈಗ ಯಾವುದೇ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಆಗ ತೊಂದರೆಗಳೇನಾದರೂ ಆಗ್ತಾ ಇದ್ರೆ ಅನೇಕ ಕಾನೂನುಗಳನ್ನು ಈಗ ಅವರ ಒಂದು ಒಳಿತಿಗಾಗಿ ತಂದಿದ್ದಾರೆ ಸರ್. ಅಂಥ ಸಂದರ್ಭದಲ್ಲಿ ಅವರ ರಕ್ಷಣೆ ಕೂಡ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ, ಒಂದು ಕಡಿಮೆ ಸಂಬಳ ಅಥವಾ ಕನಿಷ್ಠ ಸಂಬಳ ನೀಡಬೇಕು ಅಂತೇಳಿ ಒಂದು ಮಿನಿಮಮ್ ವೇಜಸ್ ಆಕ್ಟ್ ಅಂತೇಳಿ ಜಾರಿಗೆ ತಂದಿದ್ದಾರೆ. ಇಷ್ಟೇ ದಿನಾಂಕದ ಒಳಗೆ ನೀಡಬೇಕು ಅಂತೇಳಿ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಅಂತೇಳಿ ತಂದಿದ್ದಾರೆ. ಅದು ಒಂದು ತಿಂಗಳ ಒಳಗಡೆ ಅಥವಾ ಇಂಥ ದಿನಾಂಕದ ಒಳಗಡೆನೆ ಕೊಡಬೇಕು ಅಂತ ಇದಿದೆ. ಮತ್ತೆ ಯಾವುದೇ ಕಾರಣವಿಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ. ಒಂದು ವೇಳೆ ಏನಾದರೂ ತೆಗೆದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂತಿದೆ, ಅದರಲ್ಲೂ ಸಹ ಅವರಿಗೆ ಕೆಲಸವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಫ್ಯಾಕ್ಟ್ರೀಸ್ ಆಕ್ಟಲ್ಲಿ ದಿನಕ್ಕೆ 8 ಗಂಟೆ ದುಡಿಮೆ, ವಾರಕ್ಕೆ 48 ಗಂಟೆ ಮಾತ್ರ ಕೆಲಸ ಮಾಡಬೇಕು ಅಂತೇಳಿ ಒಂದು ಫ್ಯಾಕ್ಟ್ರೀಸ್ ಆಕ್ಟ್ ಸಹ ಜಾರಿಗೆ ತಂದಿದ್ದಾರೆ ಸರ್.
2: ಇದರೆಲ್ಲ ವೈಲೇಷನ್ ಅಥವಾ ಸರಿಯಾದ ಕ್ರಮಬದ್ಧವಾಗಿ ಅದನ್ನು ಅನುಸರಿಸ್ತಾ ಇಲ್ಲ ಅಂತಂದಾಗ ದೂರು ಎಲ್ಲಿ ಕೊಡಬೇಕು?
3: ಈಗ ಉದಾಹರಣೆಗೆ ಲೇಬರ್ ಕಮಿಷನರ್ಗೆ ನಾವು ದೂರನ್ನು ಸಹ ಕೊಡಬಹುದು. ಮತ್ತೆ ಲೇಬರ್ ಕೋರ್ಟ್ ಅಂತಿದೆ, ಲೇಬರ್ ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳನ್ನು ಅಥವಾ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವನ್ನ ಮತ್ತೆ ಕೆಲಸಕ್ಕೆ ಸೇರಿಸೋದಾಗಲಿ ಅಥವಾ ಪರಿಹಾರ ಕೊಡಿಸೋದಾಗಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೆ ಅಸಂಘಟಿತ ಕಾರ್ಮಿಕರೇನಾದರೂ ಆದರೆ ಅದಕ್ಕೆ ಸಪ್ರೇಟ್ ಬೇರೆ ಈ ಆಕ್ಟ್ ಇದೆ, ಅದನ್ನು ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಅಡಿಯಲ್ಲಿ ಅವ್ರನ್ನ ರಕ್ಷಣೆ ಮಾಡಿ ಅವರು 1 ತಿಂಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಆ ಸಂಬಳನೂ ಸಹ ನೀಡ್ಬೋದು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಪೊಲೀಸರಿಗೆ ದೂರನ್ನು ಸಹ ನಾವು ಕೊಡಬಹುದಾಗಿದೆ.
2: ಈಗ ಹೊಸ ಏನೋ ಬದಲಾವಣೆ ಆಯಿತು ಅಂತ ಹೇಳಿ ಹೇಳ್ತಾರೆ, ಅಥವಾ ಬದಲಾವಣೆ ಆಗತ್ತೆ ಅಂತೆಲ್ಲ ಕೆಲವು ಸುದ್ದಿಗಳು ಬರ್ತಾ ನೋಡಿ, ಹೊಸ ಕಾನೂನು ಕಾರ್ಮಿಕ ಕಾಯ್ದೆ ಪ್ರಕಾರ ಏನೆನಿಸಿರೋದು?
3: ಸರ್, ಈಗ ಕೇಂದ್ರ ಸರ್ಕಾರ 29 ಹಳೆಯ ಕಾರ್ಮಿಕ ಕಾನೂನುಗಳನ್ನು 4 ಹೊಸ ಕೋಡ್ ಆಗಿ ವಿಲೀನಗೊಳಿಸಿದೆ. ಆದರೆ ಇನ್ನೂ ಅದು ಆಕ್ಟ್ ಜಾರಿಯಾಗಿಲ್ಲ ಸರ್. ಕರ್ನಾಟಕದಲ್ಲಿ ಹಳೆ ಏನು ಆಗ್ತಿದೆ ಅದರಲ್ಲೇ ಅದರ ನಿಯಮಗಳಲ್ಲೇ ಅದು ಹೋಗ್ತಾ ಇದೆ. ಅದರಲ್ಲಿ ಏನಂತಂದರೆ ಕೋಡ್ ಆಫ್ ವೇಜಸ್ ಅಂತೇಳಿ ಬರುತ್ತೆ. ಎಲ್ಲ ಕಾರ್ಮಿಕರು ಅಸಂಘಟಿತ ವಲಯ ಕನಿಷ್ಠ ವೇತನವನ್ನು ತಗೊಳ್ಬೇಕು, ಸಂಬಳ ವಿಳಂಬ ಮಾಡೋಂಗಿಲ್ಲ, ಮತ್ತು ಆ ಥರ ಏನೇನು ಮಾಡಿದ್ರೆ ಹೆಚ್ಚಿನ ದಂಡವನ್ನು ಹಾಕ್ತಾರೆ. ಕೋಡ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ, ಯಾರು 300 ಹೆಚ್ಚು ಕಾರ್ಮಿಕರು ಇರ್ತಾರೆ ಅಂತ ಸರ್ಕಾರಿ ಅನುಮತಿ ಇಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ, ಮತ್ತು 100 ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಡಿಮೆ ಅನುಕೂಲ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿನ ಸಹ ನಾವು ಕೊಟ್ಟಿದ್ದಾರೆ. ಏನಂತಂದರೆ ವರ್ಕರ್ಸ್ಗೆ, ಪ್ಲಾಟ್ಫಾರಂ ವರ್ಕರ್ಸ್ಗೆ, ಈ ಓಲಾ ಸ್ವಿಗ್ಗಿ ಅದು ಇದು ಸಾಮಾಜಿಕ ಭದ್ರತೆ ಈ ರೀತಿಯನ್ನು ಪಡೆಯಬಹುದು ಅಂತೇಳಿ ಎಲ್ಲ ಅಂದರೆ ಮೊದಲು ಕಾನೂನಿಗಿಂತನೂ ಈಗ ಹೆಚ್ಚಿನ ಅವಕಾಶಗಳನ್ನು ಈ ಹೊಸ ಆಕ್ಟಲ್ಲಿ ಹೊಸ ಕೋಡಲ್ಲಿ ಕೊಟ್ಟಿದ್ದಾರೆ. ಆದರೆ ಇನ್ನು ಜಾರಿಗೆ ಬರಬೇಕಲ್ಲ.
2: ಈಗ ದೂರು ನೀಡಿದ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವನು ತೆಗೆದಾಗ್ಬಿಡೋಣ ಅಂತಂತೇಳಿ ತೆಗೆದುಬಿಟ್ರೆ
3: ಅದರಲ್ಲಿ ನಾವು ಆ ರೀತಿ ಮಾಡ್ತಕ್ಕಂಥದ್ದು ತಪ್ಪಿದೆ ಸರ್. ಯಾಕಂದರೆ ಯಾವುದೇ ಒಬ್ಬ ಕಾರ್ಮಿಕನನ್ನು ತೆಗಿಬೇಕು ಅಂತಂದರೆ ನೋಟಿಸ್ ಕೊಟ್ಟು ಅಥವಾ ಅವನೇನು ತಪ್ಪು ಮಾಡಿದೆ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳಬೇಕು. ಒಂದು ವೇಳೆ ಏನಾದರೂ ಆ ರೀತಿ ವಿರೋಧ ಮಾಡಿದ್ರೆ ಲೇಬರ್ ಕೋರ್ಟ್ ಅಂತಿದೆ, ಅಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರನ್ನು ಮರು ನೇಮಕ ಮಾಡ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು
2: ಮಾಡ್ಕೊಡ್ತಾರೆ.
3: ಅದು ಹೊಸ ಲೇಬರ್ ಕೋಡ್ ಕೂಡ ಇನ್ನೂ
2: ಜಾರಿಯಾಗಿಲ್ಲ
3: ಗೊತ್ತಾಗುತ್ತೆ. ಈಗ ಹಳೆ ಕಾನೂನು ಏನಿದೆ ಅದನ್ನೇ ಪಾಲನೆ ಆಗ್ತಾ ಇದೆ.
2: ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಬೆಂಗಳೂರು. ಇದೀಗ ರೈತರಿಗೆ ಸಲಹೆ.
4: ನಿಸರ್ಗದಲ್ಲಿ ಮತ್ತು ಪ್ರಾಣಿ ಪಕ್ಷಿಗಳಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಆರೋಗ್ಯವಾಗಿ ಕಾಣುವ ಪ್ರಾಣಿ ಪಕ್ಷಿಗಳು ಸಹ ಕೆಲವೊಮ್ಮೆ ಯಾವುದೇ ಚಿಹ್ನೆಗಳಿಲ್ಲದೆ ರೋಗಾಣುಗಳನ್ನು ಹೊಂದಿರುತ್ತವೆ. ಈ ರೋಗಾಣುಗಳು ಪ್ರಾಣಿಜನ್ಯ ಆಹಾರದೊಡನೆ ಹೊರಹಾಕಲ್ಪಟ್ಟು ಇವುಗಳ ಸೇವನೆ

0: ಇಂದ ಮನುಷ್ಯರಲ್ಲಿ ರೋಗ ಹರಡುತ್ತದೆ. ರೈತರು ಅನುಸರಿಸಬೇಕಾದ ಕ್ರಮಗಳು: ಉತ್ತಮ ಸ್ವಚ್ಛತಾ ಕ್ರಮಗಳನ್ನು ಅಳವಡಿಸಿಕೊಂಡು ಶುದ್ಧ ಹಾಗೂ ಸುರಕ್ಷಿತ ಆಹಾರ ಉತ್ಪಾದನೆಯ ಮೂಲಭೂತ ತತ್ವವಾಗಿರುತ್ತದೆ. ಇದರಲ್ಲಿ ಬರುವ ಕೆಲವು ಅಂಶಗಳನ್ನು ನೋಡೋಣ. ಕೋಳಿಗಳ ಅಗತ್ಯಕ್ಕೆ ಅನುಗುಣವಾಗಿ ಫಾರ್ಮ್ ಕಟ್ಟಡ ವಿನ್ಯಾಸ ಮಾಡಬೇಕು. ಇದರಿಂದ ಕೋಳಿಗಳಿಗೆ ಉತ್ತಮ ಗಾಳಿ ಬೆಳಕು ಸಿಗುತ್ತದೆ. ಸ್ವಚ್ಛತೆಯು ಈ ವಿನ್ಯಾಸದ ಮೇಲೆ ನಿರ್ಧಾರಿತವಾಗುತ್ತದೆ. ಕೋಳಿಗಳ ಸಂಖ್ಯೆಗೆ ಅನುಗುಣವಾಗಿ ಕಟ್ಟಡದ ವಿಸ್ತಾರ ಇರಬೇಕಾಗ್ತದೆ. ಪೋಷಕಾಂಶಯುಕ್ತ ಉತ್ತಮ ಗುಣಮಟ್ಟದ ಆಹಾರ ಮತ್ತು ನೀರನ್ನು ನೀಡುವುದರಿಂದ ಕೋಳಿಗಳ ಆರೋಗ್ಯವು ಸದಾ ಉತ್ತಮವಾಗಿದ್ದು ರೋಗಗಳು ಹರಡುವ ಸಾಧ್ಯತೆ ಕಡಿಮೆಯಾಗ್ತದೆ. ಕೋಳಿಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಕೋಳಿಗಳ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುವುದು. ಪೋಷಕಾಂಶ ಇಲ್ಲದ ಆಹಾರದಿಂದ ಕೋಳಿಗಳು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಕೋಳಿಗಳ ಲಸಿಕಾ ಕಾರ್ಯಕ್ರಮಗಳನ್ನು ಪಶುವೈದ್ಯರ ನೆರವಿನಿಂದ ತಿಳಿದುಕೊಂಡು ಕಾಲಕಾಲಕ್ಕೆ ಕೋಳಿಗಳಿಗೆ ಲಸಿಕೆಯನ್ನು ಹಾಕಬೇಕು. ಲಸಿಕೆಗಳು ಕೋಳಿಗಳ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ರೋಗಗಳು ಬರದಂತೆ ತಡೆಯುವವು. ರೋಗಗಳ ಆಪತ್ತಿನಿಂದ ಆಗುವಂತಹ ಜೀವಹಾನಿ ಮತ್ತು ಹಣಕಾಸು ನಷ್ಟದಿಂದ ಪಾರಾಗಬಹುದಾಗಿದೆ. ಫಾರ್ಮ್ ಸ್ಥಳವನ್ನು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಆಗಾಗ ಶುಚಿಗೊಳಿಸುತ್ತಿರಬೇಕು. ಹೀಗೆ ತ್ಯಾಜ್ಯ ವಸ್ತು ಇತ್ಯಾದಿಗಳನ್ನು ತೆಗೆದು ಶುಚಿಗೊಳಿಸುವುದರಿಂದ ರೋಗಗಳನ್ನು ತಡೆಗಟ್ಟಬಹುದು ಹಾಗೂ ಕೋಳಿಗಳಿಗೆ ಉತ್ತಮ ಪರಿಸರ ಒದಗಿಸಿದಂತಾಗುತ್ತದೆ. ಇದರಿಂದ ಕೋಳಿಗಳಿಗೆ ಒತ್ತಡ ಕಡಿಮೆಯಾಗಿ ಅವುಗಳ ಯೋಗಕ್ಷೇಮ ಪಾಲಿಸಿದಂತಾಗುವುದು. ಯೋಗ್ಯ ಪರಿಸರದಲ್ಲಿ ಕೋಳಿಗಳ ಉತ್ಪಾದನಾ ಸಾಮರ್ಥ್ಯ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ. ರೋಗವಿರುವ ವ್ಯಕ್ತಿಗಳು ಕೋಳಿ ಫಾರ್ಮ್ನಲ್ಲಿ ರೋಗ ಗುಣಮುಖವಾಗುವವರೆಗೆ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು. ಕೋಳಿಗಳಿಗೆ ರೋಗ ಬಂದರೆ ತಕ್ಷಣವೇ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಕೊಡಿಸಬೇಕು. ಪಶುವೈದ್ಯರು ಕೋಳಿಗಳನ್ನು ಪರೀಕ್ಷಿಸಿ ರೋಗಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು. ಪಶುವೈದ್ಯರ ಸಲಹೆ ಇಲ್ಲದೆ ಯಾವುದೇ ರೀತಿಯ ಔಷಧ ಬಳಸಬಾರದು ಮತ್ತು ತಿಳಿದ ಕಂದಾಚಾರ ಕ್ರಮಗಳನ್ನು ಅನುಸರಿಸಿಕೊಡುವುದು. ಇದನ್ನು ಪಾಲಿಸದಿದ್ದಲ್ಲಿ ಶೇಷಾಂಶಗಳು ಪ್ರಾಣಿಜನ್ಯ ಆಹಾರದಲ್ಲಿ ಕಾಣಸಿಗಬಹುದು. ಕೆಲವೊಂದು ಔಷಧಿಗಳು ಕೋಳಿಗಳ ಜೀವಹಾನಿ ಮಾಡಬಹುದು ಅಥವಾ ಉತ್ಪಾದನಾ ಶಕ್ತಿಯನ್ನು ಕಡಿಮೆಗೊಳಿಸಬಹುದು. ಕೋಳಿಗಳನ್ನು ವಧಾಗ್ರಹಕ್ಕೆ ಕೊಂಡೊಯ್ಯುವ ಮುನ್ನ ಅವುಗಳ ಚಲನವಲನ ಹೆಚ್ಚಾದರೆ ಅದರಿಂದ ಒತ್ತಡ ಹೆಚ್ಚಾಗಿ ಮಾಂಸದ ಗುಣಮಟ್ಟ ಮತ್ತು ಸುರಕ್ಷತೆಗೆ ಅಡ್ಡಿಯಾಗುತ್ತದೆ. ಆದ್ದರಿಂದ ಪಕ್ಷಿಗಳನ್ನು ಸಾಗಿಸುವಾಗ ಅತ್ಯಂತ ಜವಾಬ್ದಾರಿಯುತೆಯಿಂದ ಕೋಳಿಗಳಿಗೆ ಒತ್ತಡ ಹೇರದಂತೆ ಸಾಗಿಸಬೇಕು. ಉತ್ತಮ ಸ್ವಾಸ್ಥ್ಯ ಹೊಂದಿದ ಕೋಳಿಗಳನ್ನು ವಧೆ ಮಾಡಬೇಕು. ರೋಗಗ್ರಸ್ತ ಕೋಳಿಗಳನ್ನು ವಧೆ ಮಾಡಿದರೆ ಅದನ್ನು ಸೇವಿಸಿದ ಮನುಷ್ಯರಿಗೆ ರೋಗ ಹರಡುತ್ತದೆ.
1: ತರಕಾರಿ ಬೆಳೆಗಳಲ್ಲಿ ಟೊಮೆಟೊ ಪ್ರಮುಖವಾದ ಬೆಳೆ. ಟೊಮೆಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ABC ಜೀವಸತ್ವಗಳನ್ನು ಒದಗಿಸುತ್ತದೆ. ಟೊಮೆಟೊ ಬೆಳೆಗೆ ಮಣ್ಣು, ಇದನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ, ಕಪ್ಪು ಹಾಗೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ತಗ್ಗು ಪ್ರದೇಶ, ನೀರು ನಿಲ್ಲುವ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಉತ್ತಮ ಬೆಳೆಗೆ ಮಣ್ಣಿನ ರಸಸಾರ 6-7 ಇರಬೇಕು. ಸೊರಗು ರೋಗಪೀಡಿತ ಮಣ್ಣು ಸೂಕ್ತವಲ್ಲ. ಟೊಮೆಟೊ ಬೆಳೆಯ ಬಿತ್ತನೆಗೆ ಕಾಲ, ಇದನ್ನು ವರ್ಷದ 3 ಮುಖ್ಯ ಕಾಲಗಳಲ್ಲಿ ಅಂದರೆ ಜೂನ್ ಜುಲೈ, ಅಕ್ಟೋಬರ್ ನವೆಂಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬೆಳೆಯಬಹುದು. ವಾರ್ಷಿಕ ಮಳೆ ಪ್ರಮಾಣ 75-90 ಸೆಂಟಿಮೀಟರ್ ಇರುವಲ್ಲಿ ಹಾಗೂ ಜುಲೈನಿಂದ ಅಕ್ಟೋಬರ್ವರೆಗೆ ನಿರ್ದಿಷ್ಟ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಫಲಪ್ರದವಾಗಿ ಬೆಳೆಯಬಹುದು. ಹೆಚ್ಚು ಮಳೆ ಬೀಳುವ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಈ ಬೆಳೆ ಉತ್ತಮ ಇಳುವರಿ ಕೊಡೋದಿಲ್ಲ. ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲೆ ಮುದುಡು ರೋಗಕ್ಕೆ ತುತ್ತಾಗುವುದರಿಂದ ಅವಶ್ಯವಿರುವ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿಮಣೆಯಿಂದಲೇ ಪ್ರಾರಂಭಿಸಬೇಕು.
2: ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ದೆಹಲಿ ಕೇಂದ್ರದಿಂದ
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:18 ಸೆಕೆಂಡುಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
4: ಶುಭೋದಯ ಕರ್ನಾಟಕ.
5: ತೊರೆದು ಜೀವಿಸಬಹುದೇ
3: ದಾಸರ ಪದಗಳು,
5: ಹರಿ ನಿನ್ನ ಚರಣಗಳ
4: ವಚನಗಳು,
5: ಉಳ್ಳವರು ಶಿವಾಲಯವ ಮಾಡುವರು
3: ಸಾಂಪ್ರದಾಯಿಕ ಗೀತೆಗಳು,
4: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
3: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಸಮಯ 7:02:10 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
0: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು

0: ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ವಾರ್ತೆಗಳ ವಿವರ. ದೇಶದಲ್ಲಿ ಪಿಎಂ ಸೂರ್ಯಘರ್ ಶುರುವಾದ ಎರಡೇ ವರ್ಷದಲ್ಲಿ 50.6 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, 19 ಲಕ್ಷ ಮನೆಗಳ ವಿದ್ಯುತ್ ಬಿಲ್ ಶೂನ್ಯವಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆ ವಿಶ್ವದ ಅತಿದೊಡ್ಡ ಸೌರ ಮೇಲ್ಛಾವಣಿ ಅಭಿಯಾನವಾಗಿ ಹೆಗ್ಗುರುತಾಗಿದೆ. ಯೋಜನೆ ಆರಂಭವಾದ ಎರಡೇ ವರ್ಷದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ, ಪ್ರತಿನಿತ್ಯವೂ ಹೊಸದೊಂದು ಮೈಲಿಗಲ್ಲು ಸ್ಥಾಪಿಸುತ್ತಿದೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 7.94 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆ ಕಂಡಿದ್ದ ಭಾರತದಲ್ಲೀಗ ಸೂರ್ಯಘರ್ ಯೋಜನೆ ಜಾರಿ ಬಳಿಕ ಗಮನಾರ್ಹ ವೇಗ ಕಂಡಿದೆ. 75,021 ಕೋಟಿ ವೆಚ್ಚದಲ್ಲಿ ತ್ವರಿತ ಅನುಷ್ಠಾನಗೊಂಡ ಈ ಯೋಜನೆ ಇಂದು ಪ್ರತಿ 6 ದಿನಗಳಿಗೊಮ್ಮೆ 1 ಲಕ್ಷ ಮನೆಗಳನ್ನು ತಲುಪುತ್ತಿದೆ ಎಂದು ಹೇಳಿದ್ದಾರೆ. ಜಲಜೀವನ ಮಿಷನ್ ಗ್ರಾಮೀಣ ಭಾರತದ ಜೀವನದಲ್ಲಿ ಐತಿಹಾಸಿಕ ಬದಲಾವಣೆ ತಂದಿದ್ದು ವಿಶ್ವದ ಅತಿದೊಡ್ಡ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ನಿರ್ಮಿಸಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಜಲಜೀವನ್ ಮಿಷನ್ 2.0 ಮೂಲಕ ಮೂಲಸೌಕರ್ಯದ ಜೊತೆಗೆ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ನಿರಂತರ ಸುರಕ್ಷಿತ ಮತ್ತು ಗುಣಮಟ್ಟದ ಕುಡಿಯುವ ನೀರು ಪೂರೈಸುವುದಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಐಐಎಂ ಬೆಂಗಳೂರು ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಐಎಲ್ಒ ಅಧ್ಯಯನಗಳ ಪ್ರಕಾರ ಈ ಯೋಜನೆ ಬೃಹತ್ ಯೋಜನೆ ಲಕ್ಷಾಂತರ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ. ಗ್ರಾಮ ಪಂಚಾಯಿತಿಗಳು, ಮಹಿಳೆಯರು ಮತ್ತು ಜನಸಾಮಾನ್ಯರ ಸಹಭಾಗಿತ್ವದಿಂದ ಹರ್ ಘರ್ ಜಲ್ ಸಂಕಲ್ಪವು ಇಂದು ಯಶಸ್ವಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಜನರಿಗೆ ಶಾಶ್ವತ ಹಾಗೂ ಸಮರ್ಪಕ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಕಮಲನಗರದಲ್ಲಿ ಅಮೃತ್ 2.0 ಯೋಜನೆಯಡಿ 84.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ಔರಾದ್ ಹಾಗೂ 6 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಿಸಿ ಪ್ರಗತಿ ಹಾಗೂ ಕಾಮಗಾರಿಯ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಸಂಪುಟ ದರ್ಜೆ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ನಾಳೆಯಿಂದ 2 ದಿನ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಲಘಟಗಿಯಲ್ಲಿ ತಾಲೂಕು ಮಟ್ಟದ ಅಭಿವೃದ್ದಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಹಾಗೂ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವರು. ಬಳಿಕ ಕಲಘಟಗಿ ಮತಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡುವರು. ಮಧ್ಯಾಹ್ನ 3 ಗಂಟೆಗೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸುವರು. ಬಳಿಕ ನವಲಗುಂದ, ಕುಂದಗೋಳ ಹಾಗೂ ಅಳ್ನಾವರ ತಾಲೂಕಿನ ಗ್ರಾಮಗಳಲ್ಲಿ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚಿಸಿ ಗ್ರಾಮಗಳಿಗೆ ಭೇಟಿ ನೀಡುವರು ಎಂದು ಸಚಿವರ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನವ ಕಳ್ಳಸಾಗಾಣಿಕೆ ಮತ್ತು ಜೀತ ಪದ್ದತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ದ ಜಾಗೃತಿ ಮೂಡಿಸಲು ಹಾಗೂ ಇವುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಗದಗ ಜಿಲ್ಲೆಯ ಎಲ್ಲಾ ಇಲಾಖೆಗಳು ಒಂದಾಗಿ ಶ್ರಮಿಸುವುದು ಅಗತ್ಯ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿಎಸ್ ಶಿವನಗೌಡರ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮಾನವ ಕಳ್ಳಸಾಗಾಣಿಕೆ ಹಾಗೂ ಜೀತ ಪದ್ದತಿ ಕಾರ್ಮಿಕ ವಿರೋಧಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಕರ್ನಾಟಕದ ಹಿತಾಸಕ್ತಿಯನ್ನು ಸಮರ್ಥವಾಗಿ ರಕ್ಷಿಸಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಕ್ರಮದಿಂದ ರಾಜ್ಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೀರು ಹರಿಸಿದರೆ ಜನ ಅದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು. ಶುಕ್ರವಾರ ಬೆಳಿಗ್ಗೆ ವಿಧಾನಸಭೆ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಭೆ ನಡೆಸಲಿದ್ದು, ಅಧಿವೇಶನದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಹಾಗೂ ಯಾವ ರೀತಿಯ ಹೋರಾಟ ನಡೆಸಬೇಕು ಎಂಬ ಬಗ್ಗೆ ಚರ್ಚಿಸಲಾಗುವುದು ಎಂದು ಆರ್ ಅಶೋಕ್ ತಿಳಿಸಿದರು. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಭೂಮಿಯ ಫಲವತ್ತತೆ ಸುಧಾರಿಸುವುದು ಹಾಗೂ ಸಾಗುವಳಿ ವೆಚ್ಚ ಕಡಿಮೆ ಮಾಡಿ ರೈತರ ನಿವ್ವಾಳ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಯೋಜನೆಯಡಿ 7048 ರೈತರಿಗೆ ಮಾಹಿತಿ ಹಾಗೂ ತರಬೇತಿ ನೀಡಿ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಹೇಳಿದ್ದಾರೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಾರ್ಯಾಲಯದ ಸಭಾಂಗಣದಲ್ಲಿ ಆಯೋಜಿತ 2026-27 ಸಾಲಿನ ಯೋಜನೆಗಳ ಅನುಷ್ಠಾನ ವಿವಿಧ ಯೋಜನೆಗಳ ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 7.52 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಅದರಲ್ಲಿ ವಿವಿಧ ಕೃಷಿ ಬೆಳೆಗಳ ಬಿತ್ತನೆ ಗುರಿಗೆ 7.16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು ಈವರೆಗೆ ಶೇಕಡ 95% ಬಿತ್ತನೆಯಾಗಿದೆ ಎಂದು ಅವರು ತಿಳಿಸಿದರು. 2025-26 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಗೆ ವಿವಿಧ ಬೆಳೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಒಟ್ಟು 78 ಕೋಟಿ ಬೆಳೆ ವಿಮೆ ಪರಿಹಾರ ಮಂಜೂರು ಮಾಡಿದ್ದು, ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆಯಾಗಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಆಗಸ್ಟ್ 1-7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಈ ಸಪ್ತಾಹವು ಕೇವಲ ಆಚರಣೆಯಲ್ಲ, ಪ್ರತಿಯೊಂದು ಮಗುವಿನ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುವ ಸಾಮಾಜಿಕ ಚಳವಳಿಯಾಗಿದೆ ಎಂದು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ್ ಎಫ್ಕೆ ತಿಳಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ, ತಾಯಿಯ ಹಾಲು ಮಗುವಿನ ಮೊದಲ ಆಹಾರ ಮಾತ್ರವಲ್ಲ, ಅದು ಮಗುವಿನ ಮೊದಲ ಲಸಿಕೆ, ಮೊದಲ ಔಷಧಿ ಮತ್ತು ಮೊದಲ ರಕ್ಷಣೆಯಾಗಿದೆ. ಮಗು ಜನಿಸಿದ 1 ಗಂಟೆಯೊಳಗೆ ಸ್ತನ್ಯಪಾನ ಆರಂಭಿಸುವುದು ಅತಿ ಮುಖ್ಯ. ಮೊದಲ 6 ತಿಂಗಳು ಕೇವಲ ತಾಯಿಯ ಹಾಲನ್ನು ನೀಡಬೇಕು. ನಂತರ ಪೂರಕ ಆಹಾರದೊಂದಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸ್ತನ್ಯಪಾನ ಮುಂದುವರಿಸಬೇಕು ಎಂದು ಹೇಳಿದ್ದಾರೆ.
1: ವಿಶ್ವ ಸ್ತನ್ಯಪಾನ ಸಪ್ತಾಹನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾರದಲ್ಲಿ ಸಾರ್ವಜನಿಕರಿಗಾಯಿತು, ಅದರಲ್ಲಿ ಗರ್ಭಿಣಿ ತಾಯಿಗಿರಬಹುದು, ಅಂಗನವಾಡಿ ಕಾರ್ಯಕರ್ತರಿಗಿರಬಹುದು, ಆಶಾ ಕಾರ್ಯಕರ್ತರಿಗಿರಬಹುದು, ನಮ್ಮ ಆರೋಗ್ಯ ಕಾರ್ಯಕರ್ತರು ತಿಳುವಳಿಕೆ ನೀಡುವುದೇನಪ್ಪ ಅಂತಂದ್ರೆ, ಸ್ತನ್ಯಪಾನವನ್ನ ಕಡ್ಡಾಯವಾಗಿ ಒಂದು ಮಗು ತನ್ನ ತಾಯಿ ಎದೆ ಹಾಲು ಕುಡಿತಪ್ಪ ಅಂತಂದ್ರೆ ಅದು ಆರೋಗ್ಯ ಉತ್ತಮವಾಗಿರಬಹುದು, ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರಬಹುದು, ಬಂದರೂ ಯಾವುದೇ ಔಷಧಿ ಇಲ್ಲದೆ ಅದು ಬಾಡಿಯಿಂದ ಹೊರ ಹೋಗಬಹುದು. ಗರ್ಭಕಂಠದ ಕ್ಯಾನ್ಸರ್ ಇರಬಹುದು, ಗರ್ಭಚೀಲದ ಕ್ಯಾನ್ಸರ್ ಇರಬಹುದು, ಅದನ್ನು ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಆಗ್ತಕ್ಕಂತ ಕ್ಯಾನ್ಸರ್ ರೋಗ ಬರುವುದನ್ನ ನಾವು ತಡೆಗಟ್ಟಬಹುದು. ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಇರ್ತೈತಿ ಹಾಲಿನಲ್ಲಿ, ತಾಯಿ ಎದೆ ಹಾಲು ಅಮೃತ ಸಮಾನ.
0: ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಹಂಚಿಕೆಯಾದ ಪಡಿತರ ಮತ್ತು ಸೆಪ್ಟೆಂಬರ್ ಆಗಸ್ಟ್ 2 ತಿಂಗಳ ಪಡಿತರ ಧಾನ್ಯವನ್ನು ಆಗಸ್ಟ್ ತಿಂಗಳಿನಲ್ಲೇ ಒಟ್ಟಿಗೆ ವಿತರಿಸಲಾಗುತ್ತಿದ್ದು, ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿನ 21 ಕೆಜಿ ಹಾಗೂ ಸೆಪ್ಟೆಂಬರ್ ತಿಂಗಳಿನ 21 ಕೆಜಿ ರಾಗಿ ಹಾಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿ ತಿಂಗಳು 14 ಕೆಜಿ ಅಕ್ಕಿಯಂತೆ 2 ತಿಂಗಳಿಗೆ ಒಟ್ಟು 28 ಕೆಜಿ ವಿತರಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯನಿಗೆ 6 ಕೆಜಿ ರಾಗಿ ಮತ್ತು 4 ಕೆಜಿ ಅಕ್ಕಿ ಸೇರಿ ಪ್ರತಿ ಸದಸ್ಯರಿಗೆ ಒಟ್ಟು 10 ಕೆಜಿ ಧಾನ್ಯ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ದ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7 ಗಂಟೆ

0: ಐದು ನಿಮಿಷಕ್ಕೆ
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
3: ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ತಂತ್ರಜ್ಞಾನಕ್ಕೆ ನಿರಾಕರಿಸಲ್ಪಟ್ಟ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಹೇಗೆ ನಿರ್ಮಾಣ ಮಾಡಿತು ಅನ್ನೋ ಸ್ಫೂರ್ತಿದಾಯಕ ಕಥೆಯನ್ನ ನೀವೆಲ್ಲ ಕೇಳಿದ್ರಿ. ಆದ್ರೆ ಒಂದು ಯಶಸ್ವಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದಷ್ಟೇ ಆರಂಭ, ನಿಜವಾದ ಸವಾಲು ಅದಕ್ಕಿಂತ ಬಹಳ ದೊಡ್ಡದಾಗಿರುತ್ತೆ. ಒಂದು ಸಂಪೂರ್ಣ ದೇಶ ಇನ್ನಷ್ಟು ವೇಗವಾದ, ಹೆಚ್ಚು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನ ಹೇಗೆ ನಿರ್ಮಾಣ ಮಾಡ್ತು ಅನ್ನೋದಕ್ಕಿಂತ ಸಂಪೂರ್ಣ ಸೂಪರ್ ಕಂಪ್ಯೂಟಿಂಗ್ ಪರಿಸರ ವ್ಯವಸ್ಥೆಯನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ಕೂಡ ತಿಳ್ಕೊಬೇಕಾಗತ್ತೆ. ಈ ಮಾಹಿತಿಯನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಕಳೆದ ವಾರ ನೀವು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣದ ಬಗ್ಗೆ ತಿಳಿಸ್ಕೊಟ್ರೆ, ಇಂತಹ ದೊಡ್ಡ ತಂತ್ರಜ್ಞಾನ ಕಾರ್ಯಕ್ರಮಗಳನ್ನ ಭಾರತದಲ್ಲಿ ಹೇಗೆ ಕೈಗೊಳ್ಳಲಾಗ್ತಾ ಇದೆ ಅನ್ನೋದನ್ನ ತಿಳಿಸಬಹುದಾ?
4: ಒಂದು ಉದಾಹರಣೆ ಜೊತೆಗೆ ವಿವರಿಸ್ತೀನಿ. ಒಂದು ಆಧುನಿಕ ನಗರವನ್ನು ನಿರ್ಮಿಸುತ್ತಿದ್ದೀರಿ ಎಂದು ಊಹಿಸಿ. ನಿಮಗೆ ಸಿಟಿ ಪ್ಲಾನರ್ಸ್, ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಗಳು, ವಿದ್ಯುತ್ ತಂತ್ರಜ್ಞರು, ಕಟ್ಟಡ ನಿರ್ಮಾಣಕಾರರು, ಶಿಕ್ಷಕರು, ವೈದ್ಯರು ಮತ್ತು ಸಾವಿರಾರು ನುರಿತ ಕಾರ್ಮಿಕರು ಬೇಕಾಗುತ್ತಾರೆ. ಆಗ ಮಾತ್ರ ಒಂದು ನಗರ ನಿರ್ಮಿಸಲು ಸಾಧ್ಯ. ಅದೇ ರೀತಿ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಿಸಲು ಬಯಾಲಜಿಸ್ಟ್ಗಳು, ಮ್ಯಾಥಮೆಟಿಷಿಯನ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕಂಪ್ಯೂಟರ್ ಇಂಜಿನಿಯರ್ಗಳು, ರಿಸರ್ಚ್ ಬೇಸ್ಡ್ ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಆದ್ದರಿಂದ ಇವುಗಳನ್ನು ಭಾರತ ಸರ್ಕಾರದ ಮಿಷನ್ ಕಾರ್ಯಕ್ರಮಗಳಾಗಿ ನಡೆಸಲಾಗುತ್ತದೆ. ಪ್ರಸ್ತುತ ನಡೆಯುತ್ತಿರುವ ಮಿಷನ್ ಅನ್ನು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎಂದು ಕರೆಯಲಾಗುತ್ತದೆ. ಇದರ ಉದ್ದೇಶ ಕೇವಲ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಭಾರತದ ಕೇಪಬಿಲಿಟಿ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇದರ ಉದ್ದೇಶ.
3: ಇನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಹೇಳಿದ್ರಲ್ಲ, ಇದು ನಿಖರವಾಗಿ ಏನು ಅಂತ ಇನ್ನಷ್ಟು ವಿವರಣೆ ನೀಡಬಹುದಾ?
4: ಭಾರತವು ಆರಂಭದಲ್ಲಿ ಮಾಡಿದಂತೆ ಕೇವಲ ಒಂದು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದನ್ನು ಆಯ್ಕೆ ಮಾಡಲಿಲ್ಲ. ಬದಲಾಗಿ ಈ ಮಿಷನ್ ಸಂಪೂರ್ಣ ಎಕೋಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನು ನಿರ್ಮಿಸುತ್ತೆ. ಇದು 4 ಪ್ರಮುಖ ಕ್ಷೇತ್ರಗಳು ಅಥವಾ ಸ್ತಂಭಗಳು ಬೇಕಾಗುತ್ತೆ ಇದನ್ನು ಪೂರ್ಣಗೊಳಿಸಲು. ಮೊದಲನೆಯದಾಗಿ ದೇಶದಾದ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದು. ಇದುವರೆಗೆ 39 ಸೂಪರ್ ಕಂಪ್ಯೂಟರ್ಗಳನ್ನು ಸ್ಥಾಪಿಸಲಾಗಿದೆ. ಒಂದು ಸ್ವಾರಸ್ಯಕರ ವಿಷಯ ಏನು ಗೊತ್ತಾ? ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಭಾರತದ ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಎರಡನೆಯದಾಗಿ ಸಂಪೂರ್ಣವಾಗಿ ಆಮದುಗಳ ಅಥವಾ ಇಂಪೋರ್ಟೆಡ್ ಸರ್ವರ್ಗಳ ಮೇಲೆ ಅವಲಂಬಿಸದೆ ನಮ್ಮದೇ ತಂತ್ರಜ್ಞಾನ ಮತ್ತು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದು. ಮೂರನೆಯದಾಗಿ ದೇಶದ ನೈಜ ಸಮಸ್ಯೆಗಳನ್ನು ಅಂದರೆ ಸೊಸೈಟಲ್ ಪ್ರಾಬ್ಲಮ್ಸ್ ಪರಿಹರಿಸಲು ಸಹಾಯ ಮಾಡುವುದು. ನಾಲ್ಕನೆಯದು ಮುಂದಿನ ತಲೆಮಾರನ್ನು ಬೆಂಬಲಿಸಲು ತಂತ್ರಜ್ಞಾನಗಳ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ, ಪ್ರೊಫೆಸರ್ಗಳಿಗೆ ಮತ್ತು ಸಂಶೋಧಕರಿಗೆ ನೀಡುವುದು. ಈ 4 ಸ್ತಂಭಗಳು ಭಾರತವನ್ನು ಇನ್ನಷ್ಟು

0: ಅವಲಂಬಿಯನ್ನಾಗಿಸುತ್ತದೆ.
1: ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂದ್ರೆ ಏನು ಅಂತ ತಿಳಿಸಿದ್ರಿ, ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಇದನ್ನ ಅಭಿವೃದ್ಧಿ ಪಡಿಸಲಾಗಿದೆ ಅನ್ನೋದನ್ನ ಹೇಳಿದ್ರಿ. ಆದ್ರೆ ಈ ಮಿಷನ್ ಇದುವರೆಗೆ ಏನು ಸಾಧನೆ ಮಾಡಿದೆ ಅನ್ನೋದು ಕೂಡ ನಮ್ಮ ಶ್ರೋತೃಗಳಿಗೆ ತಿಳಿಸಿದ್ರೆ ಅವ್ರಿಗೂ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ಸುತ್ತೆ.
0: ಇದರ ಪ್ರಗತಿ ಗಮನಾರ್ಹವಾಗಿದೆ. ಈ ಮಿಷನ್ ಆರಂಭವಾದಾಗ ಒಂದು ಪ್ರಮುಖ ಪ್ರಶ್ನೆ ಅದರ ಮುಂದಿತ್ತು. ಭಾರತವು ಕೇವಲ ಒಂದು ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬೇಕೆ, ಅಥವಾ ದೇಶದಾದ್ಯಂತ ಅನೇಕ ಸಂಶೋಧಕರಿಗೆ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟರ್ಗಳ ಆಕ್ಸೆಸ್ಗೆ ಅವಕಾಶ ದೊರಕಬೇಕೆ ಅಂತ. ಎನ್ಎಸ್ಎಂ ಎರಡನೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರ ಫಲಿತಾಂಶವಾಗಿ ಇಂದು 39 ಹೆಚ್ಚು ಪರಂ ಸೂಪರ್ ಕಂಪ್ಯೂಟರ್ಗಳನ್ನು ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಸ್ಥಾಪಿಸಲಾಗಿದೆ. ಇದರ ಅರ್ಥ, ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ, ಗುವಾಹಟಿಯಲ್ಲಿ ಇರುವ ಒಬ್ಬ ಸಂಶೋಧಕ ಅಥವಾ ಜಮ್ಮುವಿನಲ್ಲಿ ಇರುವ ಒಬ್ಬ ವಿಜ್ಞಾನಿ, ಇವರೆಲ್ಲರೂ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯಗಳನ್ನು ಅವರ ಹತ್ತಿರದ ನಗರಗಳಲ್ಲಿರುವ ಸಂಸ್ಥೆಗಳಿಂದ ಬಳಸಿಕೊಳ್ಳಬಹುದು. ಇದರಿಂದ ಸಂಶೋಧನೆ ಇನ್ನಷ್ಟು ವೇಗವಾಗುತ್ತದೆ, ಹೊಸತನ ದೇಶದ ಪ್ರತಿಯೊಂದು ಪ್ರದೇಶಕ್ಕೂ ತಲುಪುತ್ತದೆ. ಇದು ಒಂದು ರಾಷ್ಟ್ರೀಯ ಮಿಷನ್ನ ನಿಜವಾದ ಶಕ್ತಿ.
1: ಕಳೆದ ವಾರ ಮಾತಾಡ್ತಾ ರುದ್ರ ಅನ್ನೋ ಒಂದು ಪದವನ್ನ ಉಪಯೋಗಿಸಿದ್ರೆ, ರುದ್ರ ಅಂದ್ರೆ ಏನು ಆಕ್ಚುಲಿ?
0: ಅನೇಕರು ಸೂಪರ್ ಕಂಪ್ಯೂಟರ್ ಎಂದರೆ ಒಂದು ದೈತ್ಯ ಯಂತ್ರ ಎಂದು ಭಾವಿಸುತ್ತಾರೆ. ಆದರೆ ಸೂಪರ್ ಕಂಪ್ಯೂಟರ್ ಎನ್ನುವುದು ಹಲವಾರು ಸರ್ವರ್ಗಳನ್ನು ಒಂದು ರ್ಯಾಕ್ನಲ್ಲಿ, ಒಂದು ರ್ಯಾಕ್ ಎಂದರೆ ಒಂದು ಕಬ್ಬಿಣದ ಕಪಾಟಿನ ತರ ಇರುತ್ತೆ, ಆ ಕಪಾಟಿನಲ್ಲಿ ಒಂದರ ಮೇಲೊಂದು ಜೋಡಿಸಲಾದ ಅನೇಕ ಸರ್ವರ್ಗಳು. ಈ ಸರ್ವರ್ಗಳು ಪರಸ್ಪರ ಒಟ್ಟಾಗಿ ಕೆಲಸ ಮಾಡಲು ನೆಟ್ವರ್ಕ್ ಮೂಲಕ ಸಂಪರ್ಕ ಕಲ್ಪಿಸಲಾಗಿರುತ್ತೆ. ಹಿಂದೆ ಭಾರತವು ಈ ಸರ್ವರ್ಗಳನ್ನು ವಿದೇಶಗಳಿಂದ ತರಿಸಿ ಅವನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಿಂದ ಒಟ್ಟಾಗಿ ಕೂಡಿಸುತ್ತಿತ್ತು. ಇಂದು ನಾವು ಇನ್ನೊಂದು ಹೆಜ್ಜೆ ಮುಂದಿಟ್ಟು ಸಿಡ್ಯಾಕ್ನಲ್ಲಿ ರುದ್ರ ಎಂಬ ಸ್ವದೇಶಿ ಸರ್ವರ್ ಅಭಿವೃದ್ಧಿಪಡಿಸಿದ್ದೇವೆ. ಇದನ್ನು ಸೂಪರ್ ಕಂಪ್ಯೂಟರ್ಗಳು ಮತ್ತು ಎಐಗಾಗಿ ಭಾರತದಲ್ಲೇ ವಿನ್ಯಾಸಗೊಳಿಸಲಾಗಿದೆ. ಅದರ ಅರ್ಥ, ಭಾರತೀಯ ಇಂಜಿನಿಯರ್ಗಳು ಈಗ ಸಂಪೂರ್ಣ ಸರ್ವರ್ ಅಂದರೆ ಅದರ ಮದರ್ ಬೋರ್ಡ್, ಕೂಲಿಂಗ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ನೆಟ್ವರ್ಕಿಂಗ್ ಮತ್ತು ಅನೇಕ ಇತರ ತಂತ್ರಜ್ಞಾನಗಳನ್ನು ಭಾರತದಲ್ಲೇ ವಿನ್ಯಾಸಗೊಳಿಸಬಹುದು. ಇದು ಭಾರತದ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಅನ್ನು ಬಲಪಡಿಸುತ್ತೆ. ಅನೇಕ ಎಲೆಕ್ಟ್ರಾನಿಕ್ ಘಟಕಗಳು ದೇಶದೊಳಗೆ ಇವನ್ನು ಅಸೆಂಬಲ್ ಮಾಡಲಾಗುತ್ತೆ. ಇದರಿಂದ ಭಾರತೀಯ ಉತ್ಪಾದನೆಗೆ ಉತ್ತೇಜನ ದೊರಕಿದ್ದು, ಸುಧಾರಿತ ಗಣಕ ವ್ಯವಸ್ಥೆಗಳಿಗಾಗಿ ಬಲವಾದ ಪೂರೈಕೆಯ ಕಂಪ್ಲೀಟ್ ಚೈನ್ ಅಂತ ಏನು ಕರಿತೀವಿ, ಅದನ್ನು ನಿರ್ಮಾಣ ಆಗ್ತಾ ಇದೆ. ಸಿಡ್ಯಾಕ್ ತಾನು ನಿರ್ಮಿಸಿದ ಈ ತಂತ್ರಜ್ಞಾನಗಳನ್ನು ಭಾರತೀಯ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಂದ್ರೆ ಇಎಂಎಸ್ ಪಾಲುದಾರರಿಗೆ ವರ್ಗಾಯಿಸುತ್ತೆ. ಇದು ಭಾರತದಲ್ಲಿ ಕೈಗಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ, ಅದರೊಂದಿಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಅಭಿವೃದ್ಧಿಯಾಗುತ್ತೆ. ನಮ್ಮ ಮುಂದಿನ ಮೈಲಿಗಲ್ಲು ಇಂಡಿಯನ್ ಸರ್ವರ್ ಕ್ಲಾಸ್ ಪ್ರೊಸೆಸರ್ ಚಿಪ್ಸ್ ಅಭಿವೃದ್ಧಿಪಡಿಸುವುದು ನಮ್ಮ ಪ್ರತಿಯೊಂದು ಹೆಜ್ಜೆಯು ಸ್ವಾವಲಂಬನೆಯನ್ನು ದೃಢೀಕರಿಸುವತ್ತ ಸಾಗುತ್ತಿದ್ದೇವೆ.
1: ಇಂದಿನ ಕಂಪ್ಯೂಟರ್ಗಳು ಅನೇಕ ವಿಧದ ಪ್ರೊಸೆಸರ್ಗಳನ್ನ ಬಳಸ್ತಾ ಇದ್ದಾವೆ. ಇದು ಸಾಫ್ಟ್ವೇರ್ ಅಭಿವೃದ್ಧಿಯನ್ನ ಕಷ್ಟಕರ ಮಾಡ್ತಾ ಇಲ್ವಾ?
0: ಇಂದಿನ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಇದು ಒಂದು. ಆಧುನಿಕ ಸೂಪರ್ ಕಂಪ್ಯೂಟರ್ಗಳು ವಿವಿಧ ವೆಂಡರ್ಗಳ ಪ್ರೊಸೆಸರ್ಗಳು ಮತ್ತು ಆಕ್ಸೆಲರೇಟರ್ ಕಾರ್ಡ್ಗಳನ್ನು ಬಳಸುತ್ತವೆ. ಅಪ್ಲಿಕೇಶನ್ಗಳು ಪ್ರತಿ ಹೊಸ ಹಾರ್ಡ್ವೇರ್ಗೆ ರೀಕೋಡಿಂಗ್ ಅಥವಾ ಮರುಬರವಣಿಗೆ ಮಾಡಬೇಕಾಗುತ್ತೆ. ಇದರಿಂದ ತಿಂಗಳುಗಳಷ್ಟು ಸಮಯ ಮತ್ತು ವೆಚ್ಚ ವ್ಯರ್ಥವಾಗ್ತಾ ಇದೆ. ಈ ಸವಾಲನ್ನು ಎದುರಿಸಲು ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್, ಯುನಿಫೈಡ್ ಪ್ರೋಗ್ರಾಮಿಂಗ್ ಎಕೋಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದರ ವಿಷನ್, ಒಮ್ಮೆ ಒಂದು ಅಪ್ಲಿಕೇಶನ್ ಅಥವಾ ಅನ್ವಯಿಕೆಯನ್ನು ಅಭಿವೃದ್ಧಿಪಡಿಸಿ ಕನಿಷ್ಠ ಬದಲಾವಣೆಗಳೊಂದಿಗೆ ವಿವಿಧ ಹಾರ್ಡ್ವೇರ್ಗಳಲ್ಲಿ ಅದನ್ನು ಸುಲಭವಾಗಿ ಕಾರ್ಯಗತಗೊಳಿಸುವುದು. ಇದರಿಂದ ಅಪ್ಲಿಕೇಶನ್ ಡೆವಲಪರ್ಸ್ಗೆ ತಮ್ಮ ಕೆಲಸಕ್ಕೆ ಅತ್ಯುತ್ತಮ ಕಂಪ್ಯೂಟಿಂಗ್ ಹಾರ್ಡ್ವೇರ್ ಆಯ್ಕೆ ಮಾಡುವ ಸ್ವಾತಂತ್ರ್ಯ ದೊರಕುತ್ತೆ ಮತ್ತು ಒಂದೇ ಹಾರ್ಡ್ವೇರ್ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ. ಇದನ್ನು ನಮ್ಮ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಸ್ಟ್ಯಾಕ್ ಪಿನಾಕಾ ಸ್ಟುಡಿಯೋ ಜೊತೆಗೆ ಎಲ್ಲಾ ಎನ್ಎಸ್ಎಂ ಸೂಪರ್ ಕಂಪ್ಯೂಟರ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ.
1: ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಈ ಕಾರ್ಯಕ್ಕೆ ಏನಾದರೂ ಕೊಡುಗೆಯನ್ನ ನೀಡಬಹುದಾ? ಯಾಕೆಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಅನ್ಸುತ್ತೆ, ಇಷ್ಟೆಲ್ಲ ಯೋಜನೆಗಳು ಕಾರ್ಯಕ್ರಮಗಳು ನಡೀತಾ ಇದೆ, ನಾವು ಏನಾದರೂ ಇದಕ್ಕೆ ಭಾಗಿ ಆಗಬಹುದಾ? ಸೊ ಈ ತರ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಂಶೋಧಕರಿಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ಅವಕಾಶವಿದೆಯಾ?
0: ಖಂಡಿತವಾಗಿಯೂ, ಯಾವುದೇ ಸಂಸ್ಥೆ ಭವಿಷ್ಯದ ತಂತ್ರಜ್ಞಾನಗಳನ್ನು ಒಂಟಿಯಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ಅತ್ಯುತ್ತಮ ಸಾಫ್ಟ್ವೇರ್ ಸಾವಿರಾರು ಜನರು ನಿರಂತರವಾಗಿ ಒಟ್ಟಾಗಿ ಅದನ್ನು ಸುಧಾರಿಸುವುದರಿಂದ ಬೆಳೆಯುತ್ತೆ. ಅದಕ್ಕಾಗಿಯೇ ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್ ಅನ್ನು ಓಪನ್ ಸೋರ್ಸ್ ಯೋಜನೆಯಾಗಿ ಬಿಡುಗಡೆ ಮಾಡಿದೆ. ಇಂದು ವಿದ್ಯಾರ್ಥಿಗಳು, ಪ್ರೊಫೆಸರ್ಸ್, ಸಂಶೋಧಕರು, ಸ್ಟಾರ್ಟ್ಅಪ್ಸ್ ಮತ್ತು ಸಾಫ್ಟ್ವೇರ್ ಡೆವಲಪರ್ಸ್ ಎಲ್ಲರೂ ಇದರ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಇದನ್ನ github.com/parsecosystem ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಅಲ್ಲಿ ಲಿಸ್ಟ್ ಮಾಡಿರುವ ಸಮಸ್ಯೆಗಳನ್ನು ನೀವು ಪರಿಹರಿಸಬಹುದು. ಪ್ರತಿಯೊಂದು ಕೊಡುಗೆಯು ಭಾರತದ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಎಕೋಸಿಸ್ಟಮ್ ಅನ್ನು ಇನ್ನಷ್ಟು ಬಲಪಡಿಸುತ್ತೆ.
1: ಕೇಳ್ತಾ ಇದೀರಲ್ಲ ಶ್ರೋತೃಗಳೇ, ಸೂಪರ್ ಕಂಪ್ಯೂಟರ್ಸ್ ಹೇಗೆ ಆರಂಭವಾಯಿತು, ಹಾಗೇನೆ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಎಕೋಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು, ಸಂಶೋಧಕರು ಏನೆಲ್ಲ ಕೊಡುಗೆಗಳನ್ನ ನೀಡಬಹುದು ಅನ್ನೋದನ್ನ ತಿಳ್ಕೊಂಡ್ರೆ ಮುಂದಿನ ವಾರ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಇಷ್ಟೊತ್ತು ಮಾಹಿತಿ ನೀಡಿದ ದೀಪಿಕಾ HV ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ 490.1 ಮೀಟರ್ಗಳು ಅಂದರೆ 612 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಈಗ ಕೆಲವು ಪ್ರಕಟಣೆಗಳು.
4: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ. ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
5: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
6: ಇಂಪ ತಂಪಾದ ದನಿ ನವಿರಾದ ಕಾವ್ಯ
7: ಮನದಾಳವನ್ನು ತಟ್ಟುವ ಸಂಗೀತ
8: ದಿಲ್ ತಳಪು ತಳಪ್ತೆ ಕಹೆ
6: ಮತ್ತೆ ಮತ್ತೆ ಕೇಳಬೇಕೆನ್ನುವ

0: ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ವಾರ್ತೆಗಳ ವಿವರ: 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ

0: ಭಾರತ ಮೂರನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಂದಿನಿಂದ ನಾಳೆಯವರೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದು, ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಗೆ ಮುನ್ನ ಸಾಂಸ್ಕೃತಿಕ ಸಹಕಾರ ಹಾಗೂ ಪ್ರಮುಖ ವಿಚಾರಗಳ ಕುರಿತು ಒಮ್ಮತ ಮೂಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಇದರ ಜೊತೆಗೆ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಹಾಗೂ 3ನೇ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಇಂದಿನಿಂದ ಇದೇ 7ರವರೆಗೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಯಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಶಿಕ್ಷಣ ಸಚಿವರು, ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಬಲಪಡಿಸುವುದು, ಕೌಶಲ್ಯಾಭಿವೃದ್ಧಿ ಹಾಗೂ ಸಹಕಾರ ಹೆಚ್ಚಿಸುವುದು ಮತ್ತು ಸಂಯುಕ್ತ ಸಂಶೋಧನೆ, ನಾವೀನ್ಯತೆ ಹಾಗೂ ನವೋದ್ಯಮಗಳನ್ನು ಉತ್ತೇಜಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟವಾಗಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬೆಳಗ್ಗೆ 10 ಗಂಟೆಗೆ ಮುಂಬೈನಲ್ಲಿ ರೆಪೋ ದರದ ಕುರಿತು ನಿರ್ಧಾರ ಪ್ರಕಟಿಸಲಿದ್ದಾರೆ. ಕೇಂದ್ರ ಬ್ಯಾಂಕ್ನ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆ ಸೋಮವಾರ ಆರಂಭಗೊಂಡಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹಾಗೂ ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ಹಣಕಾಸು ನೀತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಹತ್ವ ಪಡೆದಿದೆ. ಪ್ರಸ್ತುತ ಶೇಕಡ 5.25ರಷ್ಟಿರುವ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವ ನಿರೀಕ್ಷೆ ಇದೆ. 6 ಸದಸ್ಯರ ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಯಮನ್ ಕರಾವಳಿಯ ಸಮೀಪ ಕೆಂಪು ಸಮುದ್ರದಲ್ಲಿ ನಿನ್ನೆ ಮುಳುಗಿದ ಭಾರತೀಯ ಧ್ವಜ ಹೊಂದಿದ್ದ ವಾಣಿಜ್ಯ ಹಡಗು ಎಂಎಸ್ವಿ ಫೈಜ್ನೂರ್ ಒಲಿಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಹಡಗಿನಲ್ಲಿದ್ದ ಎಲ್ಲಾ 13 ಮಂದಿ ಭಾರತೀಯರನ್ನು ರಕ್ಷಿಸಲಾಗಿದೆ. ಸಿಬ್ಬಂದಿಯ ಸುರಕ್ಷತೆ ಮತ್ತು ಭದ್ರತೆಗಾಗಿ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದು, ಯಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಷಯವನ್ನು ತಿಳಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ನಿರಂತರ ದಾಳಿಗಳು ಅತ್ಯಂತ ಆತಂಕಕಾರಿ ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ಕೊನೆಗೊಳ್ಳಬೇಕು ಹಾಗೂ ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಮುಕ್ತ ಮತ್ತು ನಿರ್ಬಂಧರಹಿತ ನೌಕಾಯಾನ ಹಾಗೂ ವಾಣಿಜ್ಯ ಚಟುವಟಿಕೆಯನ್ನು ಶೀಘ್ರವೇ ಪುನಃಸ್ಥಾಪಿಸಬೇಕು ಎಂದು ಭಾರತ ಒತ್ತಾಯಿಸಿದೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆಯನ್ನು ವೈದ್ಯಕೀಯ ಕೌನ್ಸೆಲಿಂಗ್ ಸಮಿತಿಯು ಎಂಸಿಸಿ ಇಂದು ಪ್ರಾರಂಭಿಸಲಿದೆ. ಮೊದಲ ಸುತ್ತಿನ ನೋಂದಣಿ ಇಂದಿನಿಂದ ಇದೇ 12ರ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದ್ದು, ಶುಲ್ಕ ಪಾವತಿಗೆ ಸಂಜೆ 6 ಗಂಟೆಗೆ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ನಾಳೆಯಿಂದ 13ರ ಬೆಳಗ್ಗೆ 11 ಗಂಟೆವರೆಗೆ ಆದ್ಯತೆಯ ಸೀಟುಗಳ ಆಯ್ಕೆ ಮಾಡಬಹುದು. ಇದೇ 17ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾಗಲಿದ್ದು, ಸೀಟು ಪಡೆದ ವಿದ್ಯಾರ್ಥಿಗಳು ಇದೇ 18ರಿಂದ 22ರೊಳಗೆ ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ನೋಂದಣಿ ಶುಲ್ಕ ಪಾವತಿ ಹಾಗೂ ಸೀಟು ಆಯ್ಕೆ ಪ್ರಕ್ರಿಯೆಯ ಕುರಿತು ವಿವರವಾದ ಮಾರ್ಗದರ್ಶಿ ವಿಡಿಯೋಗಳನ್ನು ಎಂಸಿಸಿ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ. ಕೌನ್ಸೆಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ನೆರವು ಬೇಕಿದ್ದಲ್ಲಿ ವಿದ್ಯಾರ್ಥಿಗಳು ಉಚಿತ ಸಹಾಯವಾಣಿ ಸಂಖ್ಯೆ 1800-102-7637 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 1800-102-7637 ಅಥವಾ ಇಮೇಲ್ ವಿಳಾಸ mcc2026@gov.in ಮೂಲಕ ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಸ್ಥಳೀಯ ಚುನಾವಣೆಗಳನ್ನು ಭಾರತ ಸಂಪೂರ್ಣ ಪ್ರಹಸನ ಎಂದು ಬಣ್ಣಿಸಿದೆ. ಇಂತಹ ಕೃತಕ ಚುನಾವಣಾ ಪ್ರಕ್ರಿಯೆಯಿಂದ ವಾಸ್ತವಾಂಶವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನಿ ಪಡೆಗಳ ದಬ್ಬಾಳಿಕೆಯ ಕಾರ್ಯಾಚರಣೆ ಹಾಗೂ ನಾಗರಿಕರ ಹತ್ಯೆಯೇ ಅಲ್ಲಿನ ನೈಜ ಪರಿಸ್ಥಿತಿಯಾಗಿದೆ ಎಂದರು. ಜೂನ್ನಿಂದೀಚೆಗೆ ಕನಿಷ್ಠ 90 ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಜನರ ಅಸಮಾಧಾನಕ್ಕೆ ಪಾಕಿಸ್ತಾನ ಗುಂಡಿನ ದಾಳಿ, ವಿದ್ಯುತ್ ವ್ಯತ್ಯಯ, ಬೆದರಿಕೆ ಹಾಗೂ ಬಲಪ್ರಯೋಗದ ಮೂಲಕ ಪ್ರತಿಕ್ರಿಯಿಸಿದೆ ಎಂದು ಅವರು ಆರೋಪಿಸಿದರು. ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದ ಅವರು, ಮಾನವ ಹಕ್ಕುಗಳ ಕುರಿತು ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಜಗತ್ತು ಅರ್ಥ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಧ್ಯಯನ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ವಿವಿಧ 17 ದೇಶಗಳ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಭೇಟಿಯಾಗಿ ಸುದೀರ್ಘ ಸಂವಾದ ನಡೆಸಿದರು. ಜಾಗತಿಕ ಬದಲಾವಣೆಗಳ ಈ ಸಂದರ್ಭದಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಸುಧಾರಿತ ಬಹುಪಕ್ಷೀಯತೆಯ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಭೇಟಿಯ ವೇಳೆ ತಂತ್ರಜ್ಞಾನ, ಸಾಮುದ್ರಿಕ ಭದ್ರತೆ, ಶಾಂತಿ ಪಾಲನೆ, ಅಭಿವೃದ್ದಿ ಪಾಲುದಾರಿಕೆ ಹಾಗೂ ವಿಪತ್ತು ನಿರ್ವಹಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮುನ್ನ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ವಿಶ್ವಸಂಸ್ಥೆಯ ಈ ನಿಯೋಗಕ್ಕೆ ಆತಿಥ್ಯ ವಹಿಸಿ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದರು. ರಾಷ್ಟಪತಿ ಭವನದ ಅಮೃತ ಉದ್ಯಾನದ ಬೇಸಿಗೆ ಹೂವಿನ ಪ್ರದರ್ಶನ ಇದೇ 16ರಿಂದ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಸೆಪ್ಟೆಂಬರ್ 15ರವರೆಗೆ ಸಾರ್ವಜನಿಕರು ಉದ್ಯಾನಕ್ಕೆ ಭೇಟಿ ನೀಡಬಹುದು. ಈ ಅವಧಿಯಲ್ಲಿ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಉದ್ಯಾನ ತೆರೆದಿರಲಿದ್ದು ಸಂಜೆ 5 ಗಂಟೆಯವರೆಗೆ ಕೊನೆಯ ಪ್ರವೇಶಕ್ಕೆ ಅವಕಾಶವಿದೆ. ಪ್ರವೇಶ ಉಚಿತವಾಗಿದೆ. ನಿರ್ವಹಣಾ ಕಾರ್ಯಕ್ಕಾಗಿ ಪ್ರತಿ ಸೋಮವಾರ ಉದ್ಯಾನ ಮುಚ್ಚಿರುತ್ತದೆ. ರಾಷ್ಟೀಯ ಕ್ರೀಡಾ ದಿನವಾದ ಆಗಸ್ಟ್ 29ರಂದು ಕ್ರೀಡಾಪಟುಗಳಿಗೆ ಹಾಗೂ ಶಿಕ್ಷಕರ ದಿನವಾದ ಸೆಪ್ಟೆಂಬರ್ 5ರಂದು ಶಿಕ್ಷಕರಿಗೆ ವಿಶೇಷ ಪ್ರವೇಶ ಕಲ್ಪಿಸಲಾಗುವುದು. ಪ್ರವಾಸಿಗರು ಮುಂಗಡವಾಗಿ ಆನ್ಲೈನ್ನಲ್ಲಿ ಸಮಯದ ಸ್ಲಾಟ್ ಕಾಯ್ದಿರಿಸಬಹುದು. ಸ್ಥಳದಲ್ಲೇ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ ಇರುವುದಿಲ್ಲ. ಹರ್ಮಸ್ ಜಲಸಂಧಿ ಮೂಲಕ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ನೂತನ ಕಾರಿಡಾರ್ ನಿರ್ಮಿಸುವ ಕುರಿತು ಇರಾನ್ ಮತ್ತು ಒಮಾನ್ ನಡುವಿನ ಮಾತುಕತೆಗಳು ಹೊಸ ಹಂತ ತಲುಪಿವೆ. ಅಮೆರಿಕ ತನ್ನ ಅನಗತ್ಯ ಹಸ್ತಕ್ಷೇಪ ನಿಲ್ಲಿಸಿದರೆ ಈ ತಿಳುವಳಿಕೆ ಒಪ್ಪಂದ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮ ತಿಳಿಸಿದೆ. ಕತಾರ್ ಸೇರಿದಂತೆ ಮಧ್ಯಪ್ರಾಚ್ಯ ದೇಶಗಳ ರಾಜತಾಂತ್ರಿಕ ಮಧ್ಯಸ್ಥಿಕೆಯಿಂದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಸಂಭಾವ್ಯ ಒಪ್ಪಂದದ ಕರಡು ಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ. ಈ ನಡುವೆ ಇಂದು ಅಥವಾ ನಾಳೆಯೊಳಗೆ ಒಪ್ಪಂದ ಏರ್ಪಟ್ಟು ಜಲಸಂಧಿ ಮರು ಆರಂಭವಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಸುಳಿವು ನೀಡಿದ್ದಾರೆ. ತಮ್ಮ ದೇಶದ ಸಾರ್ವಭೌಮತ್ವ ರಕ್ಷಣೆಗೆ ಬದ್ದ ಎಂದಿರುವ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಪ್ರಾದೇಶಿಕ ಸಂಘರ್ಷ ಹೆಚ್ಚಿಸಲು ಆಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಸೌದಿ ಅರೇಬಿಯಾ, ಯುಎಇ, ಕತಾರ್ ದೇಶಗಳ ಮನವಿ ಮೇರೆಗೆ ಸದ್ಯ ಮಿಲಿಟರಿ ದಾಳಿಯನ್ನು ತಡೆಹಿಡಿಯಲಾಗಿದ್ದು ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಇರಾನ್ಗೆ ಅಂತಿಮ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದೇಶಾದ್ಯಂತ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ 50ಕ್ಕೂ ಅಧಿಕ ಕುಟುಂಬಗಳು ಮೇಲ್ಚಾವಣಿ ಸೌರ ವಿದ್ಯುತ್ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಟೂರ್ನಿಯಲ್ಲಿ ಇಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ಹಲವು ಭಾರತದ ಆಟಗಾರರು ಅಂತಿಮ 4ರ ಘಟ್ಟ ಪ್ರವೇಶಿಸುವ ಭರವಸೆಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿಂದು ಭಾರತದ ಇಶಾರಾಣಿ ಬರುವ ಅನ್ಮೋಲ್ ಖರ್ಬ್, ಮಾಳವಿಕಾ ಬನ್ಸೋಡ್, ಆಕರ್ಷಿ ಕಶ್ಯಪ್, ತನ್ಯಾ ಹೇಮಂತ್ ಮತ್ತು ತೈಪೆ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ತಾನ್ವಿ ಶರ್ಮಾ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರರಾದ ಹಾಗೂ ಮಾಜಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
4: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ಗಾಯತ್ರಿ ಮದುವೆ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ರಾಜ ನಾಗೇಂದ್ರ ರಾಗ ಸಂಯೋಜನೆ ಮಾಡಿದ್ದಾರೆ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಲ್ಲು ವೀಣೆ ನುಡಿಯಿತು ಚಿತ್ರದ ಗೀತೆ ಇದು. ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಈ ಹಾಡಿಗೆ ಎಂ ರಂಗರಾವ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಗಾಳಿ ಮಾತು ಚಿತ್ರದ ಗೀತೆ ಇದು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದಿದೆ. ಕೆ ಉದಯಶಂಕರ್ ಈ ಹಾಡನ್ನು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದರಲ್ಲಿದೆ.

0: ಔಷಧಿಗಳನ್ನು ಗಾತ್ರದಲ್ಲಿ ಕಡಿಮೆಗೊಳಿಸಿ ಅದರಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಸಂಪೂರ್ಣವಾಗಿ ಗುಣಮಾಡುವ ಗುಣಗಳನ್ನು ವೃದ್ಧಿಗೊಳಿಸಿ ಔಷಧಿಗಳನ್ನು ತಯಾರಿಸ್ತೀವಿ. ಈಗ ಕೆಲವೊಂದು ತಪ್ಪು ಕಲ್ಪನೆ ಇದೆ, ಔಷಧಿಗಳು ಕೆಲಸ ಮಾಡೋ ನಿಧಾನವೇ ಅಂತ ಪ್ರಶ್ನೆ ಕೇಳ್ತಾರೆ. ಇದು ತಪ್ಪು ಕಲ್ಪನೆ. ಇದು ಮುಖ್ಯವಾಗಿ ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ರೋಗಿ, ಒಂದು ಎರಡನೇದು ವೈದ್ಯರು, ಮೂರನೇದು ಔಷಧಿ ಗುಣಮಟ್ಟ. ರೋಗಿಗಳು ತಮ್ಮ ಎಲ್ಲ ಸಮಸ್ಯೆಗಳನ್ನು ಯಾವುದೇ ಮುಚ್ಚಮರೆ ಇಲ್ಲದೆ ವೈದ್ಯರ ಹತ್ರ ಹೇಳ್ಕೋಬೇಕು. ಅದೇ ರೀತಿ ವೈದ್ಯರು ಸಹ ರೋಗಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಪ್ರಯೋಗಾಲಯದ ಪರೀಕ್ಷೆಗಳನ್ನು ಸಹ ಮಾಡಿಸಿ ಸರಿಯಾದ ಔಷಧಿಯನ್ನು ನೀಡುವುದು ಸಹ ವೈದ್ಯರ ಕರ್ತವ್ಯ. ಹಾಗೆ ಔಷಧಿ ಗುಣಮಟ್ಟವು ಸಹ ಚೆನ್ನಾಗಿರಬೇಕು. ಈ ಮೂರು ಸಹ ಒಂದಕ್ಕೊಂದಕ್ಕೆ ಪೂರಕ. ಇದು ಸರಿಯಾಗಿದ್ದರೆ ಮಾತ್ರ ಔಷಧಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೋಮಿಯೋಪತಿ ಔಷಧಿಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಪದೇ ಪದೇ ರೋಗ ಬರದಂತೆ ತಡೆಗಟ್ಟುತ್ತೆ. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ, ಔಷಧಿಗಳು ಸುರಕ್ಷಿತವೇ? ಹೌದು, ಖಂಡಿತ ಸುರಕ್ಷ. ಹೋಮಿಯೋಪತಿ ಔಷಧಿಗಳನ್ನ ಆರೋಗ್ಯವಂತ ಮಾನವನ ಮೇಲೆ ಪ್ರಯೋಗ ಮಾಡಿ ಅದರ ಪರಿಣಾಮ ಮಾನವರ ಮೇಲೆ ಹೇಗಿರುತ್ತೆ ಅಂತ ಕಂಡುಕೊಂಡಿರತಕ್ಕಂಥ ವಿಶೇಷವಾದ ಒಂದು ವೈದ್ಯ ಪದ್ಧತಿ. ಔಷಧಿಗಳನ್ನ ಅತ್ಯಂತ ಸುರಕ್ಷಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಇನ್ನು ಸುರಕ್ಷಿತವಾಗಿ ನವಜಾತ ಶಿಶುಗಳು, ಗರ್ಭಿಣಿ ಸ್ತ್ರೀಯರು, ವಯೋವೃದ್ಧರು ಎಲ್ಲರೂ ಸಹ ವೈದ್ಯರ ಸಲಹೆ ಮೇರೆಗೆ ಸೇವಿಸಬಹುದು. ಎಲ್ಲರಿಗೂ ಒಂದೇ ಔಷಧಿ ಕೊಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಔಷಧಿಗಳು ನೋಡಕ್ ಸಣ್ಣ ಸಣ್ಣವಾಗಿದ್ರೂ ಸಹ ನಾವು ಅದಕ್ಕೆ ಮಿಶ್ರಣ ಮಾಡತಕ್ಕಂಥ ಔಷಧಿಗಳು ಬೇರೆ ಬೇರೆ ಆಗಿರುವುದರಿಂದ ನೋಡಕ್ ಒಂದೇ ರೀತಿ ಇದ್ರೂ ಔಷಧಿ ಬೇರೆ ಬೇರೆ. ನಮ್ಮಲ್ಲಿ ಸುಮಾರು 3,000 ಹೆಚ್ಚಾಗಿ ಔಷಧಿಗಳು ಇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ಸಣ್ಣ ಸಣ್ಣ ಗುಳಿಗೆಗಳಾದ್ರೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ಔಷಧಿಗಳು ಕೆಲಸ ಮಾಡುತ್ತೆ. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ಅಜೀರ್ಣ, ಸಂಧಿವಾತ, ಮೈಗ್ರೇನ್, ಮಲಬದ್ಧತೆ, ಮಾನಸಿಕ ಸಮಸ್ಯೆಗಳು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಚರ್ಮ ರೋಗಗಳು ಎಲ್ಲ ರೋಗಗಳಿಗೂ ಸಹ ಔಷಧಿಯನ್ನು ನೀಡಬಹುದು. ಹಾಗೆಯೇ ಕೆಲವೊಂದು ಸಹ ಶಸ್ತ್ರಚಿಕಿತ್ಸೆಯನ್ನು ಸಹ ನಾವು ತಪ್ಪಿಸಬಹುದು ಈ ಔಷಧಿಯನ್ನು ನೀಡೋದ್ರಿಂದ. ಉದಾಹರಣೆಗೆ ಮೂತ್ರಕೋಶದಲ್ಲಿ ಕಲ್ಲು, ಪಿತ್ತಕೋಶದಲ್ಲಿ ಕಲ್ಲು, ಮೂಲವ್ಯಾಧಿ, ವೆರಿಕೋಸ್ ವೈನ್, ಕಾನ್ಸ್, ಆಣಿ ಇಂತಹ ರೋಗಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡದೆ ಔಷಧಿಗಳನ್ನು ನೀಡುವ ಮೂಲಕ ಸುಲಭವಾಗಿ ಈ ಒಂದು ಕಾಯಿಲೆಯನ್ನು ನಿವಾರಿಸಬಹುದು. ಈ ಹೋಮಿಯೋಪತಿ ಔಷಧಿಗಳನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೋಗಿಗೆ ಅರ್ಹ ವೈದ್ಯರ ಮಾರ್ಗದರ್ಶನದಲ್ಲಿ ಬಳಸಿದರೆ ಉತ್ತಮ ಹಾಗೂ ಶೀಘ್ರವಾಗಿ ಪರಿಣಾಮ ಬೀರುತ್ತೆ. ರೋಗಿಗಳು ಯಾವುದೇ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ಅರ್ಹ ತಜ್ಞ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯುವುದು ಬಹಳ ಸೂಕ್ತ. ಆರೋಗ್ಯ ರಕ್ಷಿಸಿಕೊಳ್ಳೋಣ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 8:35:06. ಇನ್ನೀಗ ಚಿತ್ರಗೀತೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಚಿತ್ರಗೀತೆಗಳು. ಮೊದಲಿಗೆ ಸಿದ್ಲಿಂಗು ಚಿತ್ರದಿಂದ ಆಯ್ದ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಅರಸು ಅಂತಾರೆ ಅವರ ಗೀತೆಗೆ ಅನೂಪ್ ಸೇಳಿನ್ ಸಂಗೀತವನ್ನು ನೀಡಿದ್ದಾರೆ.

ಹೀಗೀತೆ ಮುಸ್ಸಂಜೆ ಮಾತು ಚಿತ್ರದ್ದು, ಹಾಡಿರುವಂತಹ ಕಲಾವಿದರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ರಾಮನಾರಾಯಣ್ ಅವರ ಹಾಡಿಗೆ ವಿ ಶ್ರೀಧರ್ ಸಂಗೀತವನ್ನು ನೀಡಿದ್ದಾರೆ.

ಬಿರುಗಾಳಿ ಚಿತ್ರದ ಗೀತೆ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಇವರೊಂದಿಗೆ ದನಿಗೂಡಿಸಿದ್ದಾರೆ ಮೋಹಿತ್. ಅರ್ಜುನ್ ಜನ್ಯ ಅವರ ಸಂಗೀತ ಇದರಲ್ಲಿದೆ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 8:50.04 ನಮ್ಮ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯನು ನೆಟ್ಟು ಬೇವುಣಲು ಸಿದ್ಧನಿರು. ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಮಾವು ಸಸಿಯನು ನೆಟ್ಟು ಬೇವುಣಲು ಸಿದ್ಧನಿರು. ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ. ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ.

ಇಲ್ಲಿ ಇನ್ನೊಂದು ಪ್ರತಿಮೆ ಅಂದರೆ ಒಬ್ಬ ತೋಟದ ಮಾಲಿ, ಭಗವಂತ ಆಗ್ಬೋದು, ಒಂದು ದೊಡ್ಡ ಶಕ್ತಿ ಇದೆಯಲ್ಲ ನಮ್ಮ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿ ಇದೆಯಲ್ಲ ಅದು, ಮತ್ತು ನಾವು ನಮ್ಮಿಬ್ಬರ ಸಂಬಂಧ ಹೇಗಿರಬೇಕು, ಇದು ನಿಜವಾಗಿ ತುಂಬ ಮೆಚ್ಚಬೇಕಾದ ಒಂದು ಅಂಶ. ಲೋಕದಲ್ಲಿ ಉಪ್ಪು ನೀರು, ಕೆಲವು ಮನೆಗಳಲ್ಲಿ ಸಿಹಿ ನೀರು ಬರೋದೇ ಇಲ್ಲ ಬಾವಿಗಳಲ್ಲಿ. ಹಿಂದೆ ನಾವೆಲ್ಲ ಹುಡುಗರಾಗಿದ್ದಾಗ ಹೋಗ್ತಾ ಇದ್ದೀವಿ, ನೀ ಸಿಹಿ ನೀರಿಗೆ ಯಾವುದೋ ಒಂದು ಬಾವಿ ಇರ್ತಾ ಇತ್ತು, ಅಲ್ಲಿಗೆ ಹೋಗಿ ತರ್ತಾ ಇದ್ವಿ, ಉಳಿದಿದ್ದೆಲ್ಲ ಉಪ್ಪು ನೀರುಗಳು. ಆ ನೆಲದ ಸಂಸರ್ಗ ಇದೆಯಲ್ಲ, ಗುಣ ಇದೆಯಲ್ಲ, ಆ ಚೌಡಾದರೆ ಅದು ನೀರು ಆಗಿರುತ್ತೆ. ನೀವು ಅದಕ್ಕೆ ಯಾಕೆ ಸಂಕಟ ಪಡಬೇಕು? ಮಾವು ಸಸಿಯನ್ನು ಬಿಟ್ಟು ಬೇವುಣರು ಸಿದ್ಧ ನೀರು. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ನನಗೆ ಸುಖನೇ ಬೇಕು, ಸಂತೋಷನೇ ಬೇಕು, ಉತ್ಸಾಹನೇ ಬೇಕು, ಎಲ್ಲ ಫಸ್ಟ್ ರ್ಯಾಂಕ್ ಬರಬೇಕು ಅಂತಲೇ ಬಯಸಿದ್ರೆ ಆಗೋದಿಲ್ಲ. ಏನಾಗುತ್ತೋ, ನೀವು ಮಾವು ಸಸಿಯನ್ನು ನೆಟ್ಟು, ನೀನು ನೆಟ್ಟಿರೋದು ಮಾವಿನ ಸಸಿ ನಿಜ, ಆದರೆ ಕೆಲವು ಭೂಮಿಯಲ್ಲಿ ಅದು ಬರೋದೇ ಇಲ್ಲ. ತೆಂಗಿನ ಮರಗಳು ದಕ್ಷಿಣ ಭಾರತದಲ್ಲಿ ಬೆಳೆದಷ್ಟು ಬೇರೆ ಕಡೆ ಬೆಳೆಯೋದಿಲ್ಲ, ಯಾಕೆಂದರೆ ಅಲ್ಲಿ ನೆಲದ ಗುಣ ಆಗಿದೆ. ಆ ಓಕ್ ಮರಗಳಿದೆಯಲ್ಲ, ಅವು ಎಷ್ಟು ಅಮೆರಿಕದ ಅಲ್ಲೆಲ್ಲ ಯುರೋಪ್ನೆಲ್ಲ ಭಾಳ ಪ್ರಸಿದ್ಧವಾದವು ಅವು, ಅಲ್ಲ ಅಂಥ ನೆಲದ ಗುಣ ಇದೆಯಲ್ಲ. ಅದು ದೊಡ್ಡ ಮರ ಎಷ್ಟು ದೊಡ್ಡದಿತ್ತು ಅಂತಂದರೆ, ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಒಂದು ಮರ ಅದು ಮಧ್ಯೆ ಸೀಳ್ಬಿಟ್ಟು ಕಾರ್ ಹೋಗುವಾಗ ಮಾಡಿದ್ದಾರೆ, ವಾಹನ ಹೋಗುವ ಹಾಗೆ. ನಮ್ಮ ದೇಶದಲ್ಲಿ ಅಷ್ಟು ಗಾತ್ರದ ಬೆಳೆಯೋಕ್ಕಾಗೋದಿಲ್ಲ. ನೀವು ಮಾವು ಸಸಿಯನ್ನು ನೆಟ್ಟು ಬೇವುಣನು ಸಿದ್ಧ, ನೀನು ನೋಡಯ್ಯ ನೀನು ಫಲವನ್ನು ಬಯಸಬೇಡ, ಮಾವು ಸಸಿ ನೆಟ್ಟಿದೆಯಾ ಅಂದರೆ ಮಾವು ನೆಟ್ಟು ಸಿಗತ್ತೆ ಅಂತ ತಿಳ್ಕೊಂಡಿದೆಯಾ? ಇಲ್ಲ, ಬೇವನ್ನು ಉಣ್ಣೋದಕ್ಕೆ ಸಿದ್ಧನಾಗಿರು, ಕಹಿಯಾಗ್ಬಿಡ್ಬೋದು, ಗೊತ್ತಿಲ್ಲ ನಮಗೆ. ಯಾಕೆಂದರೆ ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು, ಇದು ಭಾಳ ದೊಡ್ಡ ಮಾತಿದು. ಭೂ ವಿಷಯ ಮಣ್ಣಿನ ಗುಣದಿಂದ, ಯಾವುದೋ ವಾತಾವರಣದ ಗುಣದಿಂದ, ಮಳೆಯ ಗುಣದಿಂದ, ಅಥವಾ ಬರಗಾಲದ ಒಂದು ಸ್ಥಿತಿ ಬರುವಂಥ ಒಂದು ಸ್ಥಿತಿಯಿಂದ ಯೋಚನೆ ಮಾಡು, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ನಿಜವಾಗಿ ಮಾವಿನ ಹಣ್ಣಿನ ಸಿಹಿ ಅದು, ಬೇವು ಕಹಿ, ಇದು ಬದಲಾಗೋದುಂಟು. ಆ ವಿವರ ನಿನಗೇಕೆ, ನಿಂಗೆ ಯಾಕೆ ಅದೆಲ್ಲ? ತೋಟ ದೊಡ್ಡಯ್ಯನಿಗೆ ಅದಿರಲಿ, ಯಜಮಾನ ಇದನ್ನಲ್ಲ ಅವನಿಗಿರಲಿ, ಸೇವಕನು ನೀನಲ್ತೆ. ಅಂದರೆ ಒಂದು ರೀತಿ ನಮ್ರವಾದ ದಾಸ್ಯ ಭಾವದಿಂದ ಸ್ವೀಕರಿಸಬೇಕು ಅನ್ನೋ ಅಭಿಪ್ರಾಯ ಡಿ ವಿ ಜಿಯವರದ್ದು.

ಅದನು ನೀನು ಸೇನಾಧಿಪತಿ ಎಲ್ಲಿಹನೋ? ಆಣತಿಯ ಕಳುಹುತಿಹನದನು ನೀನರಿತು. ಸೈನಿಕನು ನೀನು ಸೇನಾಧಿಪತಿ ಎಲ್ಲಿಹನೋ? ಆಣತಿಯ ಕಳುಹುತಿಹನದನು ನೀನರಿತು. ಜಾಣಿನ ಥಟಿಂಪೋರು ಸೋಲು ಗೆಲಬವನೆಣಿಕೆ ಕಾಣಿಸದ ನಾಳ್ಕೆಯದು ಮಂಕುತಿಮ್ಮ. ಜಾಣಿನ ಥಟಿಂಪೋರು ಸೋಲು ಗೆಲಬವನೆಣಿಕೆ ಕಾಣಿಸದ ನಾಳ್ಕೆಯದು ಮಂಕುತಿಮ್ಮ.

0: ಅಂಚೆಯಾಳಿ ವಿಷಯ ಆಯಿತು, ಹಕ್ಕಿಗಳ ವಿಷಯ ಆಯಿತು, ಅವರ ಪ್ರತಿಮೆ ಎಲ್ಲಿ ಮುಂದುವರಿಯುತ್ತೆ? ನೀನು ಸೈನಿಕ ಅಂತ ಕೆಲವು ಪದ್ಯಗಳಲ್ಲಿ ಅದೇ ಮಾತು ಬರುತ್ತೆ. ಅಯ್ಯ, ಮಿಲಿಟ್ರಿ ರೂಲ್ಸ್ ಇದೆಯಲ್ಲ, ಇದು ಭಾಳ ಮುಖ್ಯವಾದದ್ದು. ಲೆಫ್ಟ್ ಅಂದರೆ ಎಡಗಾಲು ಇಳಬೇಕು ರೀ, ರೈಟ್ ಅಂದರೆ ಏನಾದ್ರು ಹೇಳಿ ಮುಂದೆ ಹೋಗಿ, ಮುಂದೆ 600 ರಾವಿತರು ಮುಗ್ಗಿದರು ಮುಂದೆ ಅಂತ ಒಂದು ಪದ್ಯ ಇದೆ ಇಂಗ್ಲೀಷ್ನಲ್ಲಿ. ಅಂದರೆ ಗೊತ್ತದು ಅಪಾಯ, ಸಾಯ್ತಾರೆ, ಎಲ್ಲ ಸಾಯ್ತಾರೆ ಅಂತ ಗೊತ್ತು, ಆದರೆ ಕ್ಯಾಪ್ಟನ್ ಆರ್ಡರ್ ಮಾಡಿಬಿಟ್ಟಿದ್ದಾನೆ ನುಗ್ಗಲೇಬೇಕು. ಸೈನಿಕನು ನೀನು, ಸೇನಾಪತಿ ಅದು ಎಲ್ಲಿ ಹನೋ, ನಿಮ್ಗೆ ಆರ್ಡ್ರ್ ಬರೋದಕ್ಕೆ ಸುಮ್ಮನೆ ಕಿವಿ ಕೇಳಿಸುತ್ತೆ ಅಷ್ಟೇ, ಶೋಟ್ ಅಂತ ಬರುತ್ತೆ. ಯಾರು ಹೇಳ್ತಾರೋ ಏನೋ ನಿಂಗೆ ಗೊತ್ತಿರುತ್ತೆ ಅದು, ಆದರೆ ಅವನು ಯಾರು ಅಂತ ಗೊತ್ತಿರಲ್ಲ ನಿಮಗೆ. ಸೈನಿಕನು ನೀನು, ಸೇನಾಪತಿ ಅದು ಎಲ್ಲಿ ಹನೋ, ಆಣತಿಯ ಕಳುಹು ಇವನನ್ನು ನೀನು ಅನುಸರಿಸು. ಏನು ಆಣತಿಯನ್ನು ಅಪ್ಪಣೆಯನ್ನು ಕೊಡ್ತಾನಲ್ಲ, ಅವನ ಮಾತನ್ನು ನೀನು ಅರಿತುಕೋ. ಜಾಣಿನ ಅಧಟಿಂ ಪೋರು, ಅದಟು ಅಧಟು ಅಧಟು ಅಂತ ಬಳಸಿದ್ದಾರೆ, ಅರೆ ಕನ್ನಡದಲ್ಲಿ ಪ್ರಸಿದ್ಧವಾಗಿರೋದು ಅಧಟು ಅನ್ನೋ ಶಬ್ದ. ಜಾಣಿನ ಅಧಟಿಂ ಪೋರು, ಒಳ್ಳೆ ಜಾಣಸಂದಿಂದ ಹೋರಾಡು, ಧೈರ್ಯವಾಗಿ ಹೋರಾಡು, ಪರಾಕ್ರಮ ಅಂತ ಅದಟು ಅಂದರೆ. ಅದರಿಂದ ಸೋಲು ಗೆಲುವು ಅವನ ಎಣಿಕೆ, ಸೋಲು ಗೆಲುವು ಅನ್ನೋದು ನಿಂಗೆ ಯಾಕಪ್ಪ, ಗೆಲ್ತೇನೆ ದೃಷ್ಟಿಯಿಂದಲೇ ಹೊರಡು. ಸೈನಿಕನಿಗಿರಬೇಕು ಅದೊಂದು ಗುಣ ಇದು, ನುಗ್ಗು ಅಂದರೆ ನುಗ್ಗಿಬಿಡ್ಬೇಕಷ್ಟೇ. ಆವ ಧರ್ಮಕ್ಕೆ ಸಾವನ್ನಪ್ಪುವೆವೋ, ಪರೆಯುವುದ ಧರ್ಮಂ ಈ ಲೋಕಮಂ, ರಾಮಾಯಣ ಈ ಮಾತು ಬರುತ್ತೆ. ಯಾವ ಧರ್ಮಕ್ಕೆ ನಾವು ಹೋರಾಡ್ತೀವೋ ಆ ಧರ್ಮ ನಮ್ಮನ್ನೆಲ್ಲ ಕಾಪಾಡುತ್ತೆ, ನಮ್ಮ ಸಂಸಾರವನ್ನು ಕಾಪಾಡುತ್ತೆ. ಅದರಿಂದ ನಿಜವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಜಾಣಿನ ಅದಟಿಂ ಪೋರು, ಸೋಲು ಗೆಲುವನ್ನು ಅದು ಯೋಚನೆ ಮಾಡಬೇಡ, ನಾಳೆ ಕಾಣಿಸೋದಿಲ್ಲ ನಿನಗೆ. ಎಷ್ಟು ದೊಡ್ಡ ಮಾತು ನೋಡಿ, ಟುಮಾರೋ ಇಸ್ ಅನ್ನೋನ್. ಸೈನಿಕರಿಗೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ನಿಮಿಷದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆ ಹಠ ಅವನಿಗಿರಬೇಕು, ಹೋಗಬೇಕು, ಹೋರಾಡಬೇಕು. ಯಾರು ಅಪ್ಪಣೆ ಕೊಡ್ತಾ ಇದ್ದಾರೆ ಅದನ್ನ ಪಾಲಿಸಬೇಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಇದು ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30. ಇನ್ನೀಗ ಕೆಲವು ಪ್ರಕಟಣೆಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು
2: ಕಣ್ಣಿಗೆ ಕಾಣೋ
0: ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಚಳಿ

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 9:15:18. ಇದೀಗ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ಪುಷ್ಪ ಚಿತ್ರಕ್ಕೆಂದು ಸಿದ್ದು ಶ್ರೀರಾಮ್ ಹಾಡಿರುವಂತಹ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಈ ಗೀತೆಯನ್ನು ಬರೆದಿದ್ದಾರೆ. ದೇವಿ ಶ್ರೀ ಪ್ರಸಾದ್ ಸಂಗೀತವನ್ನು ನೀಡಿದ್ದಾರೆ.

ತಾರಕ್ ಚಿತ್ರದಿಂದ ಇದಾಗಿದೆ. ಇಂದು ನಾಗರಾಜ್ ಹಾಗೂ ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ಹರಿ ಸಂತೋಷ್ ಅವರ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಲವ್ 360 ಚಿತ್ರದಿಂದ ಆಯ್ದ ಗೀತೆ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ರಾಗ ಸಂಯೋಜನೆ ಮಾಡಿದ್ದಾರೆ. ಹಾಡಿರುವ ಕಲಾವಿದರು ಸಿದ್ದಶ್ರೀರಾಮ್.

ಛೋಟಾ ಬಾಂಬೆ ಚಿತ್ರದ ಗೀತೆ ಇದು. ಇಂದು ನಾಗರಾಜ್ ಹಾಗೂ ರವೀಂದ್ರ ಸೊರಗಾವಿ ಹಾಡಿದ್ದಾರೆ. ಶೋ ಭೆರಗಿ ಅವರ ಸಾಹಿತ್ಯ ಸಂಗೀತ ಇದರಲ್ಲಿದೆ.

0: ಮಾಡುವುದಿಲ್ಲವಿಲ್ಲಿ.
1: ಕರಾವಳಿ ಚಿತ್ರದ ಗೀತೆಯನ್ನು ಕೇಳೋಣ. ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಈ ಗೀತೆಯನ್ನು ಬರೆದಿದ್ದಾರೆ. ಸಂಗೀತವನ್ನು ನೀಡಿದ್ದಾರೆ ಸಚಿನ್ ಬಸರೂರ್.

ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳು ಮೂಡಿ ಬಂದವು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30:16. ನಮ್ಮ ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಎಂದಿನಂತೆ ಇಂದು ಕೂಡ ಒಂದು ವಿಷಯಾಧಾರಿತ ಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. ಒಂದಷ್ಟು ಮಾತು ಮಾಹಿತಿ ಮಧುರವಾದ ಗೀತೆಗಳು ಗಾನಗಂಗೆಯಲ್ಲಿ ಕೇಳ್ತಾ ಇರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕನಕಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಏನಪ್ಪ ಇವತ್ತಿನ ಗಾನಗಂಗೆಯಲ್ಲಿ ಅನ್ನೋಂತಹ ಕುತೂಹಲ ನಮ್ಮೆಲ್ಲರಿಗೂ ಇದೆ, ಖಂಡಿತವಾಗ್ಲೂ ಗೊತ್ತು. ನಿಮಗಾಗಿ ಒಂದು ವಿಷಯ ಆಧಾರಿತವಾದ

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಮ್ಮ ಕನ್ನಡ ಚಿತ್ರರಂಗ ಅದೆಷ್ಟೋ ಗೀತೆಗಳನ್ನು ಮೋಹನ ರಾಗಕ್ಕೆ ಕೊಡುಗೆಯಾಗಿ ನೀಡಿದೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ನಿತ್ಯ ನೂತನ ಗೀತೆಗಳ ಪಟ್ಟಿಯನ್ನು ಮಾಡ್ತಾ ಹೋದರೆ ಪಟ್ಟಿ ಉದ್ದ ಆಗ್ತಾನೇ ಇದೆ, ಆಗ್ತಾನೇ ಹೋಗುತ್ತೆ. ಅಂತಹ ಗೀತೆಗಳ ಸಾಲಿನಲ್ಲಿ ಎಂದೂ ಮರೆಯಲಾಗದಂತಹ ಮೋಹನ ರಾಗದಲ್ಲಿರ್ತಕ್ಕಂತಹ ಗೀತೆಗಳನ್ನು ನೆನಪು ಮಾಡ್ಕೊಳ್ಳೋಣ ಅಂತಂದರೆ ಗೌರಿ ಚಿತ್ರದ ಈ ಗೀತೆ ನೆನಪು ಬರ್ತಾ ಇದೆ. ಈ ನೆನಪಿನ ಅಂಗಳದಲ್ಲಿ ಮನಸ್ಸಿನ ಆಳದಲ್ಲಿ ಉಳಿದಂತಹ ಗೀತೆ ನಿಮಗಾಗಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದಿದೆ. ಸಾಹಿತ್ಯ ಕುವೆಂಪು ಅವರದು

ಈ ಮೋಹನ ಅನ್ನುವಂತಹ ಒಂದು ಹೆಸರು ಕೇಳಿದ್ರೇ ಸಾಕು, ನಾವೇ ಒಂದು ಮೋಹಕ್ಕೆ ಒಳಗಾಗ್ತೀವಿ. ಈ ರಾಗದ ಮೊದಲ ಸ್ವರ ಕೇಳಿದ ತಕ್ಷಣ ಮನಸ್ಸು ಎಲ್ಲೋ ದೂರದ ನೆನಪುಗಳ ಕಡೆಗೆ ಹಾರಿಬಿಡುತ್ತೆ. ಹಾಗೆ ಕೆಲವರಿಗೆ ಇದು ಬಾಲ್ಯದ ನೆನಪನ್ನು ತರಿಸಬಹುದು, ಕೆಲವರಿಗೆ ದೇವರ ಸನ್ನಿಧಿಯ ಅನುಭವವನ್ನು ಕೊಡಬಹುದು, ಮತ್ತು ಕೆಲವರಿಗೆ ಪ್ರೀತಿಯ ಮೊದಲ ಸ್ಪರ್ಶ ಕೂಡ ಕೊಡಬಹುದು. ಅಂತಹ ಒಂದು ಮೋಹಕ ಮೋಹನ ರಾಗದ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಇದನ್ನು ಮೋಹನ ಅಂತ ಕರೆದರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಭೂಪ್ ಅಂತ ಕರೀತಾರೆ. ಈ ರಾಗವನ್ನು ಹೆಚ್ಚು ಬೆಳಗಿನ ಸಮಯದಲ್ಲಿ ಹಾಡ್ತಾರೆ ಹಿಂದೂಸ್ತಾನಿ ಪದ್ಧತಿಯಲ್ಲಿ. ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಸಾರ್ವಕಾಲಿಕ ರಾಗ ಅನ್ನುವಂತಹ ಒಂದು ಸ್ಥಾನಮಾನ ಕೂಡ ಈ ರಾಗಕ್ಕೆ ಇದೆ. ಕೇಳೋಣ ಗೆಜ್ಜೆನಾದ ಚಿತ್ರದ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ ವಿ ಮನೋಹರ್ ರಚನೆ ಮಾಡಿ ಮೋಹನ ರಾಗದಲ್ಲಿ ರಾಗ ಸಂಯೋಜನೆ ಮಾಡಿರುವಂತಹ ಗೀತೆ ನಿಮಗಾಗಿ.

ಜೀವನದಲ್ಲಿ ಒಂದೊಂದು ಸಲ ನಮಗೆ ಎಲ್ಲವೂ ಕತ್ತಲೆ ಅಂತ ಹಾಗೆ ಭಾಸವಾಗ್ಬಿಡುತ್ತೆ. ಅಂತಹ ಸಮಯದಲ್ಲಿ ಒಂದು ಇಂತಹ ಒಂದು ಮಧುರವಾದ ರಾಗ, ಒಂದು ಒಳ್ಳೆ ಮಾತು, ಒಂದು ನಗು ಸಾಕು, ಬದುಕಿನ ಮೇಲೆ ಮತ್ತೆ ನಂಬಿಕೆಯನ್ನು ಮೂಡುತ್ತೆ. ಅಂತಹ ಒಂದು ಸಂದೇಶವನ್ನು ಈ ಗೀತೆ ಕೊಡ್ತಾ ಇದೆ ಅಂತಂದರೆ ತಪ್ಪಾಗಲಾರದು. ಇನಿಯ ಇದು ನಿನ್ನ ಕೈಯಲ್ಲಿ ಆಗುತ್ತಾ ನೋಡು. ಯಾವಾಗ ಮನದ ಮಧುವನ್ನು ಕೈ ಬೀಸಿ ಕರೆದ್ರೆ ತನು ಮನ ಎರಡನ್ನೂ ಖಂಡಿತವಾಗಿಯೂ ಇದು ಸೆಳೆದುಕೊಳ್ಳುತ್ತೆ. ಆಗ ಹಿಂದೆ ಮುಂದೆ ನೋಡದೆ ಆ ಪ್ರೀತಿಗೆ ನೀನು ಶರಣಾಗು ಅನ್ನುವಂತಹ ಒಂದು ಪ್ರೀತಿಯ ಪಾಠ ಇಂತಿ ನಿನ್ನ ಪ್ರೀತಿಯ ಚಿತ್ರದಲ್ಲಿರದೆ ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಜಯಂತ್ ಕಾಯ್ಕಿಣಿಯವರ

ಈ ಮೋಹನ ರಾಗದ ಬಗ್ಗೆ ಒಂದಷ್ಟು ಸವಿಸ್ತಾರವಾಗಿ ನಾವು ಹೇಳಬಹುದು ಅಂತಂದರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಮೋಹನ ರಾಗದ ಬಗ್ಗೆ ಎರಡು ಮತಗಳಿದೆ. ಒಂದು ಮತದ ಪ್ರಕಾರ 29ನೇ ಮೇಳಕರ್ತ ಧೀರ ಶಂಕರಾಭರಣದಲ್ಲಿ ಜನ್ಯ ಅಂತ ಹೇಳಿದ್ರೆ, ಮತ್ತೊಂದು ಮತ ಹೇಳುತ್ತೆ 28ನೇ ಹರಿಕಾಂಭೋಜಿ ರಾಗದ ಒಂದು ಉಪಾಂಗ ಜನ್ಯ ಅಂತ. ಔಢವ ಔಢವ ಅಂದರೆ ಐದು ಐದು ಸ್ವರಗಳು, ಆರೋಹಣದಲ್ಲಿ ಐದು, ಅವರೋಹಣದಲ್ಲಿ ಐದು. ಇದು ಸಾರ್ವಕಾಲಿಕ ರಾಗ, ಶೃಂಗಾರ ರಸ ಪ್ರಧಾನ, ಸರ್ವ ಸ್ವರ ಗಮಕವರಿಕ ರಾಗ ಅಂತ ಹೇಳ್ತಾರೆ. ಅಂದರೆ ಇರೋಂತಹ ಐದು ಸ್ವರಗಳು, ಆ ಐದು ಸ್ವರಗಳಲ್ಲೂ ಕೂಡ ಗಮಕ ಅಂತಂದರೆ ಕಂಪನವನ್ನು ತುಂಬ ಚೆನ್ನಾಗಿ ಹೊರಹೊಮ್ಮಿಸಬಹುದು ಅಂತ. ಇದೊಂದು ರಕ್ತಿರಾಗ, ವಿಸ್ತಾರವಾದ ಒಂದು ಆಲಾಪನೆಗೆ ತುಂಬ ಚೆನ್ನಾಗಿ ಅವಕಾಶ ಇರುವಂತಹ ರಾಗ, ಆನಂದಕಾರಕ ರಾಗ. ಸರಿ ಗ ಪ ಧ ಸಾಧಾ ಪಗರಿ ಸಾ, ಇದರ ಆಲಾಪನೆ ಸುಂದರವಾದ ಒಂದು ಆಲಾಪನೆ. ಪ್ರೇಮದ ಪುತ್ರಿ ಚಿತ್ರದಲ್ಲಿದೆ. ಪದ್ಮನಾಭ ಶಾಸ್ತ್ರಿಗಳ ಸಂಗೀತ ನಿರ್ದೇಶನದಲ್ಲಿ ಪಿ ಲೀಲಾ ಅವರ ಈ ಗಮಕವರಿತ, ನಾನು ಹೇಳಿದ್ನಲ್ಲ ಸರ್ವ ಸ್ವರ ಗಮಕ ಅಂತ, ಆ ಅಷ್ಟು ಸ್ವರಗಳ ಗಮಕವರಿತ ಕಂಪನಗಳಲ್ಲಿ ಮೂಡಿ ಬಂದಂತಹ ಅದ್ಭುತವಾದ ಒಂದು ಆಲಾಪನೆಯನ್ನು ನೀವು ಕೇಳಿಸಿಕೊಳ್ಬೇಕು. ಅದು ಪಿ ಲೀಲಾ ಅವರ ಹತ್ರ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ. ಅಂದರೆ ಆ ಒಂದು ಪೀಳಿಗೆಯ ಗಾಯಕಿಯರ ಒಂದು ಗಮಕದ ಒಂದು ಸಾಧನೆ ಹೇಗಿತ್ತು ಅನ್ನೋದಕ್ಕೆ ಈ ಗೀತೆ ಸಾಕ್ಷಿಯಾಗುತ್ತೆ. ಆರ್ ಎನ್ ಜಯಗೋಪಾಲ್ ಈ ಗೀತೆಯನ್ನು ಬರೆದಿದ್ದಾರೆ. ಪ್ರೇಮದ ಪುತ್ರಿ ಚಿತ್ರದ ಗೀತೆ ಇದು.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯ ಆರಂಭದ ಕಲಿಕೆ ಇದೆಯಲ್ಲ, ಆ ಕಲಿಕೆಯಲ್ಲಿ ರಾಗದ ಒಂದು ಪರಿಚಯ ಆಗೋದು ಗೀತೆಗಳ ಹಂತದಲ್ಲಿ ಸರಿಯಾಗಿ, ಅಂದರೆ ಮಾಯಾಮಾಳವ ಗೋಳರಾಗದಲ್ಲಿ ಆರಂಭದಲ್ಲಿ ಸರಳೆ ವರ್ಸೆ ಇರಬಹುದು, ಜಂಟಿ ವರ್ಸೆ, ದಾಟು ವರ್ಸೆ, ಹಾಗೆ ಅಲಂಕಾರಗಳು ಇವೆಲ್ಲ ನಂತರ ನಿಧಾನವಾಗಿ ಚಿಕ್ಕ ಪುಟ್ಟ ಪುಟ್ಟ ಗೀತೆಗಳ ಮೂಲಕ ಆಗುವಂಥದ್ದು ಮೊದಲ ಒಂದು ಗೀತೆಯ ಹಂತದಲ್ಲಿ, ಗೀತೆಗಳ ಹಂತದಲ್ಲಿ ಆಗುವಂತಹ ಪರಿಚಯಾತ್ಮಕ ರಾಗ ಅಂತಂದರೆ ಮೋಹನ ರಾಗ. ಆ ಮೋಹನ ರಾಗದಲ್ಲಿ ನಾವೆಲ್ಲ ಕೇಳಿದ್ದೀವಿ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋವಂಥದ್ದೇ ವರವೀಣ ಮೃದುಪಾಣಿ ಅಂತ ಹೇಳಿ ಒಂದು ಸರಸ್ವತಿಯ ಸ್ತುತಿ ಮೋಹನ ರಾಗದಲ್ಲಿ ಆರಂಭ ಆಗುತ್ತೆ. ಗಗ ಪ ಪ ಧ ಪ ಸ ವರವೀಣ ಮೃದುಪಾಣಿ ಅಂತ ಹೀಗೆ ಗೀತೆಗಳ ಅಭ್ಯಾಸದ ನಂತರ ನೇರವಾಗಿ ಮತ್ತೆ ವರ್ಣಗಳು ಕೃತಿಗಳು ಹೀಗೆ ಮುಂದುವರಿತಾ ಹೋಗುತ್ತೆ. ಇರಲಿ, ಪ್ರೇಮ ಕಾವ್ಯದ ಒಂದು ನುಡಿಯ ಬಗ್ಗೆ ಹೇಳೋದಾದರೆ, ಈ ಪ್ರೇಮ ಕಾವ್ಯದ ನುಡಿಗಳನ್ನು ತಂತಿಯಿಂದ ನುಡಿಸುವಂತಹ ಒಬ್ಬ ಕಲಾಗಾರ, ಕಲೆಗೆ ಅವನು ಒಬ್ಬನಾದರೆ ಆ ತಂತಿಗಳಿಗೆ ಆಧಾರ ಆಗಿರುವಂತಹ ಒಂದು ವೀಣೆ ಕೂಡ ಕಲಾ ವಸ್ತುನೇ. ಅದೇ ನಾನು ನೀನು ವೀಣೆ ತಂತಿ ಅಂತ ಮಾವನ ಮಗಳು ಚಿತ್ರದ ಈ ಗೀತೆ ಹೇಳ್ತಾ ಇದೆ. ಅದ್ಭುತವಾದ ಮೋಹನ ರಾಗದಲ್ಲಿ ಸಂಗೀತವನ್ನು ನೀಡಿದ್ದಾರೆ ಟಿ ಚಲಪತಿ ರಾವ್. ಕುವೆಂಪು ವಿರಚಿತ ಕವಿತೆ ಇದು, ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ.

0: ಕಾನಗಂಗೆ ಕಾರ್ಯಕ್ರಮದಲ್ಲಿ ಮೋಹಕ ಮೋಹನ ಮೋಹನ ರಾಗಾಧಾರಿತ ಗೀತೆಗಳು ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠ್ಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಮೋಹಕ ಮೋಹನ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಿನ್ನ ಅಸ್ತಿತ್ವವನ್ನ ಹುಡುಕೋದೇ ಬೇಡ. ಬಾನು, ಭುವಿ, ಗಿಡ, ಮರ, ಬಳ್ಳಿ, ಹೂವಿನ ಮಕರಂದ ಎಲ್ಲೂ ಕೂಡ ನೀನೇ ತುಂಬಿದೀಯಾ. ಇದರಿಂದ ನನ್ನ ಬದುಕಿನ ಬಯಲಲ್ಲಿ ದಾರಿ ಕಂಡೇ ಬಿಡ್ತು ಅಂತ ಬಯಲು ದಾರಿ ಚಿತ್ರದ ಈ ಗೀತೆ ಹೇಳ್ತಾ ಇದೆ. ಚಿವು ದಯಶಂಕರ್ ಈ ಹಾಡನ್ನು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರು ಮೋಹನ ರಾಗದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಿತ್ಯ ನೂತನ ಗೀತೆಗಳಲ್ಲಿ ಇದು ಒಂದು. ಎಸ್ ಜಾನಕಿ ಅವರ ಅದ್ಭುತ ಕಂಠಸಿರಿಯಲ್ಲಿ ಮೂಡಿಬಂದಂತಹ ಗೀತೆ ನಿಮಗಾಗಿ.

ಇಲ್ಲಿ ಭಾರತ ಮತ್ತು ಚೈನಾ ಈ ಎರಡು ದೇಶಗಳ ಒಂದು ಮನಸ್ಸು ಪ್ರೇಮ ಪಲ್ಲವಿ ಹಾಡ್ತಾ ಇದೆ. ಪ್ರೇಮ ಪ್ರೇಮಿ ನಾನು ನೀನು ಅಂತ ಹೇಳಿ ಪಲ್ಲವಿಯನ್ನು ಹಾಡ್ತಾ ಇರುವಂತಹದ್ದು ಕುಳ್ಳ ಕುಳ್ಳನ ರಾಣಿ, ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಚಿತ್ರದ ಬೆಳ್ಳಿಯ ರಾಜ ಬಾರೋ. ಈ ಗೀತೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೋಹನ ರಾಗದಲ್ಲಿ ಇದು ನಿರ್ಮಾಣಗೊಂಡಂತಹ ಗೀತೆ. ಜಿ ಉದಯಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಇವುಗಳ ಕಂಠದಲ್ಲಿ ಮೂಡಿ ಬಂದಂತಹ ಗೀತೆ ಇದು.

ನಮ್ಮ ಸಂಗೀತ ನಿರ್ದೇಶಕರು, ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕರು ಹಲವಾರು ಮೋಹನ ರಾಗದ ಒಂದು ಹಾಡುಗಳನ್ನು ಕೊಟ್ಟಿದ್ದಾರೆ. ಯಾವುದನ್ನು ನೀವು ಕೇಳಿಸ್ಬೇಕು, ಯಾವುದನ್ನು ಬಿಡಬೇಕು ಅನ್ನೋವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಸಂಗೀತದ ರೂಪ ಬದಲಾಗಬಹುದು, ಆದರೆ ಮನಸ್ಸನ್ನು ಸ್ಪರ್ಶಿಸುವಂತಹ ರಾಗಗಳ ಮೌಲ್ಯ ಇದೆಯಲ್ಲ, ಅದು ಎಂದೆಂದಿಗೂ ಕಡಿಮೆ ಆಗೋದಿಲ್ಲ. ಪ್ರೇಮಾಲಜಿ, ಸೈಕಾಲಜಿ ಹೇಳುವಂತಹ ಒಂದು ಪಾಠದ ಒಂದು ಗೀತೆ ಇಲ್ಲಿದೆ. ಕಣ್ಣಿನ ತೀಕ್ಷ್ಣತೆಯನ್ನು ಕುರಿತಾಗಿ ಅದು ತುಂಬ ಸೂಜಿ ಮೊನೆಯಷ್ಟು ಹರಿತ ಅಂತ ಹೇಳುತ್ತೆ. ಹಾಗೆ ಬಾಜಿ, ರಾಜಿ, ಜಾಜಿ ಅನ್ನುವಂತಹ ಪ್ರಾಸ ಇರುವಂತಹ ಸೌಂದರ್ಯ ಆರಾಧನೆಯ ಗೀತೆ ಸ್ವಸ್ತಿಕ್ ಚಿತ್ರದಲ್ಲಿದೆ. ಹೆಚ್ಚು ಕಡಿಮೆ ಮೋಹನ ರಾಗದಲ್ಲಿ ಪ್ರಧಾನವಾಗಿ ಆಧಾರಿತವಾಗಿದೆ. ಒಂದಷ್ಟು ಬೇರೆ ಸ್ವರಗಳು ಅಲ್ಲಿ ಇಲ್ಲಿ ಬಂದಿದೆ, ಪ್ರಧಾನವಾಗಿ ಮೋಹನ ರಾಗದಲ್ಲಿದೆ. ಉಪೇಂದ್ರ ಅವರ ಹಾಡು ಇದು. ವಿ ಮನೋಹರ್ ಅವರು ಸಂಗೀತ ನಿರ್ದೇಶನ ಮಾಡಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಗೀತೆ ಇದೀಗ.

ಒಲವು ಅಂದರೆ ಏನು ಅನ್ನುವಂತಹ ಪ್ರಶ್ನೆಗೆ ಈ ಒಲವಿಗೆ ಪರಸ್ಪರ ವಾಲಿದಂತಹ ಎರಡು ಹೃದಯಗಳು, ಸೃಷ್ಟಿಯ ಪ್ರತಿಯೊಂದರಲ್ಲೂ ಸೌಂದರ್ಯ ಇದೆ, ಆ ಸೌಂದರ್ಯವೇ ಒಲವಿನ ಸಾರವನ್ನು ಹೇಳುತ್ತೆ ಅನ್ನುವಂತಹ ಅದ್ಭುತವಾದ ಅಮರ ಪ್ರೇಮ ಗೀತೆಗಳಲ್ಲಿ ಎಂದೆಂದೂ ಮರೆಯಲಾಗದಂತಹ ಗೀತೆ ಸಾಕ್ಷಾತ್ಕಾರ ಚಿತ್ರದಲ್ಲಿದೆ. ಕಣಗಾಲ ಪ್ರಭಾಕರ ಶಾಸ್ತ್ರಿಗಳ ರಚನೆಗೆ ಎಂ ರಂಗರಾವ್ ಮೋಹನ ರಾಗದಲ್ಲಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ ಇದು.

ಮೋಹಕ ಮೋಹನ ಈ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಸಮಯ ಮೀರ್ತಾ ಇದೆ. ಅದೆಷ್ಟೋ ಗೀತೆಗಳು ಪಟ್ಟಿಯಲ್ಲಿದ್ವು, ಆದರೆ ಸಮಯ ಅಭಾವದಿಂದ ನಾವು ಕೇಳಿಸೋದಕ್ಕಾಗಲಿಲ್ಲ. ಇರಲಿ, ಒಟ್ಟಿನಲ್ಲಿ ಈ ಮೋಹನ ರಾಗ ನಮಗೆ ಕಲಿಸುವಂತಹ ಪಾಠ ಇಷ್ಟೇ ಅಂತ ಅನ್ಸುತ್ತೆ. ಒಂದು ತುಂಬ ಸರಳ, ಸರಳತೆಯಲ್ಲಿ ಸೌಂದರ್ಯ. ಕಡಿಮೆ ಸ್ವರಗಳು ಅಪಾರವಾದ ಭಾವನೆಗಳನ್ನು ತುಂಬಬಹುದು ಆ ಸ್ವರದಲ್ಲಿ. ಕಡಿಮೆ ಮಾತುಗಳು ಕೂಡ ಅಪಾರವಾದ ಪ್ರೀತಿ ಅಡಗಿರುತ್ತೆ ಅಂತ ಹೇಗೆ ಹೇಳ್ತೀವಿ, ಹಾಗೆಯೇ ಇದು ಕಡಿಮೆ ಸ್ವರಗಳಲ್ಲಿ ಅದ್ಭುತವಾದ ಭಾವವನ್ನು ಹೊರಸೃಷ್ಟಿ ಮಾಡುತ್ತೆ, ಹೊರಕ್ಕೆ ಹಾಕುತ್ತೆ. ಇಂದಿನ ಈ ಸ್ವರಯಾನ ನಿಮಗೆ ಮನಸ್ಸಿಗೆ ಶಾಂತಿ ತಂದಿರಬಹುದು ಅಂತ ಅನ್ಸುತ್ತೆ. ನಮ್ಮ ಜೀವನ ಕೂಡ ಹೀಗೇನೆ, ನಿಮ್ಮ ಜೀವನ ಕೂಡ ಮೋಹನ ರಾಗದಂತೆ ಸದಾ ಮಧುರವಾಗಿರಲಿ, ಆಶಾದಾಯಕವಾಗಿರಲಿ, ಪ್ರೀತಿಯಿಂದ ತುಂಬಿರಲಿ ಅಂತ ಹೇಳ್ತಾ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಅವಳಿ ಜವಳಿ ಚಿತ್ರದಲ್ಲಿದೆ. ವಿಜಯ ನರಸಿಂಹ ಅವರ ಗೀತೆಗೆ ಸತ್ಯಂ ಅವರು ಮೋಹನ ರಾಗದಲ್ಲಿ ಸಂಗೀತವನ್ನು ನೀಡಿರುವಂತಹ ಹಾಡು ಇದು. ಧ್ವನಿಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ SJ.

ಗಾನಗಂಗೆ ಕಾರ್ಯಕ್ರಮದಲ್ಲಿ ಮೋಹಕ ಮೋಹನ ಮೋಹನ ರಾಗಾಧಾರಿತ ಗೀತೆಗಳು ನಿಮಗಾಗಿ ಮೂಡಿ ಬಂದವು. ಇದು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾಲಾ ಬಜಾರ್ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಮೂಡಿಬಂದಿದೆ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಗೌರ ಅವ್ರ ಕಾಲ ಚಿತ್ರದ ಗೀತೆ ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಆನಂದ್ ಭಕ್ಷಿಯವರ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಸಂಗೀತವನ್ನು ನೀಡಿದ್ದಾರೆ.

ಕುದುರೆ ಚಿತ್ರದ ಗೀತೆ ಇದು. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಮಜ್ರೂ ಸುಲ್ತಾನ್ಪುರಿ ಅವರ ಹಾಡಿಗೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೋಡಿದ್ದಾರೆ.

ಹಸರ ಜೈಪುರಿಯವರ ಈ ಗೀತೆ ಚೋರಿ ಚೋರಿ ಚಿತ್ರದಲ್ಲಿದೆ. ಹಾಡಿರುವಂತಹ ಕಲಾವಿದರು ಲತಾ ಮಂಗೇಶ್ಕರ್, ಶಂಕರ್ ಜೈಕಿಶನ್ ಅವರ ರಾಗ ಜೋಡಣೆ ಇದರಲ್ಲಿದೆ.

ಸುನ್ಹೆರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಬಿಸಾಲ್ಬಾ ಚಿತ್ರದ್ದು. ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ ಶಕೀಲ್ ಬದಯಾನು ಅವರ ಗೀತೆಗೆ ಹೇಮಂತ್ ಕುಮಾರ್ ಅವರ ಸಂಗೀತ ಇಲ್ಲಿದೆ.

ಶಕ್ತಿ ಚಿತ್ರದಿಂದ ಆಯ್ದ ಗೀತೆ ಇದು. ಆನಂದ್ ಬಕ್ಷಿಯವರ ಹಾಡು, ಆರ್ ಡಿ ಬರ್ಮನ್ ಅವರ ಸಂಗೀತ, ಹಾಡಿರುವಂತಹ ಕಲಾವಿದರು ಲತಾ ಮಂಗೇಶ್ಕರ್.

ಇದುವರೆಗೆ ಸುನ್ಹೆರೇಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು

ಸವಿ ನೆನಪಿನಲ್ಲಿ ಮೊದಲಿಗೆ ಆಲೆಮನೆ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳೋಣ. ಈ ಗೀತೆಗಳನ್ನು ಬರೆದಿದ್ದಾರೆ ಕವಿ ದೊಡ್ಡರಂಗೇಗೌಡ. ಅಶ್ವಥ್ ವೈದ್ಯವರು ಸಂಗೀತವನ್ನು ನೀಡಿದ್ದಾರೆ. ಹಾಡಿರುವಂಥವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಿ ಅಶ್ವಥ್.

ಆಲಿ ಮನಿ ಚಿತ್ರದ ಗೀತೆಗಳು ಇದುವರೆಗೆ ಮೂಡಿಬಂದವು. ಇನ್ನು ಮುಂದೆ ಹೆಣ್ಣಿನ ಸೇಡು ಚಿತ್ರದಿಂದ ಆದ ಕೆಲವು ಗೀತೆಗಳು ಮೂಡಿ ಬರ್ತಾ ಇವೆ. ಹಾಡಿರುವಂತಹ ಕಲಾವಿದರು ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ದೊಡ್ಡರಂಗೇಗೌಡ ಅವರ. ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ರವಿಚಂದ್ರನ್ ಹಾಗೂ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಹಾಡಿರುವಂತಹ ಗೀತೆಗಳು ಇವು.

ಹೆಣ್ಣಿನ ಸೇಡು ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಮೂಡಿ ಬಂದವು. ಸವಿನೆನಪು ಈ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಇದೀಗ ನಂಬರ್ 5 ಚಿತ್ರದಿಂದ ಆಯ್ದ ಕೆಲವು ಗೀತೆಗಳೊಂದಿಗೆ ಹಾಡಿರುವಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಮುಸುರಿ ಕೃಷ್ಣಮೂರ್ತಿ. ಶ್ಯಾಮ್ ಸುಂದರ ಕುಲಕರ್ಣಿ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತವಿದೆ.

0: ನಮಗೆಲ್ಲ ಒಂದೇ ಲೆಕ್ಕ.
1: ಪಮಗರಿಸ ಪಮಗರಿಸ ಪಮಗರಿಸ

0: exactly. That's our motto.
1: Hum sab ek hai.
2: Bharat Mata ki Jai.

ಒಂದೇ ಜಾತಿ, ನಮಗೆಲ್ಲ ಒಂದೇ ನೀತಿ. ನಂಬರೈದು ಎಕ್ಕ, ನಮಗೆಲ್ಲ ಒಂದೇ ಲೆಕ್ಕ. ನಂಬರೈದು ಎಕ್ಕ, ನಮಗೆಲ್ಲ ಒಂದೇ ಲೆಕ್ಕ.

ವಿಜಯ್ ನರಸಿಂಹ ಅವರ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಶ್ಯಾಮಸುಂದರ್ ಕುಲಕರ್ಣಿ ಅವರ ರಚನೆಯನ್ನು ಕೇಳೋಣ. ನಂಬರ್ 5 ಏಕಚಿತ್ರದ ಗೀತೆ.

ಭಾವ ರಾಗ ತಾಳ ಸಂಗಮ ಇವುಗಳ ಸಂಗಮವೇ ಭರತನಾಟ್ಯ.

ಗೀತಾ ಪ್ರಿಯ ಅವರ ಈ ರಚನೆಯ ಈ ಗೀತೆಯೊಂದಿಗೆ ನಂಬರ್ 5 ಎಕ್ಕ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಇಲ್ಲಿಗೆ ಮುಗಿತಾ ಇದೆ. ಇನ್ನು ಮುಂದೆ ಮೂಡಿ ಬರ್ತಾ ಇರುವಂತಹ ಗೀತೆಗಳು ಯಾವ ಹೂವು ಯಾರ ಮುಡಿಗೋ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆಗಳು. ಈ ಗೀತೆಗಳನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ, ರಾಜನಾಗೇಂದ್ರ ಅವರ ಸಂಗೀತ ಇದರಲ್ಲಿವೆ.

ಇದುವರೆಗೂ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಕೆಲವು ಗೀತೆಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಅಂತ ಚಿತ್ರದ ಕೆಲವು ಆಯ್ದ ಗೀತೆಗಳು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಇದುವರೆಗೂ ಸವಿನೆನಪು ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಅಂತ ಚಿತ್ರದ ಕೆಲವು ಗೀತೆಗಳನ್ನು ಆಲಿಸಿದಿರಿ. ಇಲ್ಲಿಗೆ ಇಂದಿನ ಸವಿನೆನಪು ಕಾರ್ಯಕ್ರಮ ಮುಕ್ತಾಯವಾಯಿತು.

ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 2023 2026 ರಾಜ್ಯಾದ್ಯಂತ ಒಟ್ಟು 1,50,00,000 ಕಿರು ಉದ್ಯಮಿಗಳಿಗೆ ಬ್ಯಾಂಕ್ ಸಾಲ ನೀಡಲಾಗಿದೆ. ಇದರಲ್ಲಿ ಶೇಕಡ 71% ಮಹಿಳಾ ಉದ್ಯಮಿಗಳಾಗಿದ್ದಾರೆ. ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಪ್ರದೇಶದ 15,07,000 ಜನರು ಮುದ್ರಾ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಸರ್ಕಾರ ನೀಡಿರುವ ಉತ್ತರದ ಪ್ರತಿಯನ್ನು ಹಂಚಿಕೊಂಡಿರುವ ಅವರು 27,62,000 ಜನರು ಮೊದಲ ಬಾರಿಗೆ ಸಾಂಸ್ಥಿಕ ಸಾಲದ ಪ್ರಯೋಜನ ಪಡೆದಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 5,54,32,000 ಮತದಾರರ ಪೈಕಿ 4,42,599 ಮತದಾರರ ಅರ್ಜಿಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಭಾರತ ಚುನಾವಣಾ ಆಯೋಗದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈ ತಿಂಗಳ 8ನೇ ತಾರೀಖಿನವರೆಗೆ ಮತದಾರರ ಪಟ್ಟಿ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ. ಇದುವರೆಗಿನ ಗಣಕೀಕರಣದಲ್ಲಿ ಶೇಕಡ 20.04% ಮತದಾರರನ್ನು ಗೈರು, ಸ್ಥಳಾಂತರ, ಮೃತ, ದ್ವಿಪ್ರತಿ ಎಂದು ಗುರುತಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 11,22,146 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ. ಶೇಕಡ 91.23% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷದ ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ ಅಕ್ರಮವಾಗಿ ಪಡಿತರ ಸಾಮಗ್ರಿ ಸಾಗಿಸುತ್ತಿದ್ದ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಪಡಿತರದಾರರು ತಮಗೆ ದೊರೆತ ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರದು, ಆಮಿಷಕ್ಕೆ ಒಳಗಾಗಬಾರದು ಎಂದು ಪ್ರದೇಶ ಸಮಾಚಾರದ ಮೂಲಕ ಮನವಿ ಮಾಡಿದ್ದಾರೆ.
1: ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜನವರಿ 2026 ಜುಲೈ ಅಂತ್ಯದವರೆಗೂ 2,931 ಕ್ವಿಂಟಲ್ ರೈಸ್ ಅನ್ನು ಮತ್ತು ಸುಮಾರು 31 ವಾಹನಗಳನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಫಲಾನುಭವಿಗಳಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ತಮಗೆ ಸರ್ಕಾರ ನೀಡಿರುವ ಒಂದು ಆಹಾರ ಧಾನ್ಯಗಳನ್ನು ವೈಯಕ್ತಿಕವಾಗಿ ಬಳಸಿಕೊಳ್ಳತಕ್ಕದ್ದು. ಯಾರೇ ತಮಗೆ ಈ ಒಂದು ಆಮಿಷವನ್ನು ತೋರಿಸಿ ತಮ್ಮ ಮನೆಗೆ ಬಂದಾಗ ಸಂಬಂಧಪಟ್ಟ ಆಹಾರ ಇಲಾಖೆಯ ನಿರೀಕ್ಷಕರಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ತಾವು ಕೂಡ ನಮಗೆಲ್ಲ ಸಹಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.
0: ಕೇಂದ್ರ ಸರ್ಕಾರ 7 ವರ್ಷಗಳ ಹಿಂದೆ ಈ ದಿನದಂದು ಜಮ್ಮು ಕಾಶ್ಮೀರದಲ್ಲಿದ್ದ 370 ವಿಧಿಯನ್ನು ರದ್ದುಪಡಿಸಿತು. ಒಂದು ಸಂವಿಧಾನ ಒಂದು ಹಕ್ಕಿನ ಮೂಲಕ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯವನ್ನು ಸ್ಥಾಪಿಸಿತು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ

0: ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿತ ಫಲಪುಷ್ಪ ಪ್ರದರ್ಶನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಆರ್ ಗಿರೀಶ್ ತಿಳಿಸಿದ್ದಾರೆ. 17ನೇ ತಾರೀಖಿನವರೆಗೆ ಒಟ್ಟು 12 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗಾ ಸಾಮ್ರಾಜ್ಯದ ಕೊಡುಗೆಗಳನ್ನು ಸ್ಮರಿಸಿರುವ ಗಂಗಾ ಸಾಮ್ರಾಜ್ಯ ವೈಭವ ಮುಖ್ಯ ಕಲ್ಪನೆಯಾಗಿದೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಿರಲಿದೆ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಸಕ್ತ ಆಗಸ್ಟ್ ತಿಂಗಳಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲ ಪುಸ್ತಕಗಳನ್ನು ಶೇಕಡ 50ರ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ. ಯಾದಗಿರಿ ಜಿಲ್ಲೆ ಸೈದಾಪುರ ಸಮೀಪದ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ರಾಸಾಯನಿಕ ಸೋರಿಕೆ ದುರಂತದಲ್ಲಿ 3 ಕಾರ್ಮಿಕರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಮೃತಪಟ್ಟ 2 ಉತ್ತರ ಭಾರತ ಮೂಲದವರಾಗಿದ್ದು ಓರ್ವರು ತೆಲಂಗಾಣ ನಿವಾಸಿಯಾಗಿದ್ದಾರೆ. ಮತ್ತೋರ್ವ ಕಾರ್ಮಿಕ ತೀವ್ರ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿವೈಎಸ್ಪಿ ಹಾಗೂ ಸೈದಾಪುರ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿಶ್ವದರ್ಜೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮೂಲಕ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಅನನ್ಯ ಪಾತ್ರ ವಹಿಸಿದ್ದ ಮಾಜಿ ರಾಜ್ಯಪಾಲ ಶಿಕ್ಷಣ ತಜ್ಞ ಮಹಾರಾಷ್ಟದ ಡಿವೈ ಪಾಟೀಲ್ ಅವರ ಅಗಲಿಕೆಯಿಂದ ಶಿಕ್ಷಣ ಕ್ಷೇತ್ರ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿ ಸಂತಾಪ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
1: ಸಮಯ ಸರಿಯಾಗಿ 12:05:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು ಈ ಕುರಿತಾಗಿ ಕಿರು ನಾಟಕ ನಡೆಸಿಕೊಡುವವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜಾ ಹಾಗೂ ವಿದ್ಯಾರ್ಥಿಗಳು.
1: ಅಮ್ಮ ನಿನ್ನ ಎದೆಯಾಳದಲ್ಲಿ ಈ ಹಾಡು ಕೇಳಿದಾಗ ಒಂದು ರೀತಿಯ ರೋಮಾಂಚನ. ಅಮ್ಮನ ಮಡಿಲೇ ಮಗುವಿನ ಸುರಕ್ಷಿತ ತಾಣ, ಅಮ್ಮನ ಎದೆ ಹಾಲೇ ಭೂಲೋಕದ ಅಮೃತ. ಇದರೊಂದಿಗೆ ನವಜಾತ ಶಿಶುವಿನ ಆಗಮನ ಕುಟುಂಬಕ್ಕೆ ಹರ್ಷದಾಯಕ ಸಂಗತಿ ಹಾಗೂ ಎಲ್ಲರೂ ನವಜಾತ ಶಿಶುವನ್ನು ಬರಮಾಡಿಕೊಳ್ಳಲು ತುಂಬಾ ಲವಲವಿಕೆಯಿಂದ ಇರುತ್ತಾರೆ. ಆದರೆ ಎದೆಹಾಲು ಉಣಿಸುವ ವಿಚಾರದಲ್ಲಿ ಅಷ್ಟೊಂದು ಗಂಭೀರ್ಯತೆಯನ್ನು ತೋರುವುದಿಲ್ಲ. ಮಗುವಿನ ಸಮಗ್ರ ಬೆಳವಣಿಗೆಗೆ ಎದೆಹಾಲು ಅತ್ಯಗತ್ಯ. ಸ್ತನ್ಯಪಾನವು ಮಗು ಮತ್ತು ತಾಯಿಯ ಭಾವನೆಗಳನ್ನು ಬೆಸೆಯುವ ಅನುಭವವೂ ಹೌದು. ಇದು ನಿಸರ್ಗವೇ ಕೊಟ್ಟಿರುವ ಔಷಧಿಯೂ ಹೌದು. ಇಳೆಯ ಬೆಳಕು ಕಂಡ ನವಜಾತ ಶಿಶುವಿನ ಮೊದಲ ಆಹಾರ ತಾಯಿಯ ಎದೆಹಾಲು. ಇದು ಶಿಶುವಿಗೆ ಏನೆಲ್ಲ ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅವೆಲ್ಲವನ್ನು ಹೊಂದಿರುವ ಈ ತಾಯಿಯ ಹಾಲು ಇದೇ ಕಾರಣಕ್ಕಾಗಿ ಅಮೃತ ಸಮಾನ, ದ್ರವರೂಪಿ ಬಂಗಾರ ಎಂದು ಕರೆಯುತ್ತಾರೆ. ಆದುದರಿಂದ ಪ್ರತಿ ವರ್ಷ ಆಗಸ್ಟ್ ತಿಂಗಳಿನ ಮೊದಲ ವಾರವನ್ನು ಅಂತಾರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ. ನವಜಾತ ಶಿಶುವಿನ ಮೂರು ಮುಖ್ಯ ಅವಶ್ಯಕತೆಗಳೆಂದರೆ ತಾಯಿಯ ಮಡಿಲಿನ ಶಾಖ, ತಾಯಿಯ ತೋಳಿನ ಆಸರೆ ಮತ್ತು ಸನದಿಂದ ಬರುವ ಎದೆಹಾಲಿನ ಪೋಷಣೆ. ಮೊದಲ ಎರಡನ್ನು ಯಾರು ನೀಡಬಹುದು, ಆದರೆ ಎದೆಹಾಲಿನ ಪೋಷಣೆ ಬಲ್ಲವಳು ತಾಯಿ ಮಾತ್ರ.

0: ಸ್ತನ್ಯಪಾನಕ್ಕೆ ಆದ್ಯತೆ ನೀಡಿ ಸುಸ್ಥಿರ ಬೆಂಬಲ ವ್ಯವಸ್ಥೆಗಳನ್ನು ರಚಿಸಿ. ಇದೇ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವಾಗಿದೆ. ಇದನ್ನು ಗುರಿಯಾಗಿಸಿಕೊಂಡು ಈ ಸ್ತನ್ಯಪಾನದ ಮಹತ್ವವನ್ನು, ಅದರಿಂದ ಆಗುವ ಅನುಕೂಲಗಳು, ಸಮಾಜಕ್ಕೆ ಆಗುವ ಒಳಿತನ್ನು ಫಾದರ್ಮುಲ್ಲರ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳ ವಿಭಾಗ ಪ್ರಥಮ ವರ್ಷದ ಪಿಪಿಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರಿಟ್ ಡಿಸೋಜರ್ ಅವರು ಈ ಕಿರುನಾಟಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ.
1: ರಾಮಪುರ ಎಂಬ ಚಿಕ್ಕ ಗ್ರಾಮದಲ್ಲಿ ಹೊಸ ಜೀವವೊಂದು ಜನಿಸಿದೆ. ಆದರೆ ಮಗುವಿನ ಜೊತೆಗೆ ಬರುವುದು ಸಲಹೆ ಮತ್ತು ಗೊಂದಲ.
2: ಜೋ ಜೋ ಲಾಲಿ ನಾ ಹಾಡುವೆ, ಕಂದ ನಿನ್ನ ಮುತ್ತಾಡುವೆ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ.
3: ಶಾಂತಿ, ನಿನ್ನ ಮಗು ಮತ್ತೆ ಅಳುತ್ತಿದೆ. ಎಷ್ಟು ಸಲ ಹೇಳುವುದು ನಿನಗೆ ಹಾಲು ಕೊಡು ಎಂದು? ಈ ಹುಡುಗಿಗೆ ಇನ್ನು ಏನಂತ ಹೇಳುವುದು?
4: ಎಷ್ಟು ಸಲ ಅಂತ ಹಾಲು ಕೊಡುವುದು? ಕೊಟ್ಟು ಕೊಟ್ಟು ನನ್ನ ಫಿಗರ್ ಹಾಳಾಗುತ್ತೇನೋ. ಅದಲ್ಲದೆ ಈ ಹಳದಿ ಹಾಲು ಮಾತ್ರ ಬರುತ್ತಿದೆ. ನೀವು ಹೇಳಿದ್ದೀರಿ ಅದು ಕೊಳಕು ಹಾಲು ಅಂತ, ಅದಕ್ಕೆ ನಾನದನ್ನು ಬಿಸಾಡಿದೆ. ಎಲ್ಲಾ ನೀವೇ ಹೇಳ್ತೀರಾ, ಅದು ಕೊಡು ಇದು ಕೊಡು, ಅದು ಕೊಡ್ಬೇಡ ಇದು ಕೊಡ್ಬೇಡ ಅಂತ. ನಾನು ಏನು ಮಾಡುವುದು?
3: ಈ ಹುಡುಗಿಯ ಕಿರಿಕಿರಿ ಮುಗಿಯೋದೇ ಇಲ್ಲ. ಹೆದೆಹಾಲು ಇಲ್ಲವಾದರೆ ಏನಂತೆ? ಗೋಹಾಲು ಇದೆಯಲ್ಲ, ಅದು ಕೊಡು, ಅಥವಾ ಸ್ವಲ್ಪ ಉಗುರು ಬಿಸಿ ನೀರಿಗೆ ಜೇನುತುಪ್ಪ ಹಾಕಿ ಕೊಡು.
4: ಆದರೆ ಅಮ್ಮ, ಆಸ್ಪತ್ರೆಯಲ್ಲಿ ನರ್ಸ್ ಹೇಳಿದ್ರು ಅಲ್ವಾ, 6 ತಿಂಗಳವರೆಗೆ ಎದೆ ಹಾಲು ಹೊರತು ಬೇರೇನು ಕೊಡಬಾರದೆಂದು. ನೀವು ಯಾಕೆ ಈ ತರ ಮಾತನಾಡುತ್ತೀರಿ?
3: ಅರೆ, ನರ್ಸಿಗೇನು ಗೊತ್ತು? ನಮ್ಮ ಕಾಲದಲ್ಲಿ 2ನೇ ದಿನಕ್ಕೆ ಗೋಹಾಲು ಕೊಡುತ್ತಿದ್ದೆವು. ರಮೇಶನನ್ನೇ ನೋಡು, ಎಷ್ಟು ಆರೋಗ್ಯವಾಗಿ ಬಲಿಷ್ಠವಾಗಿದ್ದಾನೆ.
5: ಅಯ್ಯೋ, ಎಂತ ತಲೆನೋವು ಶುರುವಾಯಿತು. ಬೆಳಿಗ್ಗೆ ಬೆಳಿಗ್ಗೆ ಈ ಅತ್ತೆ ಸೊಸೆಯರ ಜಗಳ, ದಿನಾಲು ಇದ್ದದ್ದೇ. ನನಗೆ ಇಲ್ಲಿ ಸಮಾಧಾನವೇ ಇಲ್ಲ.
3: ಏನೋ ರಮೇಶ, ನೀನು ಅಲ್ಲಿ ಗುಣಗುಡ್ತಿದ್ದೀಯಾ? ಮೊದಲು ನಿನ್ನ ಹೆಂಡತಿಗೆ ಹೇಳು, ಹಿರಿಯರು ಹೇಳಿದ ಮಾತು ಕೇಳೋಕೆ. ಯಾವಾಗ ನೋಡಿದರೂ ಅವಳದೇ ಹಠ.
4: ಅಲ್ಲರಿ, ನಾವು ಡಿಸ್ಚಾರ್ಜ್ ಆಗಿ ಬರುವಾಗ ನೀವೇ ಇದ್ದಿರಲ್ವಾ? ಅಲ್ಲಿ ನರ್ಸ್ ಏನು ಹೇಳಿದ್ದು? 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೇನು ಕೊಡಬಾರದೆಂದು ಹೇಳಿಲ್ವಾ?
5: ಹೌದು ಹೇಳಿದ್ರು. ಅದಕ್ಕೆ ಏನಿವಾಗ?
4: ಮತ್ತೆ ನಿಮ್ಮ ಅಮ್ಮ ಬೇರೆನೆ ಹೇಳ್ತಿದ್ದಾರೆ, ಮಗುವಿಗೆ ಒಮ್ಮೆ ಗೋಹಾಲು ಇನ್ನೊಮ್ಮೆ ಜೇನುತುಪ್ಪ ಕೊಡಕ್ಕೆ ಹೇಳ್ತಾರೆ. ಇದೆಲ್ಲ ಕೇಳುವಾಗ ಮಗುವನ್ನು ಸಲಹುವುದೆಂದು ದೊಡ್ಡ ಕಷ್ಟಕರವಾದ ಕೆಲಸ ಎಂದು ನನಗೆ ಅನಿಸ್ತದೆ.
5: ಅಮ್ಮ, ಆಸ್ಪತ್ರೆಯಲ್ಲಿ ನರ್ಸ್ ಹೇಳಿದಲ್ಲದೆ ಇವಾಗ ಬರುವಾಗ ದಾರಿಯಲ್ಲಿ ಆಶಾ ಕಾರ್ಯಕರ್ತೆಯನ್ನು ಭೇಟಿಯಾದೆ. ಅವರು ಕೂಡ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ನೀರು ಸಹ ಕೊಡಬಾರದು ಎಂದು ಹೇಳಿದರು. ಹಾಗೂ ತಾಯಿಯ ಹಾಲು ಮಗುವಿಗೆ ಮೊದಲ ಲಸಿಕೆ ಎಂದು ಹೇಳಿದರು. ಆದರೆ ನೀನು ಹಳದಿ ಹಾಲು ಬಿಸಾಕಲು ಅನ್ನುತ್ತೀಯಲ್ಲ.
3: ಮೊದಲ ಲಸಿಕೆ ಏನು ಸುಳ್ಳು? ಅದೊಂದು ಗಾದೆ ಉಂಟಲ್ಲ, 3 ಹೆತ್ತವಳು 6 ಹೆತ್ತವಳಿಗೆ ಹೇಳಿದಂಗಾಯ್ತು.
4: ಹಾಗಲ್ಲಮ್ಮ,
3: ನೀನು ಸುಮ್ಮನಿರು, ಹೀಗೂ ಇಲ್ಲ ಹಾಗೂ ಇಲ್ಲ. ನಾನೇನು ಮಗು ಹೆತ್ತು ಹೊತ್ತು ಬೆಳೆಸ್ಲಿಲ್ವಾ? ನನಗೇನು ಗೊತ್ತಿಲ್ವಾ? ಈ ಊರಲ್ಲಿ ಇವರಿಬ್ಬರಿಗೆ ಮಾತ್ರ ಮಗು ಹುಟ್ಟಿದಾಗೆ ಮಾಡುತ್ತಿದ್ದಾರೆ. ಬಂದರು ಇಬ್ರು ನನಗೆ ಬುದ್ಧಿ ಹೇಳಲು. ಯಾರದು?
6: ನಾವು ಆಶಾ ಕಾರ್ಯಕರ್ತರು.
3: ಹಾ, ನಿಲ್ಲಿ, ಬಂದೆ ಬಂದೆ. ಇನ್ನು ಇವರ ಭಾಷಣ ಏನು ಕೇಳೋಕಿದೆಯಾ?
6: ನಮಸ್ಕಾರ ಅಮ್ಮ.
3: ನಮಸ್ತೆ, ಬನ್ನಿ, ಒಳಗೆ ಬನ್ನಿ, ಕುಳಿತುಕೊಳ್ಳಿ.
6: ಮತ್ತೆ ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ರಮೇಶನನ್ನು ಭೇಟಿಯಾಗಿದ್ದೆ. ಅವನು ಹೇಳಿದ ಶಾಂತಿಗೆ ಗಂಡು ಮಗು ಹುಟ್ಟಿದೆಯಂತೆ.
3: ಹೌದು ಹೌದು. ಶಾಂತಿ ಶಾಂತಿ, ಒಳಗಿಂದ ಬರುವಾಗ ಲಾಡು ತೆಗೆದುಕೊಂಡು ಬಾ.
7: ಹಾ ತಂದೆ.
8: ಗಿರಿಜಮ್ಮ ಗಿರಿಜಮ್ಮ.
3: ಓ ಲಿಲ್ಲಿಬಾಯ್, ಏನು ಸಮಾಚಾರ?
8: ಏನಿಲ್ಲ ಗಿರಿಜಮ್ಮ, ನಾನು ಹೊರಗೆ ಬಟ್ಟೆ ಒಣಗಿಸುತ್ತಿದ್ದೆ. ಆಗ ಆಶಾ ಕಾರ್ಯಕರ್ತೆ ಬರುವುದನ್ನು ನೋಡಿದೆ. ಅದಕ್ಕೆ ಏನು ವಿಷಯ ಅಂತ ನೋಡಲು ಬಂದೆ.
4: ತೆಗೆದುಕೊಳ್ಳಿ ಲಾಡು, ಬಾಯಿ ಸ್ವಲ್ಪ ಸಿಹಿ ಮಾಡಿ.
6: ಬೇಡ, ಪರವಾಗಿಲ್ಲ, ಇದೆಲ್ಲ ಯಾಕೆ?
3: ನಾಚಿಕೆ ಪಟ್ಕೊಳ್ಬೇಡಿ, ನೀವು ನಮ್ಮವರೇ ಅಲ್ಲ, ತಕೊಳ್ಳಿ.
6: ಧನ್ಯವಾದಗಳು. ಶಾಂತಿ, ಹೇಗಿದೆ ನಿನ್ನ ಮಗು, ಒಮ್ಮೆ ನೋಡಬಹುದಾ?
4: ಹಾ, 1 ನಿಮಿಷ, ಬಂದೆ.
6: ಅಯ್ಯೋ, ಎಷ್ಟು ಮುದ್ದಾಗಿದ್ದಾನೆ, ನಮ್ಮ ರಮೇಶನ ತರಾನೆ ಗುಂಡು ಗುಂಡಾಗಿದ್ದಾನೆ. ನನ್ನ ದೃಷ್ಟಿಯೇ ತಾಗಬಹುದು. ಆದರೆ ಮಗು ಯಾಕೋ ಲವಲವಿಕೆಯಿಂದ ಕಾಣಿಸುತ್ತಿಲ್ಲಲ್ಲ. ಏನು ಶಾಂತಿ, ಸರಿಯಾಗಿ ಹಾಲು ಕೊಡುತ್ತೀಯ ತಾನೆ?
4: ಅರೆ, ಏನು ಹೇಳುವುದಾಶಾ ದೀದಿ, ಮೊದಲೇ ಬರುವುದು ಸ್ವಲ್ಪ ಎದೆ ಹಾಲು, ಅದರಲ್ಲಿ ಈ ಅಮ್ಮ ಬೇರೆ ಅದನ್ನು

0: ಒಳಕು ಹಾಲು ಎಂದು ಬಿಸಡಲು ಹೇಳುತ್ತಾರೆ.
1: ಏನು, ಯಾರು ಹೇಳಿದ್ರು?
0: ಬೇರೆ ಯಾರು ಹೇಳ್ತಾರೆ, ಈ ನನ್ನ ಅತ್ತೆ ಇದ್ದಾರಲ್ಲ ಅವರೇ, ಅವರಿಗೆ ಏನು ಗೊತ್ತಿಲ್ಲ.
1: ಎಲ್ಲಿದ್ದಾರೆ ಅವರು? ಅವರನ್ನೊಮ್ಮೆ ಕರೆಯಂತೆ.
0: ಅಮ್ಮ, ಓ ಅಮ್ಮ, ಇಲ್ಲಿ ಬನ್ನಿ ಸ್ವಲ್ಪ.
2: ಓ, ಪುನಃ ಶುರುವಾಯಿತು ಈ ಹುಡುಗಿಯ ಕಿರಿಕಿರಿ. ಏನು ಹೇಳು.
1: ಏನಮ್ಮ, ನೀವು ಹೇಳಿದ್ದೀರಂತೆ ಶಾಂತಿಗೆ ಮೊದಲ ಹಾಲು ಕೊಳಕು ಹಾಲು ಅಂತ.
2: ಹೌದು, ಅದರಲ್ಲಿ ಏನಾಯಿತು ಇವಾಗ? ಅದು ನಮ್ಮ ಸಂಪ್ರದಾಯ, ನಾವು ಹಿಂದಿನಿಂದ ಅದನ್ನು ಪಾಲಿಸ್ತಾ ಬರುತ್ತಾ ಇದ್ದೇವೆ.
1: ಅಯ್ಯೋ ಅಮ್ಮ, ನೀವು ಯಾವ ಕಾಲದಲ್ಲಿದ್ದೀರಾ? ನೀವು ಈಗಿನ ಕಾಲಕ್ಕೆ ಅನುಗುಣವಾಗಿ ಹೊಸ ತಿಳುವಳಿಕೆಯನ್ನು ಅನುಸರಿಸಬೇಕು. ಪ್ರಸವದ ಮೊದಲನೆಯ ದಿನದಿಂದ 3 ದಿನಗಳವರೆಗೆ ಸ್ರವಿಸುವ ಹಾಲನ್ನು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಎಂದು ಕರೆಯುತ್ತೇವೆ. ಕೊಲೆಸ್ಟ್ರಾಮ್ ಹಾಲು ಬಿಳಿಯ ರಕ್ತ ಕಣಗಳು ಮತ್ತು ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿದೆ. ಇದರಲ್ಲಿ ಪ್ರೋಟೀನ್, ಖನಿಜಾಂಶ ಮತ್ತು ವಿಟಮಿನ್ಗಳು ವಿಶೇಷ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ಮಗು ಜನಿಸಿದ ಕೂಡಲೇ ಕೊಲೆಸ್ಟ್ರಾಮ್ ಹೊಂದಿರುವ ತಾಯಿಯ ಹಾಲನ್ನು ಮಗುಗೆ ತಪ್ಪದೆ ಕೊಡಬೇಕು.
2: ಏನು ಏನು ಹೇಳಿದ್ರಿ ನೀವು, ನನಗೆ ಅರ್ಥವಾಗಲಿಲ್ಲ.
1: ಕೊಲೆಸ್ಟ್ರಾಮ್ ಹಾಲು ಬಿಳಿಯ ರಕ್ತ ಕಣಗಳು ಮತ್ತು ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿದೆ. ಇದರಲ್ಲಿ ಪ್ರೋಟೀನ್, ಖನಿಜಾಂಶ ಮತ್ತು ವಿಟಮಿನ್ಗಳು ವಿಶೇಷ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ಮಗು ಜನಿಸಿದ ಕೂಡಲೇ ಕೊಲೆಸ್ಟ್ರಾಮ್ ಹೊಂದಿರುವ ತಾಯಿಯ ಹಾಲನ್ನು ಮಗುಗೆ ತಪ್ಪದೆ ಕೊಡಬೇಕು. ನೋಡಿ ಅಮ್ಮ, ನೋಡಿ ಶಾಂತಿ, ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಇದನ್ನು ಕೆಲವರು ಕೊಳಕು ಹಾಲು ಎಂದು ಬಿಸಾಡುತ್ತಾರೆ. ಇದು ದೊಡ್ಡ ತಪ್ಪು. ಅಮೃತವನ್ನು ಹೊರಗೆ ಬಿಸಾಡಿ, ಅದರ ಬದಲಿಗೆ ನೀರು, ದನದ ಹಾಲು, ಜೇನುತುಪ್ಪ ಅಥವಾ ಡಬ್ಬಿ ಹಾಲನ್ನು ಮಗುವಿಗೆ ನೀಡಿದರೆ ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ದಯಮಾಡಿ ಈ ಅಮೃತವನ್ನು ಮಗುವಿಗೆ ನೀಡಿ. ಇದು ಮಗುವಿನ ಜನ್ಮ ಹಕ್ಕು, ಹಾಗೂ ಇದನ್ನು ನೀಡುವುದು ತಾಯಿಯ ಕರ್ತವ್ಯ. ಇದುವೇ ಮಗುವಿನ ಮೊದಲ ಲಸಿಕೆ ಆಗಿದೆ.
0: ಆದರೆ ದೀದಿ, ಮಗು ಹಾಲೇ ಸರಿಯಾಗಿ ಚೀಪುವುದಿಲ್ಲ, ಆದ್ದರಿಂದ ಮಗುವಿಗೆ ಹಾಲು ಸಾಕಾಗುತ್ತಿದೆ ಎಂದು ನನಗೆ ಹೇಗೆ ತಿಳಿಯುತ್ತದೆ?
1: ನೋಡು ಶಾಂತಿ, ನಿನಗೆ ನಿನ್ನ ಮಗುವಿಗೆ ಹಾಲು ಉಣಿಸುವುದು ಸಾಕಾಗುವುದಿಲ್ಲ ಎಂದು ಅನಿಸಿದರೆ ನೀನು ಇದನ್ನು ಸರಿಯಾಗಿ ಅನುಸರಿಸು. ಮೊದಲು ಮಗುವಿನ ಗಲ್ಲ ತಾಯಿಯ ಸ್ತನಕ್ಕೆ ಸ್ಪರ್ಶಿಸಿರಬೇಕು. ಬಾಯಿ ಅಗಾಲವಾಗಿ ತೆರೆದಿರಬೇಕು. ಕೆಳಗಿನ ತುಟಿ ಹೊರಭಾಗಕ್ಕೆ ಚಾಚಿರಬೇಕು. ಮಗು ಹಾಲು ಚೀಪುವಾಗ ನೋವು ಇರಬಾರದು. ಮಗುವಿನ ದೇಹ ನಿನ್ನ ಕಡೆಗೆ ತಿರುಗಿರಬೇಕು. ನಿನ್ನ ಕೈಗಳು ಮಗುವಿನ ದೇಹಕ್ಕೆ ತಾಗಿಕೊಂಡಿರಬೇಕು. ಶಾಂತಿ, ನೀನು ದಿನಕ್ಕೆ ಮಗುವಿಗೆ ಎಷ್ಟು ನಿಮಿಷ ಹಾಲನ್ನು ಉಣಿಸುತ್ತೀಯಾ?
0: ನಾನು ಒಂದು 5-10 ನಿಮಿಷ ಉಣಿಸುವಾಗಲೇ ಮಗು ಮಲಗುತ್ತದೆ.
1: ಇಲ್ಲ ಶಾಂತಿ, ನೀನು ಮಾಡಿದ್ದು ದೊಡ್ಡ ತಪ್ಪು. ಮಗು ಮಲಗಿದರೂ ಸಹ 2 ಗಂಟೆಗೆ ಒಮ್ಮೆ ಮಗುವನ್ನು ಎಬ್ಬಿಸಿ ಹಾಲುಣಿಸಬೇಕು. ಹಾಲುಣಿಸಿದ ನಂತರ ಕಡ್ಡಾಯವಾಗಿ ತೇಗು ಬರಿಸಿ ಮಗುವನ್ನು ಮಲಗಿಸಬೇಕು. ಇದನ್ನೆಲ್ಲ ಮಾಡಿ ಮಗು ಚೆನ್ನಾಗಿ ಹಾಲು ಕುಡಿಯುತ್ತಿದ್ದರೆ ದಿನಕ್ಕೆ ಸಾಮಾನ್ಯವಾಗಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತದೆ ಮತ್ತು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಆಗ ನಿನ್ನ ಹಾಲು ಮಗುವಿಗೆ ಸಂಪೂರ್ಣವಾಗಿದೆ ಎಂದು ಅರ್ಥ.
2: ಅವಳಿಗೆ 5 ನಿಮಿಷ ಎದೆ ಹಾಲು ಕೊಡುವಾಗಲೇ ಬೆನ್ನು ನೋವು ಎಂದು ಬೊಬ್ಬೆ ಹಾಕುತ್ತಾಳೆ. ಹಾ, ಇನ್ನು 15-20 ನಿಮಿಷ ಕೊಟ್ಟ ಹಾಗೇನೆ.
1: ಏನು ಶಾಂತಿ, ನಿನ್ನ ಅತ್ತೆ ಹೇಳಿದ್ದು ಸರಿಯಾ?
0: ಹೌದು, ಅಂದ್ರೆ ನನಗೆ ಸಿಸರಿಯನ್ ಆಗಿದೆ ಅಲ್ಲ, ಅದಕ್ಕೆ ನನಗೆ ಬೆನ್ನು ನೋವು ಆಗುತ್ತದೆ, ಆದುದರಿಂದ ಸರಿಯಾಗಿ ಹಾಲು ಕೊಡ್ಲಿಕ್ಕೇನೆ ಆಗುದಿಲ್ಲ.
1: ನೋಡು ಶಾಂತಿ, ನೀನು ನಿನಗೆ ಬೇಕಾದಂತೆ ಕುಳಿತುಕೊಂಡು ಹಾಲು ಉಣಿಸಿದರೆ ಈಗೇನೇ ಆಗುವುದು. ಹಾಲು ಉಣಿಸುವಾಗ ಅದಕ್ಕೆ ಆದ ಭಂಗಿಗಳು ಇವೆ. ನೋಡು ಶಾಂತಿ, ನೀನು ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕು. ಮಗುಗೆ ಹಾಲು ಉಣಿಸಲು ಅನುಕೂಲವಾಗುವಂತೆ ಒರಗಲು ಸಾಧ್ಯವಾಗುವ ಕುರ್ಚಿಯ ಆಯ್ಕೆ ತುಂಬಾ ಮುಖ್ಯ. ಮಗುವನ್ನು ಹಿಡಿಯಲು ಅನುಕೂಲವಾಗುವಂತೆ ದಿಂಬನ್ನು ಬಳಸಿಕೊಳ್ಳಬೇಕು. ಮಗುವಿನ ತಲೆಯನ್ನು ಎತ್ತಿ ಹಾಲುಣಿಸಬೇಕು. ಮಗುವಿಗೆ ಹಾಲು ಚೀಪಲು ಅನುಕೂಲವಾಗುವಂತೆ ನೀನು ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು.
0: ಏನು ಏನು ಹೇಳಿದ್ದು ನೀವು?
1: ನೀನು ನಿನ್ನ ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು. ಮಗುವಿನ ಹೊಟ್ಟೆ ನಿನ್ನ ಹೊಟ್ಟೆಗೆ ತಾಗಿಕೊಂಡಿರಬೇಕು. ಮಗುವಿನ ತಲೆ ಮತ್ತು ಬೆನ್ನು ನೇರವಾಗಿರಬೇಕು ಶಾಂತಿ.
0: ಆದರೆ ದೀದಿ, ಇದೆಲ್ಲ ಸರಿ, ಆದರೆ ನನಗೆ ಒಂದು ಸಂಶಯ ಇದೆ.
1: ಏನು ಶಾಂತಿ ಹೇಳು.
0: ನನ್ನಲ್ಲಿ ಮೊದಲೇ ಹಾಲಿನ ಪ್ರಮಾಣ ಕಡಿಮೆ ಇದೆ, ಹಾಲು ಉತ್ಪತ್ತಿ ಜಾಸ್ತಿಯಾಗಲು ನಾನು ಏನು ಮಾಡಬೇಕು?
1: ಅಲ್ಲ, ನೀನು ಸರಿಯಾಗಿ ಊಟ ಎಲ್ಲ ಮಾಡುತ್ತೀಯ ತಾನೆ?
0: ಹಾ ಹಾ, ಊಟ ಎಲ್ಲ ಸರಿಯಾಗಿ ಮಾಡುತ್ತೇನೆ.
1: ಅಥವಾ

0: ಮಾನಸಿಕ ಒತ್ತಡ ಏನಾದ್ರೂ ಇದೆಯಾ ಶಾಂತಿ?
1: ಮಾನಸಿಕ ಒತ್ತಡ ಎಲ್ಲ ಏನಿಲ್ಲ, ಆದರೆ ಮಗುವಿನ ವಿಷಯದಲ್ಲಿ ತುಂಬಾ ಚಿಂತೆ ಇದೆ. ಏನೆಂದರೆ ಹಾಲು ಜಾಸ್ತಿ ಉತ್ಪಾದನೆ ಆಗಲು ಏನು ಮಾಡಬೇಕೆನ್ನುವುದೇ ದೊಡ್ಡ ಚಿಂತೆ.
0: ನೀನು ಕೇಳಿದ್ದು ಬುದ್ಧಿವಂತಿಕೆಯ ಪ್ರಶ್ನೆ ಶಾಂತಿ. ಯಾಕೆಂದರೆ ತುಂಬಾ ತಾಯಿಯಂದಿಯರಿಗೆ ಇದರ ಬಗ್ಗೆ ಜ್ಞಾನ ಇರೋದಿಲ್ಲ. ನೋಡು ಶಾಂತಿ, ಮಹಿಳೆಯರ ದೇಹದಲ್ಲಿ ಎರಡು ಪ್ರಮುಖ ಹಾರ್ಮೋನ್ಗಳಿವೆ, ಒಂದು ಆಕ್ಸಿಟೋಸಿನ್, ಇನ್ನೊಂದು ಪ್ರೊಲಾಕ್ಟಿನ್. ಆಕ್ಸಿಟೋಸಿನ್ ಹಾರ್ಮೋನ್ ಮಗು ಚೀಪುವುದನ್ನು ಪ್ರಾರಂಭಿಸಿದ ತಕ್ಷಣವೇ ತ್ವರಿತವಾಗಿ ಉತ್ಪಾದನೆಯಾಗಿ ಹಾಲು ಹೊರಹರಿದು ಮಗುವಿನ ಬಾಯಿಗೆ ಸೇರುವಂತೆ ಮಾಡುತ್ತದೆ. ಇದರ ಉತ್ಪಾದನೆ ಸರಿಯಾಗಿ ಆಗದಿದ್ದಲ್ಲಿ ಮಗುವಿಗೆ ಹಾಲು ಸಿಗುವುದು ಕಷ್ಟವಾಗಬಹುದು. ಈ ಹಂತದಲ್ಲಿ ಸ್ತನದಲ್ಲಿ ಹಾಲು ಸರಿಯಾಗಿ ಉತ್ಪಾದನೆ ಆಗುತ್ತಿಲ್ಲ ಎಂದು ಅನಿಸಬಹುದು. ಆದರೆ ನಿಜವಾಗಿ ಹಾಲು ಉತ್ಪಾದನೆ ಚೆನ್ನಾಗಿದ್ದರೂ ಅದರ ಹೊರಹರಿವು ಕಡಿಮೆ ಇರುತ್ತದೆ. ಆಕ್ಸಿಟೋಸಿನ್ನ ಸ್ರವಿಸುವಿಕೆ ನಿಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಮಗುವಿನ ಇರುವಿಕೆ ಹಾಗೂ ಅದು ಮಾಡುವ ಸದ್ದುಗಳು ಕೂಡ ಇದನ್ನು ಹೆಚ್ಚಿಸಬಹುದು. ನಿಮಗೆ ಹಾಲಿನ ಉತ್ಪಾದನೆ ಸಾಕಾಗುತ್ತಿಲ್ಲವೆಂಬ ಅಪನಂಬಿಕೆ ಇದ್ದಲ್ಲಿ ಆಕ್ಸಿಟೋಸಿನ್ನ ಸ್ರವಿಸುವಿಕೆ ಕಡಿಮೆ ಆಗುತ್ತದೆ. ಇದರಿಂದ ಮಗುವಿಗೆ ಸಾಕಷ್ಟು ಹಾಲು ದೊರಕುವುದಿಲ್ಲವೆಂದು ಅನಿಸುತ್ತದೆ. ನಿಮ್ಮ ನಕಾರಾತ್ಮಕ ಯೋಚನೆಗಳು, ಮನಸ್ಸಿನ ನೋವು, ಆತಂಕಗಳು ಕೂಡ ಆಕ್ಸಿಟೋಸಿನ್ನ ಸ್ರವಿಸುವಿಕೆಯನ್ನು ಕಡಿಮೆ ಮಾಡಬಹುದು. ನಿನ್ನ ಮಗು ಹೆಚ್ಚು ಚೀಪಿದಷ್ಟು ಹೆಚ್ಚು ಹಾಲು ಉತ್ಪಾದನೆ ಆಗುತ್ತದೆ ಮತ್ತು ರಾತ್ರಿ ವೇಳೆ ಮೊಳೆ ಉಣಿಸುವುದರಿಂದ ಹೆಚ್ಚಾಗಿ ಹಾಲು ಉತ್ಪಾದನೆ ಆಗುತ್ತದೆ.
1: ಹೌದಾ? ಅದು ಯಾಕೆ ಹಾಗೆ?
0: ಅದು ಯಾಕೆಂದರೆ ರಾತ್ರಿ ವೇಳೆ ಪ್ರೊಲಾಕ್ಟಿನ್ ಹೆಚ್ಚಾಗಿ ಸ್ರವಿಸುತ್ತದೆ.
1: ಓ, ಹೀಗೆಲ್ಲ ಇದೆಯಾ? ಹಾಗಾದರೆ ಹಾಲು ಉತ್ಪಾದನೆಗೆ ಹಾರ್ಮೋನ್ಗಳನ್ನು ಹೊರತುಪಡಿಸಿ ಆಹಾರವು ಪರಿಣಾಮ ಬೀರುತ್ತದೆ?
0: ಖಂಡಿತವಾಗಿಯೂ ಆಹಾರ ಪರಿಣಾಮ ಬೀರುತ್ತದೆ ಶಾಂತಿ. ಇದು ಕೇವಲ ನಿನ್ನ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀಳುವುದಲ್ಲದೆ ಮಗುವಿನ ಆರೋಗ್ಯದಲ್ಲಿಯೂ ಪರಿಣಾಮ ಬೀಳುತ್ತದೆ.
1: ಹಾಗಾದರೆ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ನಾನು?
2: ಏನು ಶಾಂತಿ, ನಿನ್ನ ಅತ್ತೆ ನಿನಗೆ ಬಾಣಂತಿಯರ ಆಹಾರ ಕೊಡ್ಲಿಲ್ವಾ?
3: ಯಾರು ಹೇಳಿದ್ರು ಕೊಡ್ಲಿಲ್ಲ ಅಂತ? ಅವಳಿಗೆ ನಾನು ಪ್ರಸವದ ನಂತರ ಮೆಂತೆಗಂಜಿ, ಮೆಂತೆಕಾಳು, ಬೆಳ್ಳುಳ್ಳಿ, ಮೀನು, ಸೊಪ್ಪು, ತುಪ್ಪ, ಹಾಲು ಇವನ್ನೆಲ್ಲ ಕೊಟ್ಟಿದ್ದೇನೆ.
1: ಹೌದು ಹೌದು, ನನಗೆಲ್ಲ ಕೊಟ್ಟಿದ್ದಾರೆ.
0: ಹೌದು, ನೀವು ಹೇಳಿದ್ದು ಸರಿ. ಈ ಎಲ್ಲಾ ಆಹಾರದೊಂದಿಗೆ ಸಜ್ಜೆ, ರಾಗಿ, ಶೇಂಗಾ, ಬಾದಾಮಿ, ಕಡಲೆ, ಹಸಿರು ಸೊಪ್ಪುಗಳು, ಹಾಲು ಮತ್ತು ಹಾಲಿನ ಪದಾರ್ಥಗಳು, ಜೀರಿಗೆ ಕಷಾಯ, ಒಣ ಹಣ್ಣುಗಳು ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸುವುದರಿಂದ ಹೆಚ್ಚು ನಾರಿನಾಂಶ, ಕಬ್ಬಿನಾಂಶ, ವಿಟಮಿನ್, ಕ್ಯಾಲ್ಸಿಯಂ ಮುಂತಾದ ಅಂಶಗಳು ದೊರೆಯುತ್ತದೆ. ಇಷ್ಟು ಮಾತ್ರ ಸಾಕಾಗುವುದಿಲ್ಲ. ಶಾಂತಿ, ನೀನು ಎಷ್ಟು ಲೀಟರ್ ನೀರು ಕುಡಿತೀಯ ದಿನಕ್ಕೆ?
1: ನಾನು 1-1.5 ಲೀಟರ್ ನೀರು ಕುಡಿಯುತ್ತೇನೆ.
0: ಇಲ್ಲ ಶಾಂತಿ, ಅಷ್ಟು ನೀರು ಸಾಕಾಗುವುದಿಲ್ಲ. ನೀನು ಕನಿಷ್ಠ 3-4 ಲೀಟರ್ ನೀರು ಕುಡಿಯಬೇಕು.
3: ಏನು 3-4 ಲೀಟರ್? ನಾವು ಅಷ್ಟು ನೀರು ಕುಡಿಯಲು ಬಿಡುತ್ತಿರಲಿಲ್ಲ, ಅದು ಅವಳ ದೇಹಕ್ಕೆ ಅಪಾಯಕಾರಿ.
0: ನೀವು ಸ್ವಲ್ಪ ಸುಮ್ಮನಿರಿ ಅಮ್ಮ, ನೀವೊಂದು ಬೇರೆನೇ ಮಾತಾಡುದು. ಶಾಂತಿ, ನಾನು ಹೇಳುವುದನ್ನು ನೀನು ಗಮನಿಸು. ನೀನು ಕನಿಷ್ಠ 3-4 ಲೀಟರ್ ನೀರನ್ನು ಕುಡಿಯಲೇಬೇಕು ಮತ್ತು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಬಾರದು.
1: ಹೌದಾ? ಯಾವ ಆಹಾರಗಳನ್ನು ಸೇವನೆ ಮಾಡಬಾರದು?
0: ಕಾಫಿ, ಟೀ ಮತ್ತು ತುಂಬಾ ಮಸಾಲ ಅಥವಾ ಎಣ್ಣೆ ಅಂಶ ಇರುವ ಆಹಾರ ಮತ್ತು ಧೂಮಪಾನ ಹಾಗೂ ಮದ್ಯಪಾನ ಮಾಡಬಾರದು.
1: ಧೂಮಪಾನ ಮದ್ಯಪಾನ ಎಲ್ಲ ನಾನು ಮಾಡುದೇ ಇಲ್ಲ.
0: ಆದರೆ ನಿನ್ನ ಗಂಡನಿಗೇನಾದ್ರೂ ಅಭ್ಯಾಸ ಉಂಟಾ?
1: ಇಲ್ಲ ಇಲ್ಲ, ಅವರಿಗೆ ಯಾವ ಅಭ್ಯಾಸವೂ ಇಲ್ಲ.
0: ಆದರೆ ನೀವು ಮಾಡುದು ಒಳ್ಳೆ ಕೆಲಸ.
2: ನನ್ನ ಸೊಸೆಗೂ ಸಹ ಹಾಲಿನ ಉತ್ಪಾದನೆ ಕಡಿಮೆ ಇತ್ತು, ಹಾಗಾಗಿ ಮಗುವಿಗೆ ಹಾಲು ಸಾಕಾಗುವುದಿಲ್ಲವೆಂದು ಗ್ರೇಪ್ ವಾಟರ್ ಕೊಡುತ್ತಿದ್ದೆವು.
0: ಅಯ್ಯೋ, ಏನು ಮಾತಾಡುತ್ತಿದ್ದೀರಿ ಅಮ್ಮ ನೀವು? ಎದೆ ಹಾಲಿನ ಮಹತ್ವದ ಬಗ್ಗೆ ಶಿಕ್ಷಣ ಅಥವಾ ಜ್ಞಾನ ಇಲ್ಲದಿದ್ದರೆ ಈಗೇನೇ ಆಗುವುದು. ಗ್ರೇಪ್ ವಾಟರ್ ನೀಡುವುದು ತುಂಬಾ ತಪ್ಪು ಅಮ್ಮ, ಹಾಗೂ ಇವುಗಳು ತುಂಬಾ ಹಾನಿಕಾರಕ. ಯಾಕೆಂದರೆ ಇದರಲ್ಲಿ ನಿದ್ರೆ ಬರುವ ಅಂಶಗಳು ಇರುತ್ತವೆ, ಇವುಗಳು ಮಗುವಿನ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀಳಬಹುದು.
2: ನೀವು ಇದನ್ನೆಲ್ಲ ಹೇಳ್ತೀರಾ, ಆದರೆ ತುಂಬಾ ಜನ ಗ್ರೇಪ್ ವಾಟರ್ ಕೊಡುವುದಲ್ಲದೆ ಎದೆ ಹಾಲು ಬಿಟ್ಟು ಪೌಡರ್ ಹಾಲು ಕೊಡುತ್ತಾರೆ, ಹಾಗಾದರೆ ಅದು ಸರಿನಾ?
0: ಯಾರು ಹೇಳಿದ್ರು ಅದು ಸರಿ ಎಂದು? ಅದು ದೊಡ್ಡ ತಪ್ಪು. ತಾಯಿಯ ಹಾಲು ಶಿಶುವಿಗೆ ಎಲ್ಲಾ ಹಾರ್ಮೋನ್, ರೋಗ ನಿರೋಧಕ ಶಕ್ತಿ, ಪ್ರೋಟೀನ್, ಕೊಬ್ಬುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತದೆ. ಲ್ಯಾಕ್ಟೋಜನ್ ಅಥವಾ ಬಾಟಲ್ ಹಾಲು ಇದನ್ನು ನಕಲಿಸಲು ಸಾಧ್ಯವಿಲ್ಲ ಮತ್ತು ತಾಯಿಯ ಹಾಲಿನಲ್ಲಿ ಇರುವ ಕೊಲೆಸ್ಟ್ರಾಮ್ ಶಿಶುವಿಗೆ ರೋಗಗಳ ವಿರುದ್ಧ ಬಲ ನೀಡುತ್ತದೆ. ಇದು ಲ್ಯಾಕ್ಟೋಜನ್ನಲ್ಲಿ

0: ಇಲ್ಲ. ಬಾಟಲ್ ಹಾಲು ಕೆಲವು ಮಕ್ಕಳಿಗೆ ಹೊಂದಿಕೆಯಾಗದೆ ವಾಕರಿಕೆ, ಗ್ಯಾಸು ಮತ್ತು ಅಲರ್ಜಿಯ ಸಮಸ್ಯೆ ಕೊಡಬಹುದು. ಅಷ್ಟೇ ಅಲ್ಲದೆ ಬಾಟಲ್ ಸ್ವಚ್ಛವಾಗಿಲ್ಲದಿದ್ದರೆ ಜ್ವರ, ವಾಂತಿ, ಬೇದಿ, ಬಾಯಿಯ ಸೋಂಕುಗಳು ಬರುವ ಸಾಧ್ಯತೆ ಹೆಚ್ಚು. ಹಾಗೂ ಮಗು ತಾಯಿಯ ಹಾಲು ಕುಡಿಯದಿದ್ದರೆ ಹಾಲಿನ ಉತ್ಪಾದನೆ ನಿಧಾನವಾಗಿ ಕಡಿಮೆಯಾಗುತ್ತದೆ.
1: ಅಲ್ಲ ಆಶಾ ದೀದಿ, ನನ್ನ ಸೊಸೆ ಗರ್ಭಿಣಿ ಎಂದು ತಿಳಿದ ಕೂಡಲೇ ಸ್ತನದ ಆರೈಕೆ ಮಾಡಲು ಶುರು ಮಾಡಿದಳು. ಹಾಗಾಗಿ ಅವಳಿಗೆ ಹಾಲಿನ ಕೊರತೆ ಶುರುವಾಗಿರಬಹುದು.
0: ಓ ಅಮ್ಮ, ಇದು ನಿಮ್ಮ ಮೂಢನಂಬಿಕೆ. ಸ್ತನದ ಆರೈಕೆ ಮಾಡುವುದರಿಂದ ಹಾಲಿನ ಕೊರತೆ ಶುರುವಾಗುವುದಿಲ್ಲ. ಗರ್ಭಧಾರಣೆಯ ಸಮಯದಲ್ಲಿ ಹಾರ್ಮೋನ್ಗಳ ಪರಿಣಾಮದಿಂದ ಸ್ತನಗಳು ಉಬ್ಬುತ್ತವೆ ಮತ್ತು ಹಾಲಿನ ನಾಳಿಗಳು ಬೆಳೆಯುತ್ತವೆ. ಈ ಬೆಳವಣಿಗೆ ಸರಿಯಾಗಿ ನಡೆಯಲು ತಾಯಿ ಸ್ವಚ್ಛತೆ ಮತ್ತು ಆರೈಕೆಯನ್ನು ಕೈಗೊಳ್ಳಬೇಕು. ಮೊಲೆ ತೊಟ್ಟು ಹೊಡೆಯುವುದು ಅಥವಾ ಒಣಗದಿರಲು ತೈಲ ಹಚ್ಚಿ ಮೃದುವಾಗಿಟ್ಟುಕೊಳ್ಳುವುದು ಉತ್ತಮ. ಗರ್ಭಾವಸ್ಥೆಯಲ್ಲಿ ಸರಿಯಾದ ಒಳ ಉಡುಪು ಧರಿಸುವುದು ಅಗತ್ಯ. ಇವು ಸ್ತನಗಳಿಗೆ ಬೆಂಬಲ ನೀಡುತ್ತವೆ. ಶಿಶು ಹುಟ್ಟಿದ ಕೂಡಲೇ ಸ್ತನ್ಯಪಾನ ಶುರು ಮಾಡಲು ತಾಯಿ ತಯಾರಾಗಿರಬೇಕು.
1: ಈಗ ಅವಳು ಮನೆಯಲ್ಲೇ 6 ತಿಂಗಳ ರಜೆಯಲ್ಲಿದ್ದಾಳೆ. ಆದರೆ 6 ತಿಂಗಳ ನಂತರ ಅವಳು ಕೆಲಸಕ್ಕೆ ಮರಳಿದರೆ ಹೇಗೆ ಹಾಲು ಕೊಡುವುದು?
2: ಕೆಲಸಕ್ಕೆ ಮರಳಿದರೆ ಏನಂತೆ, ನನ್ನ ಸೊಸೆ ಕೆಲಸಕ್ಕೆ ಹೋಗುವ ಮುನ್ನ ಹಾಲನ್ನು ಸಂಗ್ರಹಿಸಿಟ್ಟು ಹೋಗುತ್ತಿದ್ದಳು.
0: ನಿಮ್ಮ ಸೊಸೆ ಮಾಡುತ್ತಿರುವುದು ಸರಿಯಾದ ಕೆಲಸ ಲಿಲ್ಲಿಬಾಯಿ. ಆದರೆ ನಾನು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಶಾಂತಿಗೆ ಹೇಳಲು ಬಯಸುತ್ತೇನೆ. ಶಾಂತಿ, ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು. ಅದನ್ನು ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕು. ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಜ್ನಿಂದ 5 ನಿಮಿಷ ಹೊರಗೆ ತೆಗೆದಿಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ, ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು.
3: ಅಲ್ಲ ದೀದಿ, ಹಾಲನ್ನು ಹೇಗೆ ಬಿಸಿ ಮಾಡಲಿಕ್ಕೆ ಹೇಳಿದ್ದು ನೀವು, ಇನ್ನೊಮ್ಮೆ ಹೇಳ್ತೀರಾ?
0: ಶಾಂತಿ, ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು ಮತ್ತು ಅದನ್ನು ನೀನು ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಇಡಬೇಕು. ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಜ್ನಿಂದ 5 ನಿಮಿಷ ಹೊರಗೆ ತೆಗೆದಿಡಬೇಕು. ನೀರನ್ನು ಬಿಸಿ ಮಾಡಿ, ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು.
3: ಇದನ್ನು 8 ನಿಮಿಷ ಇಡಬಹುದು?
0: ಇದನ್ನು ಕೇವಲ 8 ಗಂಟೆಗಳ ಕಾಲ ಮಾತ್ರ ಸಂಗ್ರಹಿಸಬಹುದು ಮತ್ತು ಈ ಅಂಶವನ್ನು ನೀನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು.
4: ಶಾಂತಿ, ಇನ್ಮೇಲೆ ಮಗುವನ್ನು ನೀನು ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ನೋಡಿಕೊಳ್ಳಬೇಕು, ಗೊತ್ತಾಯ್ತಾ?
5: ನೋಡು ರಮೇಶ, ಮಗುವನ್ನು ನೋಡಿಕೊಳ್ಳುವುದು ಹೆಂಡತಿಯ ಜವಾಬ್ದಾರಿ ಮಾತ್ರವಲ್ಲ, ನಿನ್ನ ಬೆಂಬಲದ ಜೊತೆಗೆ ನಿನ್ನ ಪಾತ್ರವೂ ಇದರಲ್ಲಿ ತುಂಬಾ ಮುಖ್ಯ. ತಂದೆಯಾದವನು ಮಗುವನ್ನು ಎತ್ತಿಕೊಳ್ಳುವುದು ಹಾಗೂ ಸಮಾಧಾನ ಮಾಡುವುದರಿಂದ ತಾಯಿಗೆ ಕೆಲ ಕಾಲ ವಿಶ್ರಾಂತಿ ಸಿಗುತ್ತದೆ. ಸಹಧರ್ಮಿಣಿ ತಾಯಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ ಎಂಬ ಹೆಮ್ಮೆ ಹಾಗೂ ಪ್ರೋತ್ಸಾಹ ನೀಡಿದರೆ ಶಾಂತಿಗೆ ಮತ್ತಷ್ಟು ಬಲ ದೊರೆಯುತ್ತದೆ. ಶಾಂತಿ ಮಗುವಿಗೆ ಸರಿಯಾಗಿ ಹಾಲು ಕೊಡಬಲ್ಲಲೇ ಎಂಬ ವಿಚಾರದಲ್ಲಿ ಅವಳ ಮೇಲೆ ಅನುಮಾನ ಪಡಬಾರದು. ರಮೇಶ, ನಿನಗೆ ಧೂಮಪಾನದ ಅಭ್ಯಾಸವಿದೆಯೇ?
4: ಇಲ್ಲ ಇಲ್ಲ, ನನಗೆ ಧೂಮಪಾನದ ಅಭ್ಯಾಸ ಏನಿಲ್ಲ.
5: ಅದು ಒಳ್ಳೆಯ ಕೆಲಸ. ಆದರೆ ಕೆಲವೊಬ್ಬರಿಗೆ ಧೂಮಪಾನದ ಅಭ್ಯಾಸ ಇರುತ್ತದೆ, ಅಂಥವರು ಮಗು ಇರುವ ಕೊಠಡಿಯಲ್ಲಿ ಧೂಮಪಾನ ಮಾಡಬಾರದು.
1: ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾವು ಹಿಂದಿನ ಪೀಳಿಗೆಯವರು, ನಮಗೆ ಏನು ಗೊತ್ತು ಇದೆಲ್ಲ? ಈಗ ತುಂಬಾ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಕಾಲ ಬದಲಾಗಿದೆ.
5: ಅಷ್ಟೇ ಅಲ್ಲ ಅಮ್ಮ, ಈಗ ಭಾರತ ದೇಶವು ಸ್ತನ್ಯಪಾನವನ್ನು ಬೆಂಬಲಿಸುವುದರೊಂದಿಗೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಮುಖ್ಯವಾಗಿ ವಿಮಾನ ನಿಲ್ದಾಣಗಳಲ್ಲಿ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಕೇವಲ ವಿಮಾನ ನಿಲ್ದಾಣಗಳಲ್ಲಿ ಮಾತ್ರವಲ್ಲದೆ ರೈಲು ನಿಲ್ದಾಣ, ಮೆಟ್ರೋ ನಿಲ್ದಾಣ, ಮಾಲ್ಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ತಾಯಿಗೆ ಎದೆ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಮತ್ತು ಈಗ ಬಾಣಂತಿಯರು ಉದ್ಯೋಗದಲ್ಲಿದ್ದರೆ 6 ತಿಂಗಳ ವೇತನ ಭರಿತ ರಜೆ ನೀಡಲಾಗುತ್ತಿದೆ, ನಮ್ಮ ಶಾಂತಿಗೆ ಸಿಕ್ಕ ಹಾಗೆ.
1: ಸರಿ, ನಾನಿನ್ನು ಹೊರಡುತ್ತೇನೆ. ಮಳೆ ಬರುವ ಹಾಗಿದೆ, ಬಟ್ಟೆ ಒಣಗಿಸಲು ಹಾಕಿದ್ದು ಪುನಃ ಒದ್ದೆ ಆಗಬಹುದು. ಸರಿ, ಹೋಗಿ ಬನ್ನಿ ಲಿಲ್ಲಿ ಬಾಯಿ.
2: ನಿಮ್ಮಿಬ್ಬರಿಗೆ ತುಂಬಾ ಧನ್ಯವಾದಗಳು ಆಶಾ ಕಾರ್ಯಕರ್ತರೆ, ನಾನು ನಿಮ್ಮಿಂದ ತುಂಬಾ ಕಲಿತೆ.
4: ಹೌದು, ಇಷ್ಟೊಂದು ಒಳ್ಳೆಯ ಆರೋಗ್ಯ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗಿಬ್ಬರಿಗೆ ಧನ್ಯವಾದಗಳು. ಶಾಂತಿ, ಇನ್ನು ಮೇಲೆ 6 ತಿಂಗಳವರೆಗೆ ಮಗುವಿಗೆ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬೇಡ, ಆಯ್ತಾ? ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ಪಾಲಿಸು. ನಾವು ಎಲ್ಲರೂ ನಿನ್ನಾಗೆ ಸದಾ ಬೆಂಬಲವಾಗಿದ್ದೇವೆ.
6: ಅಮ್ಮನ ಮಮತೆಯ ಮಧುರ ಸ್ಪರ್ಶ ಮುಗ್ಧ ಮಗುವಿಗೆ ಜೀವದ ಅರ್ಥ.
3: ಹಾಲಿನ ಹನಿಯಲ್ಲಿ ಪ್ರೀತಿಯ

0: ಶಕ್ತಿ, ಆರೋಗ್ಯ ಬೆಳೆಸುವ ಪ್ರಕೃತಿಯ ಭಕ್ತಿ.
1: ಮೊದಲ ಹಾಲು ಜೀವಾಮೃತ, ಅದರಲ್ಲಿದೆ ಶಕ್ತಿಯ ಸತ್ಯ. ಮಗು ಬೆಳೆಸುವ ಸೌಮ್ಯ ಪ್ರೀತಿ, ಅಮ್ಮನ ಹೃದಯದ ಶಾಶ್ವತ ಗೀತಿ. ಸ್ತನ್ಯಪಾನವೆಂದರೆ ದೇವರವರ, ಮಗುವಿಗೆ ನೀಡುವ ನಿಜವಾದ ಆಧಾರ. ಅದರ ಮಹತ್ವ ತಿಳಿಸುವೆವು ನಾವು, ಆರೋಗ್ಯ ಭಾರತ ಕಟ್ಟುವೆವು ನಾವೆಲ್ಲರೂ.
0: ಪ್ರೀತಿ ಆರೈಕೆ ಮಮತೆಯ ಶಕ್ತಿ, ಅಮ್ಮನ ಹಾಲು ಮಗುವಿನ ಭಕ್ತಿ. ಸ್ತನ್ಯಪಾನ ವಾರದ ಸಂಕಲ್ಪ ನಾವೆಲ್ಲ, ಆರೋಗ್ಯ ಮಗು ಸಮೃದ್ಧ ದೇಶವೆಲ್ಲ.
2: ಸ್ತನ್ಯಪಾನದ ಮಹತ್ವವನ್ನು ತಿಳಿಯುವುದು ಎಲ್ಲರ ಕರ್ತವ್ಯವಾಗಿದೆ. ಇದೀಗ ಸ್ತನ್ಯಪಾನ ಸಪ್ತಾಹ ನಡೆಯುತ್ತಿದ್ದು, ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸಪ್ತಾಂಶಗಳನ್ನು ತಿಳಿದುಕೊಳ್ಳಬೇಕು. ಇದರಿಂದ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವನ್ನು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನೆರೆಹೊರೆಯವರಲ್ಲಿ ಹಾಗೂ ಸಮುದಾಯಗಳಲ್ಲಿ ಬಹಳ ಉಪಯುಕ್ತವಾಗಿ, ಅಂದರೆ ಲಾಭಯುಕ್ತವಾಗಿ ಆಚರಿಸಿ ಅದರ ಪ್ರಯೋಜನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಬಳಸೋಣ. ನೈಸರ್ಗಿಕವಾಗಿ ಲಭಿಸುವ ಸ್ತನ್ಯಪಾನದಿಂದ ನಮ್ಮ ಮಕ್ಕಳು ವಂಚಿತರಾಗುವುದನ್ನು ತಪ್ಪಿಸೋಣ. ನಾವೆಲ್ಲರೂ ಒಂದಾಗಿ ಈ ನಿಟ್ಟಿನಲ್ಲಿ ಕೈಜೋಡಿಸೋಣ. ಆರೋಗ್ಯಕರ ಶಿಶುಗಳು, ಮಕ್ಕಳು ದೇಶದ ಮುಂದಿನ ಭವಿಷ್ಯ, ಪ್ರಗತಿಪರ ರಾಷ್ಟ್ರದ ಆರೋಗ್ಯಕರ ಪ್ರಜೆಗಳು. ಎಲ್ಲರಿಗೂ ಶುಭವಾಗಲಿ.
3: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಸ್ತನ್ಯಪಾನದ ಮಹತ್ವ, ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು, ಈ ಕುರಿತು ಕಿರು ನಾಟಕ ಕೇಳಿದಿರಿ. ನಡೆಸಿಕೊಟ್ಟವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕಾಲೇಜು ಮಕ್ಕಳ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮಾ ಶಾಲಿನಿ ನೊರೋನ್ಹಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರೆಟ್ ಡಿಸೋಜಾ ಮತ್ತು ವಿದ್ಯಾರ್ಥಿಗಳು. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಕುಟುಂಬ ಅಂತಂದ್ಕೊಳ್ಳೆ ಮದುವೆ, ಮಕ್ಕಳನ್ನು ಪಡೆಯೋದು ಮತ್ತು ಅವರ ಪಾಲನೆ ಪೋಷಣೆ ಇತ್ಯಾದಿ ಬಗ್ಗೆ ಮಾತಾಡ್ತೀವಿ. ಮಕ್ಕಳಿಲ್ಲ ಅಂತಂದರೆ ಹೇಗಾದರೂ ಮಾಡಿ ಹರಕೆ ಹೊತ್ತೋ ಆಧುನಿಕ ವೈದ್ಯ ಪದ್ಧತಿಯನ್ನು ಅನುಸರಿಸಿನೋ ನಾವು IVF ಮೂಲಕವಾದರೂ ಸರಿ ಮಕ್ಕಳನ್ನು ನಾವು ಪಡೀಬೇಕು ಅಂತ ಅನ್ನೋದು ಹೇಳ್ತಾ ಇರ್ತೀವಿ. ಮತ್ತು ಈ ರೀತಿಯಾದಂಥ ಒಂದು ನಂಬಿಕೆ ಸರ್ವೇ ಸಾಮಾನ್ಯ. ಬಂಜೆತನ ಅಂತ ಅನ್ನೋದು ಯಾರೂ ಅನುಭವಿಸಬಾರದು. ಮಕ್ಕಳಿಲ್ಲ ಅಂತಂದರೆ ಸಮಾಜದಲ್ಲಿ ನಮಗೆ ಸ್ಥಾನಮಾನಗಳೇ ಇರೋದಿಲ್ಲ ಅನ್ನೋವಂಥ ನಂಬಿಕೆ ಇದೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದರೆ ಮಕ್ಕಳು ಆದಮೇಲೆ ಅವರ ಪಾಲನೆ ಮತ್ತು ಹುಟ್ಟಿದ ಕೂಡಲೇ ಮಗುವಿಗೆ ತಾಯಿ ಹಾಲು ಸಿಗಬೇಕು ಮತ್ತು ಅದು ಮಗುವಿಗೆ ಅಮೃತ ಸಮಾನ ಎಂಬುದನ್ನೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ತಾಯಿ ಹಾಲಿನ ಮಹತ್ವದ ಬಗ್ಗೆನೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಎರಡು ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಬಂಜೆತನಕ್ಕೆ ಚಿಕಿತ್ಸೆ, ಇನ್ನೊಂದು ಸ್ತನ್ಯಪಾನದ ಮಹತ್ವ. ಬನ್ನಿ ಬಂಜೆತನಕ್ಕೆ ಚಿಕಿತ್ಸೆ ಕುರಿತಾಗಿ ಮಾಹಿತಿ ಪಡೆಯೋಣ. ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗಿನ ಸಂದರ್ಶನದಲ್ಲಿ
2: ನಾವು ಇವತ್ತು ಬಂಜೆತನಕ್ಕೆ ಕಾರಣ ಏನು ಮತ್ತು ಪರಿಹಾರಗಳನ್ನು ಕೂಡ ನಾವು ನೋಡ್ತೀವಿ. ಈ ಹಿಂದಿನ ನಮ್ಮ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಆದರೂ ಕೂಡ ಬಂಜೆತನದ ಬೇರೆ ಬೇರೆ ಮಗ್ಗುಲುಗಳನ್ನು ನಾವು ನೋಡಬೇಕಾಗತ್ತೆ. ಆ ಮಾಹಿತಿಯನ್ನು ಇವತ್ತು ನಮಗೆ ನೀಡಲಿಕ್ಕೆ ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಹರಿಚರಣ್ ಟಿಕೆ ಅವರಿದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಬಹಳಷ್ಟು ಸಲ ಒಬ್ಬೊಬ್ಬ ವೈದ್ಯರಿಂದ ನಮಗೆ ಸಿಗುವಂತಹ ವಿವರಣೆ ಸ್ವಲ್ಪ ಭಿನ್ನವಾಗಿರುತ್ತೆ. ಅಂದರೆ ಅದು ಆದಷ್ಟು ಜನರಿಗೆ ಸುಲಭವಾಗಿ ತಲುಪಬೇಕು. ಇವತ್ತು ನಮ್ಗೆ ಹೇಳಿ ಸರ್, ಬಂಜೆತನ ಅಂದರೆ ಏನು?
3: ಬಂಜೆತನ ಅಂದರೆ ಒಂದು ವರ್ಷ ಸಹವಾಸ ಮಾಡಿ ಆದ್ಮೇಲೂ ಮಗು ಆಗಿಲ್ಲ ಅಂತಂತಂದ್ರೆ ಅದನ್ನ ಬಂಜೆತನ ಅಂತ ಮೆಡಿಕಲ್ ಲಿಟ್ರೇಚರ್ ಅಲ್ಲಿ ಹೇಳ್ತೀವಿ.
2: ಸರ್, ನಾವೇನ್ ಅನ್ಕೊಂಡಿದ್ದೀವಿ ಗೊತ್ತಾ, ಇಷ್ಟು ದಿನ 80 ವರ್ಷದ ತನಕ ಅಕಸ್ಮಾತ್ ಮಕ್ಕಳಾಗಿಲ್ಲಂದ್ರೆ ಅಷ್ಟೇ ಅದು ಬಂಜೆತನ ಇದೆ ಅಂತ ಹೇಳ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ನೋಡಿದ್ರೆ 1 ವರ್ಷದ ತನಕ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ನೋಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಮಕ್ಕಳಾಗಲಿಲ್ಲ ಅಂದ್ರೆ ಅವರು ಶುರುವಿಂದನೇ ಕೇಳಕ್ ಶುರು ಮಾಡ್ಬಿಡ್ತಾರೆ. ಒಂದು 2-3 ತಿಂಗಳಿಂದನೇ ಶುರು ಮಾಡ್ತಾರೆ ಅಥವಾ 1ನೇ ತಿಂಗಳಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆ ಸಮಸ್ಯೆ ಏನಿದೆ ಅಂತ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಏನು ಸಮಸ್ಯೆ ಸರ್?
3: ಸಮಸ್ಯೆ ಗಂಡಸಲ್ಲಿರ್ಬೋದು, ಹೆಂಗಸಲ್ಲಿರ್ಬೋದು, ಸುಮಾರು ಸಲ ಆಲ್ಮೋಸ್ಟ್ 50% ಟೈಮ್ಸ್ ಮೇಲಲ್ಲಿರುತ್ತೆ, 50% ಟೈಮ್ಸ್ ಫಿಮೇಲಲ್ಲಿರುತ್ತೆ, ಕೆಲವು ಟೈಮಲ್ಲಿ ಆಲ್ಮೋಸ್ಟ್ 30% ಇಬ್ಬರಲ್ಲೂ ಇರುತ್ತೆ.
2: ಅಂದ್ರೆ ಈಗ 50-50 ಸಮಾಜ ಏನ್ ಅನ್ಕೊಂಡಿರ್ತದೆ, ಸಾಮಾನ್ಯವಾಗಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದು ಮಹಿಳೆಯರಲ್ಲೇ ಸಮಸ್ಯೆ
3: ಇಲ್ಲ
2: ಅನ್ಕೊಂಡಿರ್ತಾರೆ. ಅದು ಈಗ ಸ್ವಲ್ಪ ಸಾವಕಾಶವಾಗಿ ಗಂಡು ಮಕ್ಕಳಲ್ಲೂ ಕೂಡ ಸಮಸ್ಯೆ ಇರುತ್ತೆ, ಅವರು ಕಾರಣರು ಅಂತಂತೇಳಿ. ವಿಶೇಷವಾಗಿ ಹೆಣ್ಮಗು ಪಡೆಯುವ ಸಂದರ್ಭದಲ್ಲಿ ಅದು ಹೆಣ್ಮಕ್ಳು ಅವರಿಗೆ ಆ ಸಮಸ್ಯೆ ಅಂತ ಹೇಳ್ಬಿಡ್ತಾರೆ.
3: ಹೌದು.
2: ಆದ್ರೆ ಮಕ್ಕಳು ಆಗದೆ ಇರುವಾಗ ಇಬ್ರಿಗೂ 50-50% ಇದೆ, ಇದರಲ್ಲಿ ಇಬ್ರು ಕಾರಣಕರ್ತರು ಅಂತ. ಹೇಗೆ ಸರ್ ಮತ್ತೀಗ ಒಂದು ನಿರ್ಧಾರಕ್ಕೆ ಬರಬೇಕು, ಅವರಿಗೆ ಒಂದು ಚಿಕಿತ್ಸೆ ಸಿಗಬೇಕು, ಬಂಜೆತನ ಯಾರೂ ಅನುಭವಿಸಬಾರದು?
3: ಹೌದು, ನೀವು ಹೇಳ್ದಂಗೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಡಿಸ್ಪ್ರಪೋರ್ಷನೇಟ್ಲಿ ಅಂದರೆ ತುಂಬ ಜಾಸ್ತಿ ಪ್ರೆಷರು ಗಂಡು ಮಗುಕ್ಕಿಂತ ಹೆಣ್ಣು ಮಗು ಮೇಲೆ ಮಕ್ಕಳು ಆಗಿಲ್ಲ ಆಗಿಲ್ಲ ಅಂತೇಳಿ ಕೇಳೋಕ್ಕೆ ಶುರು ಮಾಡೋದು, ಮತ್ತು ಸೋಷಿಯಲ್ ಫಂಕ್ಷನ್ಸಲ್ಲಿ ಹೋದರೆ ಅಲ್ಲಿ ಚುಚ್ಚಿ ಚುಚ್ಚಿ ಕೇಳೋದು, ಇವೆಲ್ಲ ಮಾಡಿ ಅವರಿಗೆ ನಿರಾಶೆ ತರುವಂಥ ಪರಿಸ್ಥಿತಿ ಅದಂತೂ ನಿಜ. ಅದಲ್ಲದೆ ಇದರಲ್ಲಿ ಮುಖ್ಯವಾದ ಅಂಶ ಏನು ಅಂತಂದರೆ, ಅಕಸ್ಮಾತ್ ಆಗಿ ಮಗು ಆಗದೇ ಇರೋ ಹಸ್ಬೆಂಡ್ ವೈಫ್ ಪರಿಸ್ಥಿತಿಯಲ್ಲಿ ತಪಾಸಣೆ ಮಾಡಿಸೋಕೆ ಹೋದಾಗ ಎಷ್ಟೊಂದು ಸಲ ಜೀವ ಕಾಪಾಡುವಂತ ಪರಿಸ್ಥಿತಿಗಳು ಬಂದ್ರು ಬರ್ಬೋದು. ಹೆಂಗಂತಂದ್ರೆ ಗಂಡಸರಲ್ಲಿ ಎಷ್ಟೊಂದು ಸಲ ಅವರ ಲಿಂಗದಲ್ಲಿ ಇರುವಂತ ರಕ್ತನಾಳಗಳು ಬ್ಲಾಕ್ ಆಗಿ ಅದೇ ಸೇಮ್ ಪ್ರಾಸೆಸ್ ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿಗಳನ್ನ ಮುಂಚಿತವಾಗಿ ECG ಮಾಡಿ ಕಂಡಿಡಿದು ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಎರಡೂ ರಿಲೇಟೆಡ್ ಇದೆ ಅಂತ ಕಂಡಿಡಿದು ಜೀವ ಕಾಪಾಡುವಂತ ಎಷ್ಟೋ ಘಟನೆಗಳು ನಡೆದಿದೆ.
2: ಬಹಳ ಆಶ್ಚರ್ಯ ಸರ್ ರಿಯಲಿ. ಅಂದ್ರೆ ವ್ಯಕ್ತಿಯ ಒಂದು ಲಿಂಗದಲ್ಲಿರೋ ಸಾಮರ್ಥ್ಯ ಅದು ಹಾರ್ಟ್ ಅಲ್ಲಿ ಹೆಂಗೆ ಬ್ಲಾಕ್ ಆಗುತ್ತೆ ಅಲ್ಲಿನೂ ಕೂಡ ಬ್ಲಾಕ್ ಆಗಿರ್ಬೋದು, ಒಂದಕ್ಕೊಂದು ಸಂಬಂಧ ಇದೆ ಅಂತ ನಾವು ಇವಾಗ ಅನ್ಕೊಳ್ತಾ ಇದೀವಿ. ಹಾರ್ಟ್ ಅಲ್ಲಿ ಸಮಸ್ಯೆ ಇದ್ರೆ ವ್ಯಕ್ತಿಯ ಆ ಅಂಗದಲ್ಲಿ

0: ಏನಾದರೂ ನ್ಯೂನ್ಯತೆ ಇದೆಯಾ ಅಂತ ನೋಡಬೇಕಾಗತ್ತೆ. ಆ ಅಂಗದಲ್ಲಿ ಏನಾದರೂ ನ್ಯೂನ್ಯತೆ ಇದ್ರೆ ಅದು ಹಾರ್ಟಿಗೆ ಏನಾದರೂ ಲಿಂಕ್ ಆಗುತ್ತೆ ಮುಂದೆ ಅಂತ,
1: ಹೌದು
0: ಅಂದ್ರೆ ಬ್ಲಾಕೇಜ್ ಅಂತ ಅನ್ನೋದು ಎಲ್ಲಾದರೂ ಆಗ್ಬೋದು ಮನುಷ್ಯನ ದೇಹದಲ್ಲಿ ಆಮೇಲೆ.
1: ಹೌದು, ಅದೇ ರೀತಿನಲ್ಲಿ ಹೆಂಗಸರಲ್ಲೂ ನಾವು ತಪಾಸಣೆ ಮಾಡಿದಾಗ ಸುಮಾರು ಪ್ರಾಬ್ಲಮ್ಗಳು ಕಂಡಿಡ್ದು ಅದರಿಂದ ಅವರಿಗೆ ಅಟ್ಲೀಸ್ಟ್ ಮುಂದಕ್ಕೆ ಹೋಗಿ ದೊಡ್ಡ ದೊಡ್ಡ ಆಪರೇಷನ್ಗಳು ಆಗ್ದಂಗೆ, ಮತ್ತೆ ಒಳಗಡೆ ಗರ್ಭಾಶಯ ಅಂಡಾಶಯ ಎಲ್ಲ ಡ್ಯಾಮೇಜ್ ಆಗ್ದಂಗೆ ನಾವು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಮುಂದಿನ ಅವರ ಆರೋಗ್ಯನ ಕಾಪಾಡೋದಕ್ಕೆ ಸುಮಾರು ಪ್ರಾಸೆಸ್ಗಳು ನಡೆಯುತ್ತೆ. ಸೊ ವೈದ್ಯರ ಹತ್ರ ಹೋಗೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಮ್ಮ ದೇಶದಲ್ಲಿ ಎಜುಕೇಷನ್ ಕಮ್ಮಿ ಇರೋರು ಸುಮಾರು ಸಲ ವೈದ್ಯರ ಹತ್ರ ಹೋಗದೆ ಬೇರೆಯವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದರಿಂದ ತುಂಬ ಪ್ರಾಬ್ಲಮ್ ಆಗಿರೋ ಪರಿಸ್ಥಿತಿನೂ ಇದೆ.
0: ಸರಿ, ಈಗ ಬಂಜೆತನದಿಂದ ಮುಕ್ತರಾಗಬೇಕು, ಮಕ್ಕಳಾಗಬೇಕು, ಈಗ 2-3 ವರ್ಷದ ತನಕನೂ ಏನೋ ಅವರ ಒಂದು ಅಜ್ಞಾನದಿಂದಾಗಲಿ ಅಥವಾ ಚಿಕಿತ್ಸೆಗೆ ಹೋಗದೇನೆ ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ, ನಾವು ಸರಿಯಾಗೇ ಇದ್ದೀವಿ ಅಂತಂಥೇಳಿ ಒಂದು ಒಂದು ಭಾವನೆಯಿಂದನೂ ಕೂಡ ಕೆಲವೊಬ್ಬರು ಮುಂದೆ ಬರ್ದಿರಲ್ಲ. ಆದರೆ ಒಂದು ಹಂತಕ್ಕೆ ವೈದ್ಯರ ಕಡೆ ಹೋಗಲೇಬೇಕಾಗತ್ತೆ ಅಂತೇಳಿ ಸ್ವಲ್ಪ ತಡವಾಗಿ ಅವರಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಹೋಗಿ ಚಿಕಿತ್ಸೆ ಪಡೆದಾಗ ಮಕ್ಕಳು ನಿಮಗೆ ಆಗೋ ಸಾಧ್ಯತೆ ಇಲ್ಲ ಅಂತೇನೋ ನೀವು ಹೇಳ್ತೀರಾ ಅಂದ್ಕೋಣ ಅಂತಿಮ ಒಂದು ಸಂದರ್ಭದಲ್ಲಿ, ಆದರೆ ಅವರಿಗೆ ಆ ಬಂಜೆತನದ ಭಾವನೆ ಬರಬಾರ್ದು, ಏನು ಮಾರ್ಗ ಸರ್?
1: ಈಗಿನ ವೈಜ್ಞಾನಿಕ ಪರಿಸ್ಥಿತಿನಲ್ಲಿ ಮಕ್ಕಳೇ ಆಗೋದಿಲ್ಲ ಅಂತ ಹೇಳೋ ಅಂತ ಪರಿಸ್ಥಿತಿ ಬಹುಶಃ ತುಂಬಾ ರೇರ್ ಆಗಿ, ಅಂದ್ರೆ ಗರ್ಭಾಶಯ ಯಾರ ಹೆಂಗಸರಿಗೆ ನಾವು ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಗರ್ಭಾಶಯ ಇದೆ ಅಂತ ನಮಗೆ ಗೊತ್ತಾದ್ರೆ ಅಂಡಾಶಯ ಇದ್ರು ಇಲ್ಲದೆ ಇದ್ರು ಮಗು ಆಗೋದಿಕ್ಕೆ ಆಗೋದಿಲ್ಲ ಅಂತ ಯಾವ ವೈದ್ಯನು ಹೇಳಕ್ ಬರೋದಿಲ್ಲ. ಸೊ ಮಗುನೇ ಆಗೋದಿಲ್ಲ ಅಂತ ಅನ್ನೋದು ಆಕ್ಚುಲಿ ಅದು ಹೇಳಿಕೆ ನಾರ್ಮಲ್ ಆಗಿ ವೈದ್ಯರ ಬಾಯಲ್ಲಿ ಬರೋದಿಲ್ಲ.
0: ಬಹಳ ಸಂತೋಷ ಸರ್, ಯಾಕಂದ್ರೆ ಅದೇ ನಮಗೆ ಎಲ್ಲ ಸಾಮರ್ಥ್ಯ ಇತ್ತು, ಏನೋ ಒಂಚೂರು ಸಮಸ್ಯೆ ಇದೆ ಅದನ್ನ ಸರಿಪಡಿಸ್ಕೊಂಡ್ರೆ ನಾವು ಸಮರ್ಥರು ಅಂತಂಥೇಳಿ ಅವ್ರು ಹೇಳ್ಕೋಬೇಕಾಗತ್ತೆ. ಇದು ಬಹಳ ಒಂದು ಪಾಸಿಟಿವ್ ವಿಚಾರ ಸರ್, ವಿಜಯ ಉತ್ತರ ಅಂತ ಅನ್ಬೋದು ಸರ್. ಈಗ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತೀರಿ ನೀವು, ಅಂದರೆ ಈಗ ಹೆಂಗಾಗಿದೆ ಅಂತಂದರೆ ಅವರಿಗೆ ಗರ್ಭಕೋಶ ಇದೆ ಅಂತಂದರೆ ಮಕ್ಕಳು ಆಗ್ತಾರೆ ಅಂಥೇಳಿ, ಮತ್ತು ಗಂಡಸಿಗೆ ಒಂದು ಒಂದು ಸಾಮರ್ಥ್ಯ ಶಕ್ತಿ ಇತ್ತಂತಂದರೆ ಅವ್ರಿಗೂ ಆ ಮಕ್ಕಳು ಆಗ್ತಾರೆ ಅಂತಂಥೇಳಿ ಒಂದು ನಿರ್ಧಾರಕ್ಕೆ ಬರ್ತೀರಿ. ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಇರುತ್ತೆ, ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಅದು ಸರಿಯಾಗ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಚಿಕಿತ್ಸೆ ಅಂತ ಅನ್ನೋದು ಸುಲಭವಾಗಿ ಆಗತ್ತಾ?
1: ಸುಮಾರು ಅದರಲ್ಲಿರೋ ಚಿಕಿತ್ಸೆ ಪದ್ಧತಿಗಳು ಯಾರ್ಯಾರಿಗೆ ಏನೇನು ಅನ್ವಯಿಸುತ್ತೆ ಅನ್ನೋದು ತಪಾಸಣೆ ಮಾಡಿದಾಗಲೇ ಗೊತ್ತಾಗೋದು. ಸೊ ನಾರ್ಮಲಿ ನಮ್ಮ ದೇಶದಲ್ಲಿ ಹಳ್ಳಿಗಾಡಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ರೂರಲಲ್ಲಿ ಇರೋರು ಏನು ಕೇರ್ಫುಲ್ ಆಗಿರಬೇಕು ಅಂತಂದರೆ ಕ್ವಾಲಿಫೈಡ್ ವೈದ್ಯರ ಹತ್ರನೇ ಹೋಗಬೇಕು, ಮತ್ತು ಈ ಅಡ್ವರ್ಟೈಸ್ಮೆಂಟ್ಗಳು ಅವನ್ನ ನೋಡಿ, ಮತ್ತು ಈ ಗೂಗಲು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿರೋ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಮಿಸ್ಲೀಡ್ ಆಗಿ ಹೋಗಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ಎಷ್ಟೊಂದ್ಸಲ ಬೇಸಿಕ್ ಸ್ಮಾಲ್ ಟ್ರೀಟ್ಮೆಂಟಲ್ಲೇ ಆಗುವಂಥದ್ದು ಹೋಗಿ ಆಮೇಲೆ ಸುಮಾರು ಖರ್ಚಾಗುವಂಥ ಟ್ರೀಟ್ಮೆಂಟು ಮಾಡ್ಕೊಳ್ಳೋ ಪರಿಸ್ಥಿತಿ ಅವರಿಗೆ, ಮತ್ತೆ ಅಷ್ಟೆಲ್ಲ ಆಗಿನೂ ಅವ್ರ ದೇಹದಲ್ಲಿರೋ ಆರೋಗ್ಯನ ಕೆಡಿಸ್ಕೊಳ್ಳೋ ಪರಿಸ್ಥಿತಿನೂ ಬರ್ಬೋದು. ಇಂಥ ಘಟನೆಗಳು ನಡೆದಿದ್ದು ಅದರಿಂದ ಹುಷಾರಾಗಿರಬೇಕು ಅನ್ನೋದು ನನ್ನ ಅನಿಸಿಕೆ.
0: ನಿಜವಾಗ್ಲೂ ಸರ್, ಧೈರ್ಯವಾಗಿ ಒಂದು ಭರವಸೆಯಿಂದ ವೈದ್ಯರ ಕಡೆ ಹೋಗಿ ಆದಷ್ಟು ಬೇಗನೆ ಒಂದು ಟ್ರೀಟ್ಮೆಂಟ್ ಅಂತ ಶುರು ಮಾಡಿದ್ಮೇಲೆ ಖಂಡಿತವಾಗಿ ಅವರಿಗೆ ಮಕ್ಕಳಾಗ್ತಾರೆ ಅಂತ ನಾವು ಅಂತೀವಿ. ಈಗ ಕೆಲವು ಸಂದರ್ಭದಲ್ಲಿ ಮಕ್ಕಳು ಆಗೋದೇ ಇಲ್ಲ, ಆವಾಗ ಈ IVF ಮೂಲಕವಾಗಿ ಮಕ್ಕಳನ್ನು ಪಡೀಲಿಕ್ಕೆ ಹೋಗ್ತಾರೆ, ಅದರ ಬಗ್ಗೆ ಹೇಳಿ ಸರ್.
1: IVF ಅನ್ನೋದು ಅಡ್ವಾನ್ಸ್ಡ್ ಲೆವೆಲ್ ಅಂತ, ಅಂದರೆ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಚಿಕ್ಕ ಪ್ರಾಬ್ಲಮ್ಸ್ನ ಕಂಡಿಡಿದು ಅದನ್ನು ಸರಿಪಡಿಸೋಕ್ಕೆ ಆಗದೆ ಇದ್ದಾಗ ಮತ್ತೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ, ಟ್ಯೂಬ್ಸಲ್ಲಿ ಪ್ರಾಬ್ಲಮ್ ಇದ್ರೂ ಇಲ್ಲ ಅಂದರೆ ಸ್ಪರ್ಮಲ್ಲಿ ತೀರಾ ಕಡಿಮೆ ಸ್ಪರ್ಮ್ ಪ್ರಾಬ್ಲಮ್ ಇದ್ದಾಗ ಆವಾಗ ನಾವು IVF ಕಡೆ ಹೋಗಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. IVF ಒಂದು ಒಳ್ಳೆ ಟ್ರೀಟ್ಮೆಂಟ್. IVF ಕಂಡಿಡಿದು 1978 ಅಲ್ಲಿ ಫಸ್ಟ್ ಮಗು IVF ಇಂದ ಆದಮೇಲೆ ಇವಾಗ ಮೋರ್ ದೆನ್ 10 ಮಿಲಿಯನ್, ಅಂದರೆ ಮೋರ್ ದೆನ್ 1 ಕ್ರೋರ್ ಮಕ್ಕಳು IVF ಮೂಲಕವಾಗಿ ಆಗಿದ್ದಾರೆ. ಸೊ ಅದು ಒಳ್ಳೆ IVF ಜನಸಂಖ್ಯೆ. ಸೊ ಅಷ್ಟಾಗಿರೋದ್ರಿಂದ ಅದು ಒಳ್ಳೆ ಟೆಕ್ನಾಲಜಿನೇ, ಬಟ್ ಅದನ್ನ ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದನ್ನ ವೈದ್ಯರಿಗೆ ಗೊತ್ತಿದ್ದು ಅವ್ರ ಹತ್ರ ಹೋಗಿ ಪ್ರಾಪರ್ ಕ್ವಾಲಿಫೈಡ್ ಫಿಸಿಷಿಯನ್ ಹತ್ರ ಹೋಗಿ ಮಾಡಿಸ್ಕೋಬೇಕು.
0: ವೈದ್ಯರ ಹತ್ರ ಹೋಗ್ಬೇಕು, ಮತ್ತು ನೈತಿಕವಾಗಿ ಯಾವುದು ಸರಿ ಅಂತ ಅನ್ನೋದನ್ನ ಅವರು ನಿರ್ಧಾರ ಮಾಡಿ ಹಂತಕ್ಕೆ ಬರಬೇಕು. ಸಾಮಾನ್ಯ ವೈದ್ಯರ ಕಡೆ ಹೋದಾಗ ಕೊಡೋ ಚಿಕಿತ್ಸೆಯಿಂದನೇ ಮಕ್ಕಳು ಅವರಿಗೆ ಆಗ್ಬಿಡ್ತವೆ. ಇನ್ನೇನು ಆಗೋದೇ ಇಲ್ಲ ಅಂತಂದಾಗ ಆಗಲಿ, ಅಥವಾ ಇಲ್ಲ IVF ಮೂಲಕವಾಗಿಯೇ ನಾವು ಮಕ್ಕಳನ್ನು ಪಡಿಬೇಕು, ಅಥವಾ ಸರೋಗೇಟ್ ವುಮನ್ ಅವರ ಬಾಡಿಗೆ ತಾಯಿತನ ಅವರ ಮೂಲಕವಾಗಿಯೇ ಮಗು ಪಡಿಬೇಕು, ನಮಗೆ ಮಕ್ಕಳೇನು ಬೇಡ, ನಾವು ಈ ಎಲ್ಲ ಬೇರೆ ಇನ್ನಿತರ ಮಾರ್ಗಗಳಿಂದ ಮಕ್ಕಳನ್ನ ಪಡಿಬೇಕು ಅಂತನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ ಇವಾಗೆಲ್ಲ ನಾವು ನೋಡ್ತಾ ಇರುವಂಗೆ. ಅದು ಕೂಡ ಒಂದು ಅಂಶ ಆಗುತ್ತೆ ನಿರ್ಧಾರ ಮಾಡ್ಕೊಳ್ಳೋಕೆ, ನಾವು IVF ಮೂಲಕವಾಗಿ ಪಡಿಬೇಕು ಏನೋ ಅಂತೇಳಿ.
1: ಇದರಲ್ಲಿ ಏನು ಅಂತಂದ್ರೆ ಈ ಜನರು ಅವ್ರ ಅನಿಸಿಕೆ ಒಂದಿರುತ್ತೆ, ಯಾಕಂದ್ರೆ ಅವರು ಆತನ ಅನಿಸಿಕೆ ಇರೋದಕ್ಕೆ ಕಾರಣ ಅವರಿಗೆ ಲ್ಯಾಕ್ ಆಫ್ ಎಜುಕೇಶನ್, ಲ್ಯಾಕ್ ಆಫ್ ಸೈಂಟಿಫಿಕ್ ಥಾಟ್, ಲ್ಯಾಕ್ ಆಫ್ ಲಾಜಿಕಲ್ ಥಿಂಕಿಂಗ್ ಇಂದ ಇರಬಹುದು ಅದು. ಬಟ್ ಅವ್ರು ವೈದ್ಯರ ಹತ್ರ ಹೋದ್ಮೇಲೆ ವೈದ್ಯರು

0: ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ದು ಅದ್ರ ತಕ್ಕಂಗೆ ಅದನ್ನ ಮಾಡಿದ್ರೆ ಮಾಡಿದ್ರೆ ಆವಾಗ ಅದು ಸರಿಯಾದ ಚಿಕಿತ್ಸೆ ಆಗುತ್ತೆ, ಎಥಿಕಲ್ ಟ್ರೀಟ್ಮೆಂಟ್ ಆಗುತ್ತೆ, ಆವಾಗ ಅವರಿಗೆ ನಿಜವಾದ ಬೆನಿಫಿಟ್ ಆದಂಗೆ. ಎಷ್ಟೊಂದು ಸಲ ಅದರಲ್ಲಿ ಜೀವ ಉಳ್ದಂಗೂ ಆಗುತ್ತೆ. ಬರೀ IVF ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲ ಸರೋಗಸಿ ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲ ಡೋನರ್ದು ಎಗ್ಗು ಇಲ್ಲ ಸ್ಪರ್ಮ್ ಮಾಡಿ ಮಗು ಹೆಂಗೋ ಮಾಡಿಬಿಡೋದು ದೊಡ್ಡದಲ್ಲ. ಆ ಮಗು ಆರೋಗ್ಯವಾಗಿ ಆ ಮಗು ಹುಟ್ಟಿದಾಗ ಅದಕ್ಕೆ ಫ್ಯೂಚರ್ ಚೆನ್ನಾಗಿರೋ ಅಂಥ ಟ್ರೀಟ್ಮೆಂಟು ಏನು ನಡಿಬೇಕು, ಪ್ರೆಗ್ನೆನ್ಸಿ ಇರಲಿ ಪ್ರೆಗ್ನೆನ್ಸಿ ಮುಂಚೆ ಇರಲಿ, ಅದನ್ನು ಮಾಡಬೇಕಾಗಿರೋ ಅಂಥ ಒಂದು ಎಥಿಕಲ್ ಥಿಂಕಿಂಗ್ ನಮ್ಮ ಮೆಡಿಕಲ್ ಸಿಸ್ಟಮಲ್ಲಿ ಬರಬೇಕು ಅಂತ ನನ್ನ ಅನಿಸಿಕೆ.
1: ಈಗ ಬಂಜೆತನ ನಿವಾರಣೆಯಲ್ಲಿ ಒಂದು ಏನೋ ಉಪಾಯ ಅಂತಂಥೇಳಿ ನಾವು IVF ಮೂಲಕವಾಗಿ ನಾನು ಕೂಡ ತಂದೆ ತಾಯಿ ಅನಿಸ್ಕೊಂಡೆ ಅಂತಂಥೇಳಿ ಬರ್ತದೆ. ಆವಾಗ ಅದು ಯಾವ ಮಾರ್ಗದ ಮೂಲಕವಾಗಿ ಮಕ್ಕಳನ್ನು ಪಡೆದಿವಂತ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಸಮಾಜದಲ್ಲಿ ನಮಗೆ ಮಕ್ಕಳಿದ್ದಾರೆ ಅನ್ನೋ ಹಂತಕ್ಕೆ ಅಷ್ಟಕ್ಕೆ ಅವರು ಸಂತೃಪ್ತರಾಗ್ತಾರೆ. ಅಂದರೆ ಬಂಜೆತನ ಅಂತ ಅನ್ನೋದನ್ನು ಯಾರೂ ಅನುಭವಿಸಬಾರ್ದು. ಅದಕ್ಕೆ ತಾವು ಭಾಳ ಪ್ರಮುಖವಾಗಿ ಹೇಳಿದ್ದು ಅಂತಂದರೆ ಬೇಗನೆ ಆದಷ್ಟು ವೈದ್ಯರ ಬಳಿಗೆ ಹೋಗಬೇಕಾಗತ್ತೆ. ಅದು ಮಕ್ಕಳು ಪಡೆಯೋಕ್ಕಲ್ಲ, ಆದರೆ ಜೀವಹಾನಿ ಆಗ್ಬೋದು ಮುಂದೆ.
0: ಹೌದು,
1: ಅದು ಭಾಳ ವಿಶೇಷವಾದಂಥ ಭಾಳ ಗಮನಿಸಬೇಕಾದಂಥ ಅಂಶ. ಯಾಕಂದರೆ ಅದು ಇಟ್ ಮೇ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್ ಮುಂದೆ. ಇದು ಯಾರು ಕಲ್ಪನೆ ಮಾಡಿರಲಿಲ್ಲ ನಾವು ಇದನ್ನ ಇದು ಅಂದಂಗೆ ಕೇಳಿದಂಗೆ.
0: ಅದು ಮಾತ್ರ ಅಲ್ಲ, ಇವಾಗ ಆ ತರ ಪ್ರಾಬ್ಲಮ್ ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಹೆಂಗಸರಲ್ಲಿ ನಾವು PCOS ಕಂಡಿಡ್ದಿವಿ ಅಂತ ಇಟ್ಕೊಳ್ಳಿ, ಅವರಿಗೆ ಜಸ್ಟ್ ಡಯಟ್ ಎಕ್ಸೈಸ್ ಹೇಳಿದ್ರಿಂದಾನೆ ಅಕಸ್ಮಾತ್ ಆಗಿ ಅವ್ರು ಪ್ರೆಗ್ನೆಂಟ್ ಆದ್ಮೇಲೆ ಆ ಡಯಟ್ ಎಕ್ಸೈಸ್ ಅವ್ರು ಕಂಟಿನ್ಯೂ ಮಾಡಿದ್ರೆ ಆ ಹುಟ್ಟೋ ಅಂತ ಮಗುಗೆ ಅದಕ್ಕೆ PCOS ಬರದೇ ತಡಿಬಹುದು. ಹೆಣ್ಮಗು ಆದ್ರೆ ಇಲ್ಲ, ಗಂಡ್ ಮಗು ಆದ್ರೆ ಅದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಎಲ್ಲ ಆಗ್ದಂಗೆ ತಡೆಯೋ ಅಂತ ಟ್ರೀಟ್ಮೆಂಟ್ ನಾವು ಇನ್ಫರ್ಟಿಲಿಟಿ ಥ್ರೂನೇ ನಾವು ಹೇಳೋ ಸಿಂಪಲ್ ಡಯಟ್ ಎಕ್ಸೈಸ್ ಮೆಷರ್ಸ್ ಅಲ್ಲೇ ಅದನ್ನೆಲ್ಲ ನಾವು ಗುಡ್ ಎಫೆಕ್ಟ್ ನ ನಾವು ತರಬಹುದು.
1: ನಿಜವಾಗ್ಲೂ ಸರ್ ಹೇಳಿ, ಬರೀ ಒಂದು ಸಮಸ್ಯೆ ನಿವಾರಣೆ ಮುಖ್ಯ ಅಲ್ಲ, ಸರ್ವಾಂಗೀಣ ಆರೋಗ್ಯ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಸಂಪೂರ್ಣವಾಗಿ ಪರಿಪೂರ್ಣ ಆಗಿರಬೇಕು. ತಾನಷ್ಟೇ ಅಲ್ಲ, ತನ್ನ ಸಂಗಾತಿ ಮತ್ತೆ ಅವರಿಗೆ ನಾಳೆ ಹುಟ್ಟುವಂಥ ಮಕ್ಕಳು ಕೂಡ ಚೆನ್ನಾಗಿರಬೇಕು ಅಂತಂದರೆ ಇದೆಲ್ಲ ಬೇಕಾಗತ್ತೆ. ಮತ್ತು ಆವಾಗ ಸಮಾಜದಲ್ಲಿ ಸಹಜವಾಗಿ ಒಂದು ಗೌರವ ಬರುತ್ತೆ. ಸಮಾಜದಲ್ಲಿ ಗೌರವ ಕಾಪಾಡಬೇಕಂದ್ರೆ ಇನ್ನೊಂಥರ ಬೇರೆ ಬೇರೆ ಅಂಶಗಳಿವೆ. ಆದರೆ ನಮಗೆ ಮೇನ್ ನಾವು ನೋಡೋದು ಒಂದು ಕುಟುಂಬದ ಒಳ ಬಹಳ ದೊಡ್ಡ ಪ್ರಮುಖ ಕೆಲಸ ಏನು ಅಂದರೆ ಮಕ್ಕಳನ್ನು ಹೇರುವುದು, ಅವರ ಪಾಲನೆ ಪೋಷಣೆ ಇತ್ಯಾದಿ ಮಾಡೋದು, ಜವಾಬ್ದಾರಿ ನಾಗರಿಕರನ್ನಾಗಿ ಮಾಡೋದು ಇತ್ಯಾದಿ ಎಲ್ಲ ಇವೆ. ಅದರಲ್ಲಿ ಯಾರೂ ಕೂಡ ಬಂಜೆತನವನ್ನು ಅನುಭವಿಸಬಾರ್ದು. ಮಕ್ಕಳನ್ನು ಪಡಿಬೇಕು, ಪಡಿಬೇಕಂತಂದಾಗ ವೈದ್ಯರ ಕಡೆ ಹೋಗಿ ಅವರ ಸಲಹೆ ಸೂಚನೆ ಮೇರೆಗೆ ಇವರು ಜೀವನ ನಡೆಸಲಿ ಅಂತೇಳಿ ಹಾರೈಸೋಣ ಸರ್, ಬಯಸೋಣ ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಇದುವರೆಗೆ ಬಂಜೆತನ ಹೋಗಲಾಡಿಸಲು ಯಾವ ರೀತಿಯ ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಎಂಬುದರ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಹರಿಚರಣ TK ಅವರೊಂದಿಗೆ ಸಂದರ್ಶನದಲ್ಲಿ ಮಾಹಿತಿ ಪಡೆದಿರಿ. ಈಗ ಮಗುವಿಗೆ ತಾಯಿ ಹಾಲೇ ಶ್ರೇಷ್ಠ ಎಂಬ ವಿಷಯವಾಗಿ ಒಂದು ಸಂವಾದ ಆಲಿಸೋಣ, ಬನ್ನಿ. ಚಂದು, ಈ ವಾರ ಬಹಳ ವಿಶೇಷ ವಾರ.
2: ಹೌದು, ಗೊತ್ತು. ಅದರಲ್ಲೂ August 1-7 ನಮ್ಮ ಇಡೀ ದೇಶದಲ್ಲಿ ಎಲ್ಲ ಕಡೆಗೆ ಇದೇ ಸುದ್ದಿ.
1: ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೇ ವಿಷಯ.
2: ಅಂದ್ರೆ ಹುಟ್ಟಿದ ಮಕ್ಕಳಿಗೆ ಎದೆ ಹಾಲನ್ನ ಕೊಡಿಸೋದ್ರ ಮಹತ್ವವನ್ನ ಹೇಳುವಂತ ಸಮಯ ಇದು. ಯಾವಾಗೆಲ್ಲ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ಲಿಲ್ಲ, ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳಾಗೋದನ್ನ ಗುರುತಿಸ್ಬಿಟ್ಟು ಹಂಗೆ ಮಾಡಬಾರ್ದು. ಯಾವತ್ತಿಗೂ ಕೂಡ ಆದಷ್ಟು ತಾಯಿಯ ಹಾಲೇ ಶ್ರೇಷ್ಠ, ಎದೆ ಹಾಲಿಗಿಂತ ಮಹತ್ವವಾದದ್ದು ಅದು ನವಜಾತ ಶಿಶುಗಳಿಗೆ ಯಾವುದು ಇಲ್ಲ ಅಂತಾನೆ ತಾನೇ ಇವಾಗ ಇಷ್ಟೆಲ್ಲ ಒತ್ತಿ ಒತ್ತಿ ಒಂದು.
1: ಅಂದ್ರೆ ಯಾವುದು ಅಮೃತಕ್ಕೆ ಸಮಾನ ಇರುತ್ತೆ, ಅದು ನಾವು ದೇವಲೋಕದಲ್ಲಿ ಅಮೃತ ಸವಿದ್ರು ಅಂತ ಹೇಳ್ತೀವಿ. ಆದ್ರೆ ಈ ಭೂಲೋಕದಲ್ಲಿ ಕೂಡ ಅಮೃತ ಸುಲಭವಾಗಿ ಸಿಗುತ್ತೆ. ಈಗ ಮಗುವಿನ ಆ ಕರುಳು ಇರುತ್ತದಲ್ಲ, ತುಂಬಾ ಮೃದು ಇರುತ್ತೆ, ಅಲ್ಲಿ ಏನೇನೋ ಬಹಳ ಗಟ್ಟಿಯಾದದ್ದು ಇನ್ನೊಂದು ಏನೋ ಹೋಗಬಾರದು. ಸೊ ತಾಯಿ ಹಾಲು ಮಾತ್ರ ಸಲೀಸಾಗಿ ಹೋಗಿ ಆ ಕರುಳುಗಳು ಕೂಡ ಸರಿಯಾಗಿ ರಚನೆ ಆಗ್ತಾವಂತೆ.
2: ಹೌದು, ಯಾಕಂದ್ರೆ ಈಗ ತಾಯಿ ಹೊಟ್ಟೆಲಿದ್ದಾಗಲೇ ತಾಯಿ ಮಗುವಿಗೆ ಒಂದು ಬಂಧ ಸಂಬಂಧ ಬೆಸ್ಕೊಂಡಿತ್ತು, ಅದು ಒಂದು ಬೆಚ್ಚನೆ ಅನುಭವವನ್ನ ಪಡ್ಕೊಂಡಿರುತ್ತೆ. ಹಾಗಿರ್ಬೇಕಾದ್ರೆ ಆ ತಾಯಿಯ ಹಾಲನ್ನ ಕುಡಿದು ಬೆಳೆದಂತ ಮಗು, ಆ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಇರಬಹುದು, ಮಗು ಬೆಳೆಯೋದಕ್ಕೆ ಅನುಕೂಲ ಆಗುವಂತ ಒಂದು ಪೂರಕ ಪರಿಸ್ಥಿತಿ ಆಗಿರಬಹುದು, ಎಲ್ಲಾನು ಕೊಡೋದು ತಾಯಿಯ ಹಾಲು ಮಾತ್ರನೇ.
1: ತಾಯಿ ಜನ್ಮ ಕೊಡ್ತಾಳೆ, ತಾಯಿ ಆರೋಗ್ಯವನ್ನು ಕೊಡ್ತಾಳೆ. ವಿಶೇಷವಾಗಿ ಆರಂಭದಿಂದನೇ ಆ ರೀತಿಯಾದಂತಹ ಒಂದು ಕಾಳಜಿ ಆರೈಕೆ ಇರೋದ್ರಿಂದ ಇದಕ್ಕೆ ಮನೆಯಲ್ಲಿದ್ದಂತಹ ಇತರರು ಕೂಡ ಬೆಂಬಲ ಕೊಡಬೇಕಾಗತ್ತೆ. ಈಗ ಮುಖ್ಯ ಉದ್ದೇಶ ಅದೇ ಇರೋದು. ಈಗ ಈ ಸಲ ಸ್ತನ್ಯಪಾನದ ಮಹತ್ವದ ಬಗ್ಗೆ ನಾವು ಸಾರ್ತಾ ಇದೀವಲ್ಲ,
2: ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ,
1: ಹಾಗಾಗಿ ಇದರಲ್ಲಿ ಏನಂದ್ರೆ ಸಪೋರ್ಟ್ ಕೊಡಬೇಕು ನಾವು ಅಂತ ಒಂದು ಬಹಳ ಮುಖ್ಯವಾದದ್ದು. ಸಾಂಪ್ರದಾಯಿಕ ಯಾವುದೋ ವಿಚಾರ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡೋದಾಗ್ಲಿ ಇಂಥದ್ದೆಲ್ಲ ಮಾಡೋಂಗಿಲ್ಲ. ಎಲ್ಲರೂ ಕೂಡ ಸಪೋರ್ಟ್ ಕೊಡಬೇಕು. ಮತ್ತೆ ಮಾಧ್ಯಮದವರು ಕೂಡ ಈ ವಿಷಯದಲ್ಲಿ ಇದ್ದಂತಹ ಕೆಲವು ತಪ್ಪು ತಿಳುವಳಿಕೆಗಳು ನಮ್ಮ ಜನರಲ್ಲಿ ಇವೆ, ಅದು ಹಿಂಗಿರಬಾರದು, ಮಗುವಿಗೆ ತಾಯಿ ಹಾಲುನೇ ಬಹಳ ಅಂತಿಮ ಶ್ರೇಷ್ಠ ಅಂತ ವಿಚಾರವನ್ನು ಒತ್ತಿ ಒತ್ತಿ ಹೇಳಬೇಕಾಗತ್ತೆ. ಆಕಾಶವಾಣಿ ಅಂತೂ ನಾವು ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅಂದ್ರೆ ನಮ್ಮ ಒಬ್ಬರದ ಕರ್ತವ್ಯ ಅಲ್ಲ ಇದು, ಎಲ್ಲರ ಕರ್ತವ್ಯ.
2: ಆರೋಗ್ಯವಂತ ತಾಯಿ ಮತ್ತೆ ಮಗು ಅವರಿಬ್ಬರ ಒಂದು ರಕ್ಷಣೆಗೋಸ್ಕರ ಏನೇನ್ ಬೇಕೋ ಎಲ್ಲಾನು ಮಾಡೋದ್ರಲ್ಲಿ ನಾವು ಮೀಡಿಯಾದವರಾಗಿರಬಹುದು, ಬೇರೆ ಬೇರೆ ಇವಾಗ ನೀನಂದಂಗೆ ಸ್ವಯಂ ಸೇವಾ ಸಂಸ್ಥೆಯವರು ಇರಬಹುದು, ನೀವು ಮನೆಯಲ್ಲಿರೋರು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು, ಅದಕ್ಕೆ ಬೆಂಬಲವಾಗಿ ನಿಲ್ಬೇಕಂದಾಗ ಈಗ ಸಹಜವಾಗಿ ಮನೆಯಿಂದ ಹೊರಗಡೆ ಕೆಲಸ ಮಾಡಕ್ ಹೋಗ್ತಾರೆ ಹೆಣ್ಮಕ್ಳು. ಅಂಥ ಟೈಮಲ್ಲಿ ಸರ್ಕಾರದಲ್ಲೇ ರೀತಿ ನೀತಿಗಳಿದೆಯಲ್ಲ, ತುಂಬಾ ಪುಟ್ಟ ಪುಟ್ಟ ಮಕ್ಕಳಿದ್ದಾಗ ಆ ತಾಯಂದಿರು ಒಂದ್ಸಲ ಅಥವಾ ಎರಡು ಸಲ ಹೋಗಿ ಹಾಲು ಕುಡಿಸಿ ಬರಬಹುದು.
1: ಅದು ಹತ್ರ ಇದ್ದಾಗ ಆಯ್ತು, ಆದ್ರೆ ಆಫೀಸಿನ ಸಮಯದಲ್ಲೂ ಕೂಡ ಅಕಸ್ಮಾತ್ ಹಾಲು ಏನಾದರೂ ಬರ್ತಿತ್ತಂದ್ರೆ ಅದನ್ನು ಸಂಗ್ರಹ ಮಾಡಿನೂ ಕೂಡ ಆ ಒಂದು ರೂಮ್ ಟೆಂಪರೇಚರ್ನಲ್ಲಿ ಅದು ಸರಿ ಪರವಾಗಿಲ್ಲ, ಅದನ್ನು ಬಳಸಬಹುದು ಅಂತ ಹೇಳ್ತಾರೆ. ಅಂದ್ರೆ ಹಾಲನ್ನ ಬೇಕಾದ್ರೆ ಫ್ರೀಜರ್ ಅಲ್ಲಿ ಇಟ್ಟರೆ ಸುಮಾರು ತಿಂಗಳುಗಳ ಕಾಲ ಇಡಬಹುದಂತೆ, ಅಂದ್ರೆ ಒಂದು ಎರಡು ಮೂರು ತಿಂಗಳ ತನಕ ಇಡಬಹುದು.
2: ಎದೆ ಹಾಲಿನ ಬ್ಯಾಂಕ್ ಅಂತಾನೆ ಮಾಡಬೇಕು. ಈ ಕೆಲವೊಂದು ತಾಯಂದಿರಿಗೆ ಹಾಲು ಇರೋದಿಲ್ಲ ಮಕ್ಕಳಿಗೆ ಸಾಕಾಗುವಷ್ಟು, ಕೆಲವೊಂದು ತಾಯಂದಿರಿಗೆ ಹೆಚ್ಚು ಹಾಲು ಇದ್ದಂತ ಟೈಮಲ್ಲಿ ಅವರು ಅದನ್ನ ಅಲ್ಲಿ ಸಂಗ್ರಹ ಮಾಡಿಬಿಟ್ಟು ಕೆಲವರು ಉಚಿತವಾಗಿ ಕೂಡ ಕೊಡ್ತಾ ಇದ್ದಾರೆ, ಮತ್ತೆ ಅದಕ್ಕೆ ಪ್ರೋಸೆಸ್ಗೆ ಏನನ್ನೆಲ್ಲ ತಲಗಲತ್ತೆ ಅದನ್ನ ಕೂಡ ಮಾಡಿಬಿಟ್ಟು ಬಹಳಷ್ಟು ಮಕ್ಕಳಿಗೆ ಅದನ್ನ ಕೊಡ್ತಾ ಇದಾರಲ್ಲ. ಅದು
1: ಕರೆಕ್ಟ್. ಈಗ ಈ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ ನಾವು,
2: ಅದೇ ತರ
1: ಮಿಲ್ಕ್ ಬ್ಯಾಂಕ್ ಅದು ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ಒಂದು ಸ್ಕೀಮ್ ಮೂಲಕವಾಗಿ ಬ್ಲಡ್ ಬ್ಯಾಂಕ್ ನಡೆಸುವ ರೀತಿ ಇದನ್ನು ಕೂಡ ನಡೆಸ್ತಾ ಇದಾರೆ ಅಂತ ಅನ್ನೋದು ಬಹಳ ಒಂಥರ ಸಂತೋಷದ ವಿಚಾರ.
2: ಮೊದಲೆಲ್ಲ ಹೌದಾ ಅಂತಿದ್ವಿ, ಇವಾಗ ನಮ್ಮಲ್ಲೇ ಅದೆಲ್ಲ ನಡೀತಾ ಇರೋದ್ರಿಂದ ಅದೊಂದು ಒಳ್ಳೆ ಬೆಳವಣಿಗೆ ಅಲ್ವಾ.
1: ಈಗ ಅಂದ್ರೆ ಜಾಸ್ತಿ ಹಾಲು ಬಂದಿದೆ ಅಂತಂದ್ರೆ ಹಾಲನ್ನು ಉಣಿಸ್ತೀವಿ, ನಿಜ. ಕೆಲವು ಸಲ ತಾಯಿ ಹಾಲು ಅಷ್ಟಾಗಿ ಬರ್ತಿರಲ್ಲ, ಬೇರೆ ತಾಯಿ ಕೂಡ ಹಾಲು ಉಣಿಸಬಹುದು ಅಂತ ಹೇಳಿ ಅದನ್ನ ಮಾಡಿದ್ದಾರೆ.
2: ಅಯ್ಯೋ, ಇವಾಗ ನಾವೆಲ್ಲ ಎಷ್ಟು ಸಲ ನೋಡಿಲ್ಲ ಪೇಪರ್ಗಳಲ್ಲಿ ಟಿವಿನಲ್ಲಿ ಏನಾಗುತ್ತೆ ಹೇಳಿ, ಯಾವ್ದೋ ಒಂದು ಹೆಣ್ಮಗು ಪರೀಕ್ಷೆಗೆ ಬಂದಿರ್ತಾಳೆ, ಪರೀಕ್ಷೆ ಬರೀತಾರಂತ ಟೈಮಲ್ಲಿ ಆ ಮಗು ಅಳ್ತಾ ಇರುತ್ತೆ, ಇನ್ಯಾವ್ದೋ ತಾಯಿ ಹಾಲು ಕೊಟ್ಟು ಸಮಾಧಾನಿ ನಿದ್ದೆ ಮಾಡಿರುವಂತ ಎಷ್ಟು ಉದಾಹರಣೆಗಳಿದೆ ನಮ್ಮ ಹತ್ರ.
1: ನಾವು ಬೇರೆ ಆಹಾರದ ಬಗ್ಗೆ ಅಂದಾಗ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಇಲ್ಲಿ ತಿನ್ನಬಾರ್ದು ಅಂತ ಹೇಳ್ತೀವಿ, ಆದ್ರೆ ತಾಯಿ ಹಾಲಿಗೆ ಏನ್ ಸಮಾನ, ಎಲ್ಲರೂ ಕೂಡ ತಾಯಿ ಹಾಲು ಉಣಿಸಬಹುದು. ಅಂದ್ರೆ ಆ ಹಾಲು ಇದ್ದಂತಹ ತಾಯಿ ಇನ್ನೊಂದು ಮಗುವಿಗೆ ಹಾಲು ಉಣಿಸಬಹುದು. ಅಂದ್ರೆ ಈಗ ಪ್ರಾಣಿಗಳು ಬೇರೆ ಬೇರೆ ಮನುಷ್ಯ ಬಿಟ್ಟು ಅದು ಹುಟ್ಟಿದ ಕೂಡನೆ ಒಂದ್ ತಾಸು ಎರಡು ತಾಸಲ್ಲಿ ನಿಂತು ಬಿಡ್ತವೆ, ಮನುಷ್ಯ ಮಾತ್ರ ನಾಲ್ಕಾರು ತಿಂಗಳ ಬೇಕು.
2: ಹೌದು,
1: ಎಷ್ಟು ಸಮಯ ಬೇಕು ಅಂದ್ರೆ ಮನುಷ್ಯನಿಗಿದ್ದಂತಹ ಒಂದು ಆಯುಷ್ಯ ದೀರ್ಘ, ಹಾಗಾಗಿ ಆರಂಭದಲ್ಲಿ ಒಂದು ನಾಲ್ಕು ತಿಂಗಳ ಮೂರು ತಿಂಗಳ
2: ಅದರಲ್ಲೂ ಆರು ತಿಂಗಳಂತೂ ತಾಯಿ ಹಾಲಲ್ಲದೆ ಬೇರೆ ಏನನ್ನೂ ಕೊಡಬೇಡಿ,
1: ಕೊಡಬಾರ್ದು ಅಂತ.
2: ತಾಯಿ ಹಾಲನ್ನ ಮಾತ್ರ ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ.
1: ಯಾಕಂದ್ರೆ ಅದರಲ್ಲಿ ಎಲ್ಲ ಶಕ್ತಿ ಪೋಷಕಾಂಶಗಳು ಎಲ್ಲವೂ ಕೂಡ ಅದರಲ್ಲೇ ಇರ್ತವೆ.
2: ಹೌದು.
1: ಅಂದ್ರೆ ಇನ್ನೊಂದು ಏನ್ ಗೊತ್ತಾ, ತಾಯಿಗೆ ಕ್ಯಾನ್ಸರ್ ಬರದೇ ಇರೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ.
2: ಅಷ್ಟೇ ಅಲ್ಲ, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೆಲ್ಲ ಪ್ರಯೋಜನಗಳು ತಾಯಿ ಹಾಲು ಮಗುಗೆ ತಾಯಿ ಹಾಲು ಕುಡಿಸೋದ್ರಿಂದ. ನೀವು ಅಂದಂಗೆ ಬೇರೆ ಬೇರೆ ಕಾಯಿಲೆಗಳು, ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ, ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ, ತಾಯಿ ಮಗುವಿನ ಬಾಂಧವ್ಯ ಚೆನ್ನಾಗಿರುತ್ತೆ, ಮತ್ತೆ ಮಗುವಿಗೆ ಯಾವುದೇ ರೀತಿಯ ಸೋಂಕುಗಳು
1: ಬರಲ್ಲ,
2: ಇನ್ಫೆಕ್ಷನ್ಸ್,
1: ಹಲವಾರು ರೋಗಗಳ ವಿರುದ್ಧ ಹೋರಾಡಲು ಈ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ.
2: ಮುಖ್ಯವಾಗಿ ನಮಗೆ ಬೇಕಾಗಿರೋದೇ ಅದಲ್ವಾ?
1: ಹೌದು. ಈ ಎಲ್ಲಾ ಅಂಶಗಳು ನಮಗೆ ಗೊತ್ತಿರುವಾಗ ತಾಯಿಯಂದರು ಹಾಲು ಉಣಿಸಲಿಕ್ಕೆ ಹಿಂಜರಿಕೆ ಮಾಡಲೇಬಾರದು. ಯಾಕಂದ್ರೆ ನಾವು ಕೆಲವೊಬ್ಬರಿಗೆ ಇದು ಒಂದು ಪಾಯಿಂಟ್ ಬರುತ್ತೆ,
2: ಅಥವಾ ಕೆಲಸದಿಂದ ದೂರ ಹೋಗೋದು ಬರೋದು ಇರುತ್ತೆ ಅಂತ
1: ಅನಿವಾರ್ಯತೆ ಇದೆ ನಮಗೆ ಅಂತ ಕೆಲವೊಬ್ಬರು ಕಾರಣ ಕೊಡ್ತಾರೆ. ಆದ್ರೆ ತಾಯಿಗೆ ಒಂದು ಮನಸ್ಸು ಹೇಗಿರುತ್ತೆ, ಜನ್ಮ ಕೊಡುವಷ್ಟು ಎಷ್ಟು ದೊಡ್ಡ ಮನಸ್ಸಿರುತ್ತೋ ಅದೇ ರೀತಿ ಆ ಮಗುವಿನ ಪಾಲನೆ ಪೋಷಣೆಯಲ್ಲಿ ಕೂಡ ದೊಡ್ಡ ಮನಸ್ಸಿದೆ. ಮತ್ತು ಎರಡು ವರ್ಷದವರೆಗೆ ಆ ಮಗುವಿಗೆ ಅದು ಪಿ ಯು ಸಿ ಮುಗಿಯೋ ತನಕ ಮಗುವಿಗೂ ಕೂಡ ರಜೆ ಇರುವಂತಹ ಸೌಲಭ್ಯ ಇದೆ. ಯಾಕೆ ಅಂದ್ರೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು, ಅವರು ಚೆನ್ನಾಗಿ ಬೆಳಿಬೇಕು, ಮಾನಸಿಕವಾಗಿ ಸದೃಢರಾಗಬೇಕು, ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಆರಂಭದಿಂದಂತೂ ಗಮನ ಕೊಡ್ಲೇಬೇಕು. ಈಗ ನೀವು 18 ವರ್ಷ ತನಕ ಗಮನ ಕೊಡ್ತಿರಂದ್ಮೇಲೆ ಆರಂಭದಲ್ಲಿ ಗಮನ ಕೊಡ್ಲೇಬೇಕಲ್ಲ. ಅಲ್ಲಿ ಏನು ಗಮನ ಕೊಡೋದಪ್ಪ, ತಾಯಿ ಹಾಲು ಉಣಿಸೋದಷ್ಟೇ ತಾನೇ, ಅದೊಂದೇ ಮೇನ್ ಮುಖ್ಯವಾದದ್ದು. ಆ ಒಂದು ಭಾವನೆ, ಆ ಒಂದು ಆಪ್ತತೆ, ಆ ಒಂದು ಬೆಚ್ಚನೆಯ ವಾತಾವರಣವನ್ನ ಅಕಸ್ಮಾತ್ ತಾಯಿ ಮಗುಗೆ ಕೊಟ್ಟಿದ್ದಾಗಿದ್ರೆ ಆ ಮಗು ಮುಂದೆ ಕೂಡ ತಾಯಿ ಬಗೆಗಿನ ಒಂದು ವಿಶೇಷ ಪ್ರೀತಿಯನ್ನು ಇಟ್ಕೊಳ್ತದೆ.
2: ನಿಜ, ಅದ್ರ ಜೊತೆಗೆ ನಾವು ಅವಾಗಲೇ ಮಾತಾಡ್ದಂಗೆ ದೇಹದ ಅಂದರೆ ಆ ಪುಟಾಣಿ ಮಗುವಿನ ದೇಹದ ಒಳಗಿರುವಂಥ ಹೃದಯ, ಕಿಡ್ನಿ ಇವೆಲ್ಲ ತುಂಬ ಸೂಕ್ಷ್ಮಾಣು ಜೀವಿಗಳಿಂದ ಸುತ್ತುವರೆದಿರುತ್ತೆ. ಅದಕ್ಕೋಸ್ಕರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದರೆ ತಾಯಿ ಹಾಲು ಕೊಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. 6 ತಿಂಗಳ ನಂತರ ನೀವು ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಸೇರಿಸ್ಕೊಂಡು ಕೊಡಿ
1: ಕೊಡಬೇಕಂತ ಹೇಳ್ತಾರೆ. ಇನ್ನೊಂದೇನು ಗೊತ್ತಾ ಚಂದು, ಈಗ ಡಾಕ್ಟರ್ ಹತ್ರ

0: ಹೋದರೆ ಬೇರೆ ಬೇರೆ ಹೊರಗಿನ ಕೆಲವು ಪದಾರ್ಥಗಳನ್ನು ಬಳಸ್ತಾ ಇದ್ರೆ ಅವ್ರು ಹೇಳ್ತಾರೆ, ನೋಡಿ ಹಂಗೆ ಬಳಸಬಾರ್ದು, ಅಸ್ತಮಾ ಇತ್ಯಾದಿಗಳು ರೋಗಗಳು ಬರ್ತವೆ ಮಕ್ಕಳಿಗೆ, ಹಾಗಾಗಿ ತಾಯಿ ಹಾಲೇ ಅಂತಿಮ, ನೀವು ಅದನ್ನೆಲ್ಲ ಬೇರೆ ಹೊರಗಡೆ ಪದಾರ್ಥಗಳನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಎಷ್ಟೋ ಸಲ ಅನಿಸುತ್ತೆ ನಮಗೆ, ಕೆಲವು ಮಕ್ಕಳುಗಳು ಒಂಥರ ಸ್ವಲ್ಪ ಉಸಿರಾಟ ಗುರುಗುರುಗುರು ಅಂತಿರ್ತವೆ, ಅವು ಹೊರಗಡೆ ಬಾಟಲ್ ಹಾಲನ್ನು ಕುಡಿತಿರ್ತವೆ.
1: ನಾವು ಎಷ್ಟೊಂದು ಸಲ ನೋಡಿರ್ತೀವಿ ಮಕ್ಕಳು ಬೇರೆ ಬೇರೆ ರೀತಿಯ ಬೆಳವಣಿಗೆ ಹೊಂದಿರಲ್ಲ ಅವ್ರಿಗೆ, ಏನೋ ಒಂದ್ಸಲ ಹೊಟ್ಟೆ ದಪ್ಪ ಆಗಿರಬಹುದು ಅಥವಾ ಡಲ್ ಆಗಿರುತ್ತೆ ಕೆಲವೊಂದು ಮಕ್ಕಳು, ಓಹೋ ಈ ಮಕ್ಕಳಿಗೆ ಹಾಲಿನ ಕೊರತೆ ಆಗಿದೆ
0: ಅಂತ ಹೇಳ್ಬಹುದು,
1: ಗೊತ್ತಾಗುತ್ತೆ.
0: ಇವಾಗ ಇಷ್ಟೆಲ್ಲ ನಾವು ಬೆಳೆದಿದ್ದೇವೆ ಅಂತಂದ್ರೆ ಇನ್ನೂ ಕೂಡ ತಾಯಿ ಹಾಲು ಶ್ರೇಷ್ಠ ಅಂತ ಹೇಳೋ ಕಾಲ ಇನ್ನೂ ಉಳಿದಿದೆಯಲ್ಲ ಅಂತ.
1: ನಾವು ಇಷ್ಟು ಹೇಳೋದು ಮಗುವಿಗೆ ತಾಯಿ ಹಾಲನ್ನಲ್ಲದೆ ಬೇರೆ ಏನನ್ನು
0: ಕೊಡಬಾರ್ದು, ಅದೇ ಪೋಷಕಾಂಶಗಳಾಗಿರ್ಬೋದು, ಸಾರಜನಕ, ಕಾರ್ಬೋಹೈಡ್ರೇಟ್ಸ್, ಏನೇನು ಇದೆ, ಯಾವ ಕಪ್ಪ ಹೊರಗಡೆ ಕತೆ ಹೇಳ್ತೀರಾ ನೀವು, ಹಾಲು ಒಂದು ಕೊಟ್ಬಿಟ್ರೆ ಆಯ್ತಲ್ಲ ಎಲ್ಲ ಮುಗೀತು ಅಂತಂದೇಳಿ ಮತ್ತೆ ಈ ಬಗ್ಗೆ ತಪ್ಪು ಕಲ್ಪನೆಗಳನ್ನ ನಾವು ಹೋಗಲಾಡಿಸಬೇಕಾಗತ್ತೆ. ಆಮೇಲೆ ಹೊಸದಾಗಿ ತಾಯಿಯಂದರಿಗೆ ಕೆಲವು ಅರಿವನ್ನು ನೀಡಬೇಕಾಗತ್ತೆ, ಭಯ ಇರುತ್ತೆ.
1: ಏನಾಗುತ್ತೆ ಗರ್ಭಿಣಿಯರಿದ್ದಾಗಲೇ ಅವರು ಡಾಕ್ಟರ್ ಹತ್ರ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ವಿಷಯಗಳನ್ನ ಡಾಕ್ಟರ್ ತಿಳಿಸ್ತಾರೆ. ಹೆರಿಗೆ ಆದ್ಮೇಲೆ ಮಗುಗೆ ಹೇಗೆ ಹಾಲು ಕುಡಿಸ್ಬೇಕು, ಯಾವಾಗ ಯಾಕೆ ಕುಡಿಸ್ಬೇಕು ಅನ್ನೋ ಒಂದಷ್ಟು ವಿಷಯಗಳನ್ನಂತೂ ಅವರು ಹೇಳ್ತಾರೆ. ಜೊತೆಗೆ ತಾಯಿಗೆ ಸಾಕಷ್ಟು ಹಾಲು ಬರಬೇಕಂದ್ರೆ ತಾಯಿ ಕೂಡ ಆರೋಗ್ಯಯುತವಾದಂಥ ತರಕಾರಿ, ಆ ಥರದ ಸೊಪ್ಪು ಇವನ್ನೆಲ್ಲವನ್ನು ಕೂಡ ಒಳಗೊಂಡಂಥ ಒಂದಿಷ್ಟು ಆಹಾರವನ್ನು ಕೂಡ ತಗೊಳ್ಳೋದು
0: ಸೇವಿಸಬೇಕು. ಆಯ್ತಾ, ಇನ್ನೊಂದೇನು ಗೊತ್ತಾ, ತಾಯಿ ಹಾಲು ಉಣಿಸಿದ್ರೆ ಆಟೋಮೆಟಿಕ್ಲಿ ಅವಳ ಸೌಂದರ್ಯ ಅಥವಾ ತೂಕ ಅದು ಅಡ್ಜಸ್ಟ್ ಆಗುತ್ತೆ. ಅಂದ್ರೆ ನೀವು ಏನೇನೋ ಆಹಾರ ತಗೊಂಡು ಸರಿಪಡಿಸಬೇಕು ಆಗ್ಲಿಂತ ಅಂತಿಲ್ಲ, ಎಕ್ಸರ್ಸೈಸ್ ಮಾಡ್ಬೇಕಂತಿಲ್ಲ, ಹಾಲು ಉಣಿಸಿದ್ರೆ ಸಾಕು, ತೂಕ ಅದು ಕ್ರಮಬದ್ಧವಾಗಿ ಇರುತ್ತೆ, ತೂಕ ಹೆಚ್ಚಾಗಲ್ಲ. ಕೆಲಸಲ ಕೆಲವೊಬ್ರು ಬೆಳೀತಾರೆ,
1: ಋತುಚಕ್ರ ಇರಬಹುದು, ಮುಟ್ಟಿನ ಸಮಸ್ಯೆಗಳು, ಆ ತರದ ಬಹಳಷ್ಟು ವಿಷಯಗಳನ್ನ, ಆ ತರದ ಬಹಳಷ್ಟು ಸಮಸ್ಯೆಗಳಿಂದ ಮುಕ್ತಿ ಪಡ್ಕೊಳ್ಬೇಕಂದ್ರೆ ಎದೆ ಹಾಲು ಉಣಿಸೋದು ಕೂಡ ಒಂದು ಒಳ್ಳೆಯ.
0: ಈಗ ಈ ಗರ್ಭಾಶಯದ ಆ ಒಂದು ಆರೋಗ್ಯಕರ ಗರ್ಭಾಶಯಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ.
1: ಡೆಲಿವರಿ ಆಗೋ ಟೈಮ್ ಅಲ್ಲಿ ಏನು ಎಕ್ಸ್ಪ್ಯಾಂಡ್
0: ಆಗಿರುತ್ತಲ್ವಾ,
1: ಸರಿಯಾದ ಸ್ಥಿತಿಗೆ ಬರೋದಕ್ಕೆ ಕೂಡ ಹಾಲು ಉಣಿಸೋದು ಒಂದು ಒಳ್ಳೆಯ ಮಾರ್ಗ.
0: ಆ ಗಾತ್ರ ಸರಿಯಾದ ಗಾತ್ರಕ್ಕೆ ಬರಬೇಕು ಅಂತಂದ್ರೆ ಹಾಲು ಉಣಿಸಲೇಬೇಕು. ಒಂದು ಎಷ್ಟು ಒಂಥರ ಈಗ ಭಯ ಹುಟ್ಟಿಸಿ ಹೇಳಬೇಕಾಗತ್ತೆ ಕೆಲಸಲ, ನೋಡಿ ಕ್ಯಾನ್ಸರ್ ಬರುತ್ತೆ ನಿಮ್ಗೆ, ನಿಮ್ಗೆ ಗರ್ಭಾಶಯ ರೋಗ ಏನೋ ಬರಬಹುದು, ಆಮೇಲೆ ನಿಮ್ಮ ಆರೋಗ್ಯ ಹೆಚ್ಚು ಕಡಿಮೆ ಆಗ್ಬಹುದು, ನೀವು ಮತ್ತೆ ದಪ್ಪ ಆಗ್ಬಿಡ್ಬೋದು ಅಂತ ಹೇಳಿ ನೀವು ಸರಿಯಾಗಿ ಕರೆಕ್ಟ್ ತೂಕಬದ್ಧವಾಗಿ ಇರಬೇಕಂದ್ರೆ ಹಾಲು ಉಣಿಸ್ಬೇಕು ಅಂತ ಹೇಳಿ ಮಗುಗೆ ಕ್ರಮಬದ್ಧವಾಗಿ ಆದಷ್ಟು ಸ್ವಲ್ಪ ಎಬ್ಸಿ ಎಬ್ಸಿ ಎಬ್ಸಿ ಹಾಲು ಕೊಡಬೇಕಾಗತ್ತೆ. ಅವಾಗ ತಾಯಿ ಆ ಒಂದು ಹಾಲಿನ ಭಾರ ಕೂಡ ಕಡಿಮೆ ಆಗತ್ತೆ, ಮಗುವಿನ ಹೊಟ್ಟೆ ಕೂಡ ತುಂಬತ್ತೆ, ಮತ್ತೆ ಅದು ಪಚನ ಆಗತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ,
1: ಅಲ್ಲ ಅದರಲ್ಲಿ ಏನು ಡೌಟೇ ಇಲ್ಲ,
0: ಡೌಟ್ ಇಲ್ಲ,
1: ಜೀರ್ಣ ಆಗೋದ್ರೊಳಗಡೆ ಯಾವ ಅನುಮಾನನೂ ಇಲ್ಲ.
0: ಯಾವಾಗ ಪಚನ ಆಗತ್ತೆ ಗೊತ್ತಾ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನೀವು ಅವಾಗ ಹೇಳಿದ್ರಲ್ಲ ಒಳ್ಳೆ ಆಹಾರ ತಿನ್ಬೇಕು ಅಂತೇಳಿ. ಆಮೇಲೆ ಯಾವುದೇ ದುಶ್ಚಟಗಳು ಇರಬಾರ್ದು, ಕೆಲವೊಬ್ಬರಿಗೆ ಏನೇನೋ ಕೆಲವು ಹವ್ಯಾಸಗಳಿರುತ್ತೆ, ಅದನ್ನೆಲ್ಲ ಬಿಡಬೇಕು. ವಿಶೇಷವಾಗಿ ಈಗ ದುಶ್ಚಟ ಅಂತಂದಾಗ ತಾಯಿ ಟೀ ಕಾಫಿ ಸುತ್ತ ಕುಡಿಬಾರ್ದು. ಅಂದ್ರೆ ನಾವು ಹೇಳ್ತೀವಿ ಅದು ಮದ್ಯಪಾನ ಧೂಮಪಾನ ಅಂತ ದೊಡ್ಡ ವಿಷಯ ಆಯ್ತದ, ಅದನ್ನಂತೂ ಮುಟ್ಲೇಬಾರ್ದು. ಟೀ ಕಾಫಿಯನ್ನ ವರ್ಜನೆ ಮಾಡಿದ್ರೆ ಆ ಮಗುವಿಗೆ ಯಾವುದೇ ಸಮಸ್ಯೆ ಇರಲ್ಲ. ಈಗ ನಾವು ಏನ್ ತಿಂದಿರ್ತೀವಿ ಆ ಮಗು ಹಂಗೆ ಒದ್ದಾಡ್ತಾ ಇರ್ತದೆ, ಏನಮ್ಮ ತಿಂದೆ ನೀನು, ನೋಡು ಮಗು ಹಿಂಗ್ ಒದ್ದಾಡ್ತಾ ಇದೆ ಅಂತ ಹೇಳ್ತಾರೆ.
1: ಎಷ್ಟೊಂದ್ಸಲ ಕೇಳಿಸ್ಕೊಂಡಿರ್ತೀವಿ ನಾವು, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಒಳ್ಳೆ ಭಾವನೆಯನ್ನ ಇಟ್ಕೊಂಡು ಮಗುಗೆ ಹಾಲು ಕುಡಿಸೋದು ಇನ್ನೂ ಒಳ್ಳೇದು ಅಂತ.
0: ಹೌದೌದು. ಆಮೇಲೆ ಇನ್ನೊಂದು ವಿಷಯ ಇದೆ, ಸಾಮಾನ್ಯವಾಗಿ ತಾಯಂದ್ರು ಹಿಂಗ್ ಮಲಗ್ಬಿಟ್ಟೆ ಹಾಲು ಕೊಡ್ತಿರ್ತಾರೆ, ಅಲ್ಲೇ ಮಲಗಿರ್ತಾರ, ಮಗು ಮಲಗಿರ್ತದ, ಕೊಟ್ಬಿಡ್ತಾರೆ.
1: ಏನೋ ಆಪರೇಷನ್ ಆಗಿರುತ್ತೆ, ಇನ್ನೇನೋ
0: ಆಪರೇಷನ್ ಆಗದೆ ಹೋದ್ರು ಮಲಗಿದ್ಯಲ್ಲ ಮಗಳು, ಮಲಗ್ಲಿ ಬಿಡು ಮತ್ತೆ ಅಂತ. ಆದ್ರೆ ಹಾಲು ಉಣಿಸಿದ ಮೇಲೆ ಎತ್ತಿ ಅದನ್ನ ಹೆಗಲಿಗೆ ಹಾಕೋಬೇಕಂತೆ,
1: ಅದು ತೇಗ್ಬೇಕು ಒಳಗಡೆ
0: ಹೋಗಿರೋ. ಆದ್ರೆ ಈ ತರ ತಪ್ಪು ಮಾಡಬಾರ್ದು.
1: ಗೊತ್ತಿರೋ ವಿಷಯ ಅಂದ್ರೆ ಹೊಸದಾಗಿ ಡೆಲಿವರಿ ಆಗಿರೋ ಯಾರೋ ಒಬ್ಳು ಹೆಣ್ಮಗಳು ಇರ್ತಾಳಲ್ಲ, ಅವಳಿಗೆ ಗೊತ್ತಾಗ್ಬೇಕಲ್ಲ.
0: ತಾಯಿ ಮಗುವಿನ ಬಾಂಧವ್ಯವನ್ನು ಸೃಷ್ಟಿ ಮಾಡತ್ತಂತನದಾಗಿರ್ಬೋದು, ಎಲ್ಲವೂ ಕೂಡ ತಾಯಿಯಿಂದ ಮೃದುವಾದಂತಹ ಭಾವನೆ ಅದು ಹಸ್ತಾಂತರ ಆಗಬೇಕು, ರಕ್ಷಣೆ ಸಿಗಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಮಗು ತಾಯಿ ಹಾಲನ್ನೇ ಬಯಸಬೇಕು. ಅದು ಕೂಡ ಪಾಪ ಅದಕ್ಕೆ ಏನು ಗೊತ್ತಿರಲ್ಲ, ನಾವು ಕೊಡಬೇಕು ಕೊಡಬೇಕು ಕೊಡಬೇಕು ಅಂತಂದ್ರೆ ಏನು, ನಾವೆಲ್ಲರೂ ಉಳಿದವರು ಸುತ್ತಮುತ್ತಿದ್ದವರು ನೋಡಮ್ಮ ಹಾಲು ಉಣಿಸು, ಯಾವ ಬಳತಾಯ್ತು ನೋಡು ಮಗುಗೆ ಕೊಟ್ಟಿಲ್ಲ ನೋಡು ಅಂತ ಅನ್ಬೇಕಾಗತ್ತೆ. ಇಷ್ಟು ವಿಚಾರಗಳನ್ನ ನಾವು ಇವತ್ತು
1: ಕರೆಕ್ಟ್ ನಿಜ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಇರುತ್ತೆ ಮನಸ್ಸಿನಲ್ಲಿ, ನನ್ ಮಗು ತಾಯಿ ಹಾಲು ಕುಡದೆ ಬೆಳಿಬೇಕು, ಯಾರಿಗೂ ಇಷ್ಟ ಆಗಲ್ಲ ಹೊರಗಡೆಯಿಂದ ಆಹಾರನ ಕೊಡೋದಕ್ಕೆ. ಅನಿವಾರ್ಯ ಅಂದ್ರೆ ತುಂಬಾ ಅನಿವಾರ್ಯ ಕಾರಣಗಳಿಂದಾಗಿ ಆ ರೀತಿ ಮಾಡ್ತಾ ಇರಬಹುದು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಎದೆ ಹಾಲನ್ನೇ ಕುಡಿಸಿ ತಮ್ಮ ಮಕ್ಕಳು ಕನಿಷ್ಠ ಪಕ್ಷ 6 ತಿಂಗಳು, ಆಮೇಲೆ ನೀವು ಪೂರಕ ಆಹಾರ ಏನಾದ್ರೂ ಕೊಟ್ಕೊಳ್ಳಿ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಹೆಣ್ಮಕ್ಳು ಮಾಡ್ತಾ
0: ಮಾಡಬೇಕು ಮತ್ತು ಪ್ರಬುದ್ಧ ಮಕ್ಕಳನ್ನ
1: ದೇಶ
0: ಬೆಳೆಸಬೇಕು. ಪ್ರಬುದ್ಧ ಅಂತಂದಾಗ ತಾಯಿ ಹಾಲು ಉಣಿಸಿದಾಗ ಅದ್ರ ಮೆದುಳು ಕೂಡ ಚುರುಕಾಗುತ್ತೆ ಅಂತ, ಅದಕ್ಕೆ ಪ್ರಬುದ್ಧ ಮಕ್ಕಳು ಇರಬೇಕಾಗತ್ತೆ. ತಾಯಿ ಹಾಲೇ ಅಂತಿಮ ಮತ್ತು ಶ್ರೇಷ್ಠ ಮತ್ತು ಅಮೃತ ಸಮಾನ,
1: ಅದಕ್ಕೆ ಪರ್ಯಾಯ ಇಲ್ಲ
0: ಇಲ್ಲ ಇಲ್ಲ. ಕೇಳಿದ್ರಲ್ಲ ಸ್ತನ್ಯಪಾನದ ಮಹತ್ವ ಎಷ್ಟಿದೆ ಅಂತ ಈ ಸಂವಾದದಲ್ಲಿ ಮಾಹಿತಿ ಪಡೆದಿರಲ್ಲ. ಹೀಗೆ ಸಮಯ ಸಂದರ್ಭಾನುಸಾರ ಅನೇಕ ಮಾಹಿತಿಗಳನ್ನು ಪಡೆದು ಬಂಜೆತನವನ್ನು ಹೋಗಲಾಡಿಸಿಕೊಳ್ಳಬೇಕು. ಅಂತೆಯೇ ಹುಟ್ಟಿದ ಮಗುವಿಗೆ ಪಾಲನೆಯಲ್ಲಿ ತಾಯಿಯ ಹಾಲೇ ಶ್ರೇಷ್ಠ ಎಂಬ ವಿಷಯವನ್ನು ಅರಿತಿರಬೇಕಾಗತ್ತೆ. ಕಾರ್ಯಕ್ರಮ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಮಾಹಿತಿ ನೀಡುವವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
3: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಂಗಳೂರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀ ಹೊನ್ನಪ್ಪ ಗೌಡ ಅವರು.
4: ನನ್ನ ಹೆಸರು ಹೊನ್ನಪ್ಪ ಗೌಡ ಅಂತ, ಜಂಟಿ ಕೃಷಿ ನಿರ್ದೇಶಕರು ಮಂಗಳೂರು. ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಮೊದಲು ಇತ್ತು, ಈಗ ಅದು ಹೆಸರು ಚೇಂಜ್ ಆಗಿದೆ. ಅಂದರೆ ಏನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಮಪಾಲು ಇರೋದರಿಂದ ಈಗ ಅದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಆಗಿದೆ ಈಗ. ಅಂದರೆ ಪ್ರೀಮಿಯಂ ಇರಬಹುದು ಅಥವಾ ಕ್ಲೇಮ್ ಇರಬಹುದು, ಎರಡೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು ಇರೋದರಿಂದ ಅಂದರೆ 50% ಕೇಂದ್ರ ಸರ್ಕಾರದ 50% ರಾಜ್ಯ ಸರ್ಕಾರದ 50% ಪಾಲಿರುವುದರಿಂದ ಅದನ್ನು ಈ ರೀತಿಯಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಈಗ ಅದನ್ನು ಮರು ನಾಮಕರಣ ಆಗಿರುತ್ತೆ.
3: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಸರ್ ಇದರ ಪ್ರಮುಖವಾದಂಥ ಉದ್ದೇಶಗಳು ಏನು ಅಂತೇಳಿ?
4: ಇದರ ಮುಖ್ಯ ಉದ್ದೇಶ ಅಂದರೆ ಈಗ ನಮ್ಮ ಅತಿವೃಷ್ಟಿ ಇರಬಹುದು ಅಥವಾ ಅನಾವೃಷ್ಟಿ, ಈ ಎರಡು ಸಂದರ್ಭದಲ್ಲಿ ಏನಾದರೂ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ರೈತರಿಗೆ ನೆರವಿಗೆ ಬರುವ ಸಂಬಂಧ ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ.
3: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಇದರಿಂದ ರೈತರಿಗಾಗುವಂಥ ಅನುಕೂಲಗಳು ಏನೆಲ್ಲ ಅಂತೇಳಿ?
4: ವಿಮಾ ಯೋಜನೆಯಲ್ಲಿ ವಿಮಾ ಘಟಕ ಅಂತ ಇರುತ್ತೆ. ವಿಮಾ ಘಟಕ ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗ್ರಾಮ ಪಂಚಾಯಿತಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ವಿಮಾ ಘಟಕ ಅಂತ ಮಾಡಿದ್ದಾರೆ. ಇದರಲ್ಲಿ 4 ಲಾಭಗಳಿದ್ದಾವೆ, ಅಂದರೆ 2 ವಿಮಾ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಲಾಭ ಸಿಗತ್ತೆ, ಇನ್ನೆರಡು ಅಂಶಗಳು ಅಂದರೆ ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ಎಲ್ಲಿ ಬೆಳೆ ಹಾನಿಯಾಗಿರುತ್ತೆ ಅಲ್ಲಿ ಪ್ರತಿಯೊಂದು ರೈತರಿಗೂ ಅದರ ಒಂದು ಸೌಲಭ್ಯ ಸಿಗತ್ತೆ. ಈಗ ನಾನು ಹೇಳಿದೆ ವಿಮಾ ಘಟಕದಲ್ಲಿ ಯಾವ ರೀತಿ ಆಗತ್ತಂದರೆ, ಈಗ ಒಂದು ವೇಳೆ ಈಗ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಈ ವರ್ಷ ಮಳೆ ತುಂಬ ಲೇಟಾಗಿ ಬಂದಿದೆ ಅಂದರೆ ಒಂದು ವಿಮಾ ಘಟಕದಲ್ಲಿ 75%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಸೋಯಿಂಗ್ ಆಗದೇ ಇದ್ದಾಗ ಅಂದರೆ ಅನ್ಸೋನ್ ಅಂತ ಹೇಳ್ತೀವಿ, ಆವಾಗ ಏನಾಗತ್ತೆ ಅಂದರೆ ಯಾರು ಏನು ಈ ವಿಮಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಅವರಿಗೆ ವಿಮಾ ಮೊತ್ತದ 25%ರಷ್ಟು ನೇರವಾಗಿ ರೈತರ ಅಕೌಂಟಿಗೆ ಹೋಗುತ್ತೆ. ಅಲ್ಲಿಗೆ ನೆಕ್ಸ್ಟು ಆ ವಿಮಾ ಏನು ಪಾಲಿಸಿ ಇದೆ ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಅಂದರೆ ಇದು ಅನ್ಸೋಲ್ಡ್ ಅಂತ ಹೇಳ್ತೀವಿ, ಅಂದರೆ ಸೋಯಿಂಗ್ ಆಗದೇ ಇದ್ದ ಸಂದರ್ಭದಲ್ಲಿ. ಇನ್ನೊಂದು ಏನಂದರೆ ವಿಮಾ ಘಟಕಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಬೆಳೆ ಹಾನಿ ಅಂತ ನಾವು ಹೇಳ್ತೀವಿ, ಅಂದರೆ ಮಧ್ಯಂತರದಲ್ಲಿ ಏನಾದರೂ ಇದು ಮಳೆ ಜಾಸ್ತಿ ಆಯಿತು ಅಥವಾ ಮಳೆನೇ ಬಂದಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಏನು ಇಳುವರಿ ಅಂದಾಜು ಇಳುವರಿಯ 50%ಕ್ಕಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಹ ಏನು ಅಂದಾಜು ಏನು ಲಾಸ್ ನಾವೇನು ನಷ್ಟ ಅಂತ ಏನು ಹೇಳ್ತೀವಿ ಅದರ 25%ರಷ್ಟು ಅವರ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗುತ್ತೆ. ಮತ್ತು ಉಳಿದ ಏನು ಅವ್ರ ನಷ್ಟ ಇದೆ ಅದು ನಮ್ಮಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ, ಅದರ ಬೇಸಸ್ ಮೇಲೆ ಉಳಿದ ಅಮೌಂಟು ರೈತರ ಅಕೌಂಟಿಗೆ ಹೋಗುತ್ತೆ. ಒಂದು ವೇಳೆ ರೈತರಿಗೆ ಜಾಸ್ತಿ ಪರಿಹಾರ ಬಂತು ಅಂದರೆ ಆವಾಗ ವಿಮಾ ಕಂಪ್ನಿಯವರು ಆ 25%ನ್ನು ಮೈನಸ್ ಮಾಡಿ ಉಳಿದನ್ನು ಅವರ ಅಕೌಂಟಿಗೆ ಹಾಕ್ತಾರೆ. ಒಂದು ವೇಳೆ ವಿಮಾ ಕಂಪ್ನಿಯವರು ಕೊಟ್ಟಿರುವಂಥ ಪರಿಹಾರ ಜಾಸ್ತಿ ಆಗಿದ್ದರೆ ಆಗ ರೈತರು ಅವರ ವಿಮಾ ಕಂಪ್ನಿಗೆ ಅದನ್ನು ಜಮಾ ಮಾಡಬೇಕಾಗತ್ತೆ. ಇದು ಎರಡು ವಿಮಾ ಘಟಕಕ್ಕೆ ಅಂದರೆ ಆ ವಿಮಾ ಘಟಕದಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಎಲ್ಲ ರೈತರಿಗೂ ಅದು ಪರಿಹಾರ ಸಿಗತ್ತೆ. ಅಂದರೆ ಇಲ್ಲಿ ಇಂಡಿವಿಜುವಲ್ ಬರಲ್ಲ. ಅಂದರೆ ವೈಯಕ್ತಿಕ ವಿಮೆ ಬರಲ್ಲ. ಇನ್ನು ವೈಯಕ್ತಿಕ ವಿಮೆಯಲ್ಲಿ ಎರಡು ಸಂದರ್ಭದಲ್ಲಿ ವೈಯಕ್ತಿಕ ವಿಮೆ ಸಿಗತ್ತೆ. ಒಂದು ಈಗ ಅತಿಯಾದ ಮಳೆ ಇರ್ಬೋದು, ಅತಿವೃಷ್ಟಿ ಇರಬೇಕು, ಭೂಕುಸಿತ ಇರ್ಬೋದು, ಬಿರುಗಾಳಿ, ಇಂಥ ಸಂದರ್ಭದಲ್ಲಿ ಏನಾದರೂ ಬೆಳೆ ಹಾನಿಯಾಗಿದ್ದರೆ ಆವಾಗ ವೈಯಕ್ತಿಕವಾಗಿ ರೈತರಿಗೆ ಅಂದರೆ ನಾವೇನು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಇರ್ಬೋದು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಏನು ಇರ್ತಾರೆ ಅದು ಜಾಯಿಂಟ್ ಸರ್ವೆ ಮಾಡಿ ಅವರಿಗೆ ನಾವು ವೈಯಕ್ತಿಕವಾಗಿ ವಿಮೆಯನ್ನು ಕೊಡಬಹುದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ, ಅಂದರೆ ಕಟಾವು ಆದ ನಂತರ ಜಮೀನಿನಲ್ಲಿ ಏನು ಅದನ್ನು ಒಕ್ಕಲು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಆವಾಗೂ ಸಹ ವೈಯಕ್ತಿಕವಾಗಿ ಯಾರ್ಯಾರ್ದು ರೈತರದು ಇದಾಗಿದೆ ಅವರಿಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿ ವಿಮಾ ಮೊತ್ತವನ್ನು ನಾವು ಸಂಬಂಧಪಟ್ಟ ರೈತರಿಗೆ ಜಮೆ ಮಾಡ್ತೀವಿ. ಇದು ಮುಖ್ಯವಾಗಿ ನಾಲ್ಕು ಅಂಶಗಳು ಈ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಲ್ಲಿ ಒಳಗೊಂಡಿರುತ್ತದೆ.
3: ಸರ್, ಈಗ ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಈ ಒಂದು ವಿಮಾ ವಿಚಾರ ಬಗ್ಗೆ ಹೇಳಿದೆ. ಹಾಗಾದರೆ ಒಬ್ಬ ರೈತ ಇದನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಅಂದರೆ ಯಾವ ರೀತಿಯ ನೋಂದಾವಣೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಮತ್ತು ಹೇಗೆ ಕಂತುಗಳನ್ನು ಕಟ್ಟಬೇಕಾಗ್ತದೆ ಅಂತೇಳಿ.
4: ಈಗ ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ನಮ್ಮಲ್ಲಿ ಎರಡು ಟೈಪ್ ಇದೆ, ಒಂದು ಸಾಲ ಪಡೆದ ರೈತರು, ಇನ್ನು ಸಾಲ ಪಡೆಯದ ರೈತರು ಅಂತ. ಈಗ ಏನು ಸಾಲ ಪಡ್ಕೊಂಡಿರ್ತಾರೋ ಅವರು ಆ ಸಂಬಂಧ ಯಾವ ಬ್ಯಾಂಕಿಂದ ಅಥವಾ ಸೊಸೈಟಿ ಅಥವಾ ಸಹಕಾರಿ ಸಂಘಗಳಿಂದ ಸಾಲ ಪಡ್ಕೊಂಡಿರ್ತಾರೋ ಅಲ್ಲಿ ಅದನ್ನು ಕಟ್ಟಾಗತ್ತೆ, ಅವ್ರದ್ದು ಏನು ವಿಮಾ ಕಂತೇನಿದೆ ಅದು ಅಲ್ಲಿ ಕಟ್ಟಾಗತ್ತೆ. ಇನ್ನು ಯಾರು ಸಾಲ ಪಡೆಯದೇ ರೈತರು ಇರ್ಬೋದು ಅವರು ಎಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಸಾರ್ವಜನಿಕ ಇದು ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಕೇಂದ್ರ ಅಲ್ಲಿ ಅದನ್ನು ಅವರು ವಿಮಾ ಕಂತನ್ನು ಪೇ ಮಾಡ್ಬೋದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಎಕರೆಗೆ ವಿಮಾ ಕಂತು 611.91 ರುಪೀಸ್ ಅಂತಿದೆ, 612 ರುಪೀಸ್ ಆಗತ್ತೆ ಒಂದು ಎಕರೆಗೆ. ಇದು ರೈತರ ಷೇರು ಅಂದರೆ 2% ಮಾತ್ರ ಕಟ್ಟಬೇಕಾಗತ್ತೆ ಭತ್ತಕ್ಕೆ. ಇನ್ನು ಟೋಟಲ್ ವಿಮಾ ಪ್ರೀಮಿಯಂ ಮೊತ್ತ ಇರುವಂಥದ್ದು 4.01%. ಆ 4.01%ಅಲ್ಲಿ 2% ರೈತರು ಕಟ್ಟಬೇಕು, 1.01% ಕೇಂದ್ರ ಸರ್ಕಾರದ ಪಾಲು, 1.01% ರಾಜ್ಯ ಸರ್ಕಾರದ ಪಾಲು. ಅಂದರೆ ಸುಮಾರು 309 ರೂಪಾಯಿಯಷ್ಟು ಕೇಂದ್ರದಿರತ್ತೆ, 309 ರೂಪಾಯಿಯಷ್ಟು ರಾಜ್ಯದಿರತ್ತೆ. ಇದು ಏನು ಸಹಾಯಧನ ರೈತರಿಗೆ ಸಿಗುವಂಥದ್ದು, ರೈತರು ಕಟ್ಟುವಂಥದ್ದು 611 ರೂಪಾಯಿ ಮಾತ್ರ.
3: ಸರ್, ಈಗ ಈ ಒಂದು ಕಂತುಗಳ ನೋಂದಣಿಗಳಿರ್ಬೋದು ಅಥವಾ ಪ್ರೀಮಿಯಂ ದರಗಳ ಬಗ್ಗೆ ತಾವು ಹೇಳಿದ್ರಿ, ಈಗ ಯಾವೆಲ್ಲ ಬೆಳೆಗಳಿಗೆ ಈ ವ್ಯಾಪ್ತಿಗೆ ಒಳಪಡ್ತದೆ, ಅಂದರೆ ವಾಣಿಜ್ಯ ಮತ್ತು ಅಥವಾ ತೋಟಗಾರಿಕೆ ಯಾವೆಲ್ಲ ಬೆಳೆಗಳಿಗೆ ಈ ವಿಮಾ ಪಾಲಿಸಿಗಳು ಇದೆ ಅಂತೇಳಿ?
4: ಇಲ್ಲಿ ಎರಡು ಬರುತ್ತೆ, ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದು ಕೃಷಿ ಬೆಳೆಗಳಿಗೆ ಮಾತ್ರ ಬರುತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಏನು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಅದು ಅವ್ರ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಭತ್ತಕ್ಕೆ ಮಾತ್ರ ತಾವು ಇಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಉಳಿದದ್ದು ಬೇರೆ ನಿಮ್ಮದು ಕಾಳುಮೆಣಸು ಅಡಿಕೆಯದ್ದು ಅದು ತೋಟಗಾರಿಕೆ ಇಲಾಖೆಗೆ ಬರುತ್ತೆ, ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಇರುತ್ತೆ.
3: ಸರ್, ಈಗ ಬೆಳೆ ವಿಮೆಗಳನ್ನು ಮಾಡಿಸ್ಕೊಳ್ಬೇಕಾದ್ರೆ ಪ್ರಮುಖವಾದಂತಹ ದಾಖಲೆಗಳು ಯಾವುದೆಲ್ಲ?
4: ದಾಖಲೆ ಅಂದ್ರೆ ಮುಖ್ಯವಾಗಿರ್ಬೋದು ಪಹಣಿ ಪತ್ರ, ನಾವೊಂದು RTC ಅಂತ ಹೇಳ್ತೀವಿ, ಬ್ಯಾಂಕ್ ಅಕೌಂಟ್ ಬುಕ್ ಪಾಸ್ಬುಕ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಬೆಳೆ ದೃಢೀಕರಣ. ಇದು ಬೆಳೆ ದೃಢೀಕರಣ ಕಂದಾಯ ಇಲಾಖೆಯಲ್ಲಿ ಸಿಗತ್ತೆ, ಅದನ್ನು ಅವರು ಪಡ್ಕೊಂಡು ಈ ಒಂದು ಇದಕ್ಕೆ ಕ್ರಾಪ್ ಇನ್ಶೂರೆನ್ಸ್ಗೆ ಎನ್ರೋಲ್ ಮಾಡ್ಕೊಳ್ಬಹುದು.
3: ಸರ್, ಕರ್ನಾಟಕ ರೈತ ಸುರಕ್ಷಾ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅನುಷ್ಠಾನಗಳಿರ್ಬೋದು ಅಥವಾ ಇದರ ಒಂದು ಸಾಧಕಗಳು ಹೇಗಿದೆ ಅಂತೇಳಿ?
4: ಈಗ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂಥದ್ದು ಪ್ರಮುಖ ಬೆಳೆ ಅಂದರೆ ಭತ್ತ. ಬೆಳೆ ವಿಮೆ ಇರುವಂಥದ್ದು ಸಹ ಮಳೆಯಾಶ್ರಿತ ಭತ್ತಕ್ಕೆ ಮಾತ್ರ ರೈತರು ಬೆಳೆ ವಿಮೆನ ಮಾಡಿಸ್ಕೊಳ್ಬೋದು. ಮತ್ತು ಇಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಬೆಳೆ ತುಂಬ ಕಡಿಮೆ ಇದೆ, ನಮಗೆ ಇರುವಂಥದ್ದು ಸುಮಾರು 10,000 ಹೆಕ್ಟರ್ ಮಾತ್ರ. ಇದು ಮುಖ್ಯವಾಗಿ ಮಂಗಳೂರು, ಮುಲ್ಕಿ, ಈ ಮೂಡುಬಿದ್ರೆ, ಬಂಟ್ವಾಳ, ಬೆಳತಂಗಡಿ ಈ ತಾಲೂಕಿನಲ್ಲಿ ಜಾಸ್ತಿ ಭತ್ತ ಇರುವುದರಿಂದ ಭತ್ತಕ್ಕೆ ಸ್ವಲ್ಪ ಇನ್ಶೂರೆನ್ಸ್ ರೈತರ ಆಸಕ್ತಿ ತುಂಬ ಕಡಿಮೆ. ಮತ್ತು ಇಲ್ಲಿ ಏನಿದೆ ಅಂದರೆ ಈಗ ಬೆಳೆ ಸಾಲ ಪಡೆದ ರೈತರು ಸಹ ಬೆಳೆ ಸಾಲವನ್ನು ಅವರು ಭತ್ತಕ್ಕಿಂತ ಅಡಿಕೆಗೆ ಜಾಸ್ತಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಡಿಕೆಗೆ 1 ಎಕರೆಗೆ 150,000 ಕೃಷಿ ಸಾಲ ಸಿಗತ್ತೆ, ಭತ್ತಕ್ಕೆ 1 ಎಕರೆಗೆ 30,000 ಸಿಗತ್ತೆ. ಹಾಗಾಗಿ ಇಲ್ಲಿನ ರೈತರು ಏನಿದ್ದಾರೆ ಅಂದರೆ ಅಡಿಕೆಗೆ ಜಾಸ್ತಿ ಒಲವನ್ನು ತೋರಿಸಿರೋದ್ರಿಂದ ಅಡಿಕೆಗೆ ಜಾಸ್ತಿ ಬೆಳೆ ವಿಮೆ ಎನ್ರೋಲ್ಮೆಂಟ್ ಆಗತ್ತೆ. ಮತ್ತು ಪರಿಹಾರನೂ ಸಹ ನಾವು ಭತ್ತಕ್ಕೆ ಕಂಪೇರ್ ಮಾಡಿದರೆ ಅಡಿಕೆಗೆ ಹೆಚ್ಚು ಪರಿಹಾರ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಭತ್ತಕ್ಕೆ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ.
2: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡ 6.7% ಏರಿಕೆ. ಹಣದುಬ್ಬರ ಇಳಿಕೆ, ಆರ್ಬಿಐ ಅಂದಾಜು, ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಇಶಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳು ಮತ್ತು ಅನಿಶ್ಚಿತತೆಗಳ ನಡುವೆಯೂ ಭಾರತದ ಆರ್ಥಿಕತೆಯು ದೃಢವಾದ ದೇಶೀಯ ಬೇಡಿಕೆಯ ಬಲದಿಂದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಆರ್ಥಿಕತೆಯಾಗಿ ಮುನ್ನಡೆಯುತ್ತಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ದೇಶದ ಆರ್ಥಿಕತೆಯು ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸು ನೀತಿ ಸಮಿತಿಯ ತೀರ್ಮಾನಗಳನ್ನು ಪ್ರಕಟಿಸಿದ ಗವರ್ನರ್ 2026-27 ಹಣಕಾಸು ವರ್ಷದ ನೈಜ ಜಿಡಿಪಿ ಪ್ರಗತಿ ಅಂದಾಜನ್ನು ಶೇಕಡ 6.7% ಹೆಚ್ಚಿಸಲಾಗಿದೆ ಎಂದು ಪ್ರಕಟಿಸಿದರು. ಪ್ರಮುಖ ಬಡ್ಡಿದರವಾದ ರೆಪೋ ದರವನ್ನು ಶೇಕಡ 5.25% ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲು ಆರ್ಬಿಐ ತೀರ್ಮಾನಿಸಿದ್ದು ತನ್ನ ತಟಸ್ಥ ನೀತಿಯನ್ನು ಮುಂದುವರಿಸಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷವು ಪ್ರಮುಖ ವ್ಯಾಪಾರ ಮಾರ್ಗಗಳ ಮೇಲೆ ಪರಿಣಾಮ ಬೀರುತ್ತಿದ್ದು ಜಾಗತಿಕ ಆರ್ಥಿಕತೆಗೆ ಸವಾಲಾಗಿ ಪರಿಣಮಿಸಿದೆ. ಆದರೂ ಚಿಲ್ಲರೆ ಹಣದುಬ್ಬರದ ಅಂದಾಜನ್ನು ಶೇಕಡ 5.1% ಶೇಕಡ 5% ಇಳಿಕೆ ಮಾಡಲಾಗಿದೆ. ದೃಢವಾದ ರಫ್ತು ವಹಿವಾಟು, ಸ್ಥಿರ ಹೂಡಿಕೆ ಚಟುವಟಿಕೆಗಳು ಹಾಗೂ ಪೂರೈಕೆ ಸರಪಳಿಯ ಸುಧಾರಣೆಯು ದೇಶದ ಆರ್ಥಿಕ ಬುನಾದಿಯನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಆರ್ಬಿಐ ವಿಶ್ವಾಸ ವ್ಯಕ್ತಪಡಿಸಿದೆ. ವಿರೋಧ ಪಕ್ಷಗಳ ಸಂಸದರ ತೀವ್ರ ಗದ್ದಲ ಹಾಗೂ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ವಾರದ ಸತತ 3ನೇ ದಿನವೂ ಪ್ರಶ್ನೋತ್ತರ ವೇಳೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದವು. ಸಭೆಯ ಘನತೆಯನ್ನು ಕಾಯ್ದುಕೊಳ್ಳುವಂತೆ ಹಾಗೂ ಸದನದಲ್ಲಿ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸದನದಲ್ಲಿ ವಿನಂತಿಸಿಕೊಂಡರು. ನಂತರವೂ ಗದ್ದಲ ಶಮನಗೊಳ್ಳದಿದ್ದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮ ಹಾಗೂ ರಾಮಮಂದಿರ ದೇಣಿಗೆ ಕಳವು ಆರೋಪಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸತತ ಅಡೆತಡೆಗಳು ಎದುರಾಗುತ್ತಿವೆ. ರಾಜ್ಯಸಭೆಯಲ್ಲೂ ವಿರೋಧ ಪಕ್ಷಗಳ ಸಂಸದರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿಪಕ್ಷಗಳ ಗದ್ದಲದ ನಡುವೆಯೇ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಕಲಾಪದ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಬಿಜೆಪಿ ಸಂಸದ ಸತ್ಪಾಲ್ ಶರ್ಮಾ ಮಾತನಾಡಿ, ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿರುವುದನ್ನು ಸ್ಮರಿಸಿದರು. ಇಂದು ಜಮ್ಮು ಮತ್ತು ಕಾಶ್ಮೀರದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ಇತಿಹಾಸದಲ್ಲೇ ಐತಿಹಾಸಿಕ ದಿನವಾಗಿದೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಹಾದಿಯಲ್ಲಿ ನಡೆಸಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಹರಿಯಾಣದ ಬಿಜೆಪಿ ಸಂಸದ ಸಂಜಯ್ ಭಾಟಿಯಾ ಮಾತನಾಡಿ, ಭಾರತದ ಪ್ರಥಮ ಹಾಗೂ ಏಷ್ಯಾದ ಮೊದಲ ಮತ್ತು ವಿಶ್ವದಲ್ಲೇ ಅತ್ಯಂತ ಉದ್ದದ ಹೈಡ್ರೋಜನ್ ರೈಲನ್ನು ಹರಿಯಾಣಕ್ಕೆ ನೀಡಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಮೊದಲಿಗೆ 12 ಗಂಟೆಗೆ, ನಂತರ 2 ಗಂಟೆಗೆ ಸದನದ ಕಲಾಪವನ್ನು ಮುಂದೂಡಲಾಯಿತು. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ಪೊಲೀಸ್ ಕ್ರಮ ಹಾಗೂ ಅಯೋಧ್ಯೆ ರಾಮಮಂದಿರದ ದೇಣಿಗೆ ಅಕ್ರಮ ಆರೋಪಗಳನ್ನು ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ವಿಪಕ್ಷ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರಸಕ್ತ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸದರೊಂದಿಗಿನ ಸಂಪರ್ಕ ವೃದ್ಧಿಸುವ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಅಧಿಕೃತ ನಿವಾಸದಲ್ಲಿ ಭಾರತೀಯ ಜನತಾ ಪಕ್ಷದ 37 ಸಂಸದರೊಂದಿಗೆ ಉಪಹಾರಕೂಟ ಹಾಗೂ ಸೌಹಾರ್ದಯುತ ಸಭೆ ನಡೆಸಿದರು. ಸಂಸತ್ ಅಧಿವೇಶನಗಳ ಸಂದರ್ಭದಲ್ಲಿ ಪಕ್ಷದ ಸಂಸದರ ವಿವಿಧ ಗುಂಪುಗಳೊಂದಿಗೆ ಮಾತುಕತೆ ನಡೆಸಿ ಸರ್ಕಾರದ ಆಡಳಿತ ಸಂಸದೀಯ ವಿಷಯಗಳು ಹಾಗೂ ಸಂಸದರ ಕ್ಷೇತ್ರಗಳ ಸ್ಥಿತಿಗತಿಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುವ ತಮ್ಮ ನಿರಂತರ ಅಭ್ಯಾಸದ ಭಾಗವಾಗಿ ಪ್ರಧಾನಿಯವರು ಈ ಸಭೆ ಆಯೋಜಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತಿದ್ದ ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿವೆ. 2019 ಇದೇ ದಿನದಂದು ಭಾರತದ ಸಂಸತ್ತು ಈ ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಅಂದಿನ ಜಮ್ಮು ಕಾಶ್ಮೀರ ರಾಜ್ಯಕ್ಕಿದ್ದ ವಿಶೇಷ ನಿಬಂಧನೆಗಳನ್ನು ಹಿಂಪಡೆದಿತ್ತು. ಸಂವಿಧಾನದ 370ನೇ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಭಾರತದಲ್ಲೇ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿದ್ದ ಏಕೈಕ ರಾಜ್ಯ ಜಮ್ಮು ಮತ್ತು ಕಾಶ್ಮೀರವಾಗಿತ್ತು. ರಾಜ್ಯಕ್ಕೆ ಪ್ರತ್ಯೇಕ ಸ್ವಾಯತ್ತತೆಯನ್ನು ನೀಡಿದ್ದ ಈ ಕಾಯ್ದೆಯನ್ನು ರದ್ದುಗೊಳಿಸಿದ ನಂತರ ದೇಶದ ಎಲ್ಲಾ ಕೇಂದ್ರ ಕಾಯ್ದೆಗಳು ಹಾಗೂ ಸರ್ಕಾರದ ಕಲ್ಯಾಣ ಯೋಜನೆಗಳು ಜಮ್ಮು ಕಾಶ್ಮೀರದಲ್ಲಿಯೂ ಯಥಾವತ್ತಾಗಿ ಜಾರಿಗೆ ಬಂದಿವೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದ ಹೂಡಿಕೆಗಳನ್ನು ಆಕರ್ಷಿಸಲು ಹಾದಿ ಮಾಡಿಕೊಟ್ಟಿದ್ದು ಆರ್ಥಿಕ ಅಭಿವೃದ್ಧಿಯ ಸಾಮರ್ಥ್ಯವನ್ನು ಗಣನೀಯವಾಗಿ ವೃದ್ಧಿಸಿದೆ. ಹೆಚ್ಚುತ್ತಿರುವ ಹೂಡಿಕೆಗಳಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದ್ದು ಸಾಮಾಜಿಕ ಹಾಗೂ ಆರ್ಥಿಕ ಮೂಲಸೌಕರ್ಯಗಳು ಮತ್ತಷ್ಟು ಬಲಗೊಳ್ಳುತ್ತಿವೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು 7 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಈ 7 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಜನರ ಜೀವನದಲ್ಲಿ ವ್ಯಾಪಕ ಬದಲಾವಣೆಗಳು ಕಂಡುಬಂದಿವೆ ಎಂದು ತಿಳಿಸಿದ್ದಾರೆ. ಎರಡೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳು ವಿಸ್ತರಣೆಯಾಗಿದ್ದು ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಗಣನೀಯವಾಗಿ ವೃದ್ಧಿಸಿವೆ ಎಂದು ಉಲ್ಲೇಖಿಸಿದ್ದಾರೆ. ದಶಕಗಳಿಂದ ಮೂಲಭೂತ ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗಿದ್ದ ಮಹಿಳೆಯರು, ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಸಂವಿಧಾನದ ಸಂಪೂರ್ಣ ಜಾರಿಯೊಂದಿಗೆ ಇಂದು ಸಶಕ್ತಗೊಂಡಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕರ್ನಾಟಕದ ಯಾದಗಿರಿಯ ಬಡಿಯಾಳ ಕೈಗಾರಿಕಾ ಪ್ರದೇಶದ ಔಷಧ ತಯಾರಿಕಾ ಘಟಕದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ವಿಷಕಾರಿ ರಾಸಾಯನಿಕ ಅನಿಲ ಸೋರಿಕೆಯಿಂದಾಗಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ತೀವ್ರ ಅಸ್ವಸ್ಥಗೊಂಡಿರುವ ಮತ್ತಿಬ್ಬರು ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ರಾಯಚೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಕಾರ್ಮಿಕರನ್ನು ಮಧ್ಯಪ್ರದೇಶ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಮೂಲದವರೆಂದು ಗುರುತಿಸಲಾಗಿದೆ. ಘಟಕದ ಪೈಪ್ಲೈನ್ನಲ್ಲಿ ಉಂಟಾದ ಸಲ್ಫರ್ ಆಕ್ಸೈಡ್ ಅನಿಲ ಸೋರಿಕೆಯನ್ನು ಉಸಿರಾಡಿದ್ದೇ ಈ ಸಾವುಗಳಿಗೆ ಕಾರಣ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡವೆ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಇಶಾರಾಣಿ ಬರುವ ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಅವರು ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. 32ರ ಘಟ್ಟದ ಪಂದ್ಯದಲ್ಲಿ ಭಾರತದ ಇಶಾರಾಣಿ ಬರುವ ದಕ್ಷಿಣ ಕೊರಿಯಾದ ಲಿಸೋಹಿ ವಿರುದ್ಧ 21-18, 15-21, 21-7 ಸೆಟ್ಗಳ ಅಂತರದಲ್ಲಿ ಗೆದ್ದು ಶುಭಾರಂಭ ಮಾಡಿದರು. ಇನ್ನೊಂದೆಡೆ ತಾನ್ವಿ ಶರ್ಮಾ ಚೀನಾದ ಆನ್ಚಿ ಯುವಾನ್ ಅವರನ್ನು

21-16, 21-15 ನೇರ ಸೆಟ್ಗಳಲ್ಲಿ ಮಣಿಸಿದರೆ ಶ್ರೇಯಾಂಶಿ ವಾಲಿಶೆಟ್ಟಿ ಚೀನಾ ತೈಪೇಯ ಯುಪೋ ಪೈ ವಿರುದ್ಧ 21-15, 21-14 ಅಂತರದಲ್ಲಿ ಜಯಗಳಿಸಿದರು. ಇಂದು ನಡೆಯಲಿರುವ ಇತರ ಪಂದ್ಯಗಳಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಲ್ವಿಕಾ ಬಾನ್ಸೋಡ್ ಹಾಗೂ ಆಕರ್ಷಿ ಕಶ್ಯಪ್ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್, ಕಿರಣ್ ಜಾರ್ಜ್, ರೌನಕ್ ಚೌಹಾಣ್, ಸನೀತ್ ದಯಾನಂದ್ ಮತ್ತು ತರುಣ್ ಮನ್ನೇಪಲ್ಲಿ ಇಂದು ಸ್ಪರ್ಧೆಗಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡ 6.7 ಏರಿಕೆ, ಹಣದುಬ್ಬರ ಇಳಿಕೆ ಆರ್ಬಿಐ ಅಂದಾಜು, ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಐಷಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ.

0: ಸಮಯ ಸರಿಯಾಗಿ 1:21:51. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಾಗರ್ ಅವರು ಹಾಡಿರುವಂತಹ ರಂಗಸ್ಥಳ ಚಿತ್ರದ ಗೀತೆ. ಗೀತೆಯ ರಚನೆ ಆಜಾದ್ ವರದರಾಜ್, ಸಂಗೀತ ದೇವಿಶ್ರೀ ಪ್ರಸಾದ್.

ಇನ್ನು ಮುಂದೆ ಕೇಳಿ ಎಲ್ ಎನ್ ಶಾಸ್ತ್ರಿ ಅವರು ಹಾಡಿರುವಂತಹ 2017 ತೆರೆ ಕಂಡಂತಹ ಯುಗಪುರುಷ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಧನ್ಪಾಲ್ ಸಿಂಗ್ ರಜಪೂತ್ ಅವರ ಸಂಗೀತವಿದೆ.

0: ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ದುಷ್ಟಬುದ್ಧಿಯ ಸೇವಕರು ಚಂದ್ರಹಾಸನ 6ನೇ ಬೆರಳನ್ನ ಕತ್ತರಿಸಿ ತೆಗೆದುಕೊಂಡು ಹೋಗ್ತಾರೆ. ಕಾಡಲ್ಲಿ ಚಂದ್ರಹಾಸ ಒಬ್ಬನನ್ನೇ ಬಿಟ್ಟು ಹೋಗಿರ್ತಾರೆ. ಬಾಲಕ ಆತಂಕ ಅಳುಕು ಎಲ್ಲ ಇರ್ತದೆ. ತನ್ನ ಬಾಯೊಳಗೆ ಇಟ್ಕೊಂಡಿದ್ದಂತಹ ಸಾಲಿಗ್ರಾಮ ಒಂದೇ ಆಧಾರ. ಆ ದುಂಡಾಗಿರ್ತಕ್ಕಂತಹ ಸಾಲಿಗ್ರಾಮದ ಪ್ರಭಾವ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಸ್ತೋತ್ರ ಮಾಡ್ತಾ ಇರ್ತಾನೆ, ಶ್ರೀಹರಿ ಕೃಷ್ಣ ಕಮಲಾಕ್ಷ ಅಂತ ಹೇಳಿ. ಆ ಸ್ತೋತ್ರದ ಪ್ರಭಾವದಿಂದ ಆ ಘಾತಕರು ನನ್ನ ಮೇಲೆ ದಯೆಗೈದಿದ್ದಾರೆ. ಕೇವಲ ನನ್ನ 6ನೇ ಬೆರಳನ್ನು ಕತ್ತರಿಸ್ಕೊಂಡು ಹೋಗಿ ಜೀವವನ್ನು ಉಳಿಸಿದ್ದಾರೆ. ಹಾಗಾಗಿ ಈ ಜೀವವನ್ನು ಉಳಿಸಿರ್ತಕ್ಕಂತಹ ರೀತಿಯನ್ನು ಕಂಡು ನಾರದರು ಹೇಳ್ತಾರೆ, ಅರ್ಜುನ ನಿನ್ನ ಗೆಳೆಯ ಶ್ರೀಕೃಷ್ಣ ಅವನನ್ನು ಮರೆ ಹೊಕ್ಕಂತಹ ಜೀವಿಗಳಿಗೆ ನೋವು ಅನ್ನುವಂಥದ್ದುಂಟೆ ಅಂತ ಹೇಳಿ ಅರ್ಜುನನನ್ನೇ ಕೇಳಿ ನಾರದರು ಈ ಕಥೆಯನ್ನು ವಿಶೇಷವಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ.
4: ಬಾಸಿ

0: ಮತ್ತೆ
1: ಪಶುಘಾತಕರು ಆರನೇ ಬೆರಳನ್ನ ಕತ್ತರಿಸಿದ್ರಿಂದ ರಕ್ತ ಸುರಿತನೇ ಇರುತ್ತೆ. ಅರಣ್ಯ ಮಧ್ಯದಲ್ಲಿ ಏಕಾಂಗಿ ಆಗಿರ್ತಾನೆ ಚಂದ್ರಹಾಸ. ಅವನನ್ನು ಆರೈಕೆ ಮಾಡುವಂಥವ್ರು ಯಾರೂ ಮನುಷ್ಯರು ಅಲ್ಲಿರೋದಿಲ್ಲ. ಆದರೆ ಕವಿ ಪ್ರಕೃತಿಯನ್ನು ಒಂದು ಜೀವಂತ ಪಾತ್ರವಾಗಿ ವಿಶೇಷವಾಗಿ ಎರಡು ಕಡೆ ದುಡಿಸ್ಕೊಂಡಿದ್ದಾನೆ. ಒಂದು, ರಾಮನ ಮಾತಿನಂತೆ ಲಕ್ಷ್ಮಣ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಅತ್ಯಂತ ದುಃಖಿತಳಾಗಿರ್ತಕ್ಕಂತಹ ಸೀತೆಯನ್ನು ಪಶುಗಳು ಪಕ್ಷಿಗಳು ಹೇಗೆ ಸಂತೈಸಿದವು ಅನ್ನುವಂಥ ಭಾಗದಲ್ಲಿ. ಮತ್ತೊಂದು, ಏಕಾಂಗಿಯಾಗಿರ್ತಕ್ಕಂಥ ಚಂದ್ರಹಾಸನಿಗೆ ಈ ಪಶು ಪಕ್ಷಿಗಳು ಹೇಗೆ ಆರೈಕೆ ಮಾಡಿದ್ವು ಅಂತೇಳಿ. ನೋವಿನಿಂದ ಬಳಲ್ತಾ ಇದ್ದಂತಹ ಈ ಮಗು ಹರಿ ಹರಿ ಅಂತ ಹೇಳಿ ಅಳ್ತಾ ಇರುತ್ತೆ, ಕಣ್ಣೀರು ಸುರಿಸ್ತಾ ಇರುತ್ತೆ. ಅದನ್ನು ಕಂಡಂತಹ ಆ ಅರಣ್ಯ ಪ್ರದೇಶದಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳು ತೀವ್ರ ದುಃಖಕ್ಕೆ ಒಳಗಾಗ್ತವೆ. ತಮ್ಮ ಹಸಿವು ಬಾಯಾರಿಕೆಗಳನ್ನೇ ಮರೆತು ಬಿಡ್ತವೆ. ಆ ಬಾಲಕನ ಮುಂದೆ ನಿಂತುಕೊಂಡು ಉಪಚರಿಸುವುದಕ್ಕೆ ಮುಂದಾಗ್ತವೆ. ಆ ಮಗುವನ್ನು ಸಂತೈಸ್ತವೆ. ಪಾರ್ಥ ಕೇಳು, ಭೂಮಿಯಲ್ಲಿ ದುಃಖಿತರನ್ನು ಕಂಡು ಮರುಗದಿರುವ ಮಾನವರು ಪಾಪಿಯಲ್ಲವೇ? ಕವಿಯ ವ್ಯಾಖ್ಯಾನ. ನಾರದರ ಕೇಳಿ ಈ ಮಾತನ್ನು ಹೇಳಿಸ್ತಾನೆ. ಭೂಮಿಯಲ್ಲಿ ಯಾರಿಗಾದರೂ

0: ಮತ್ತೆ
1: ಬಾಲಕ ಚಂದ್ರಹಾಸನಿಗೆ ಹೇಗೆ ಪ್ರಾಣಿಗಳು ಶುಶ್ರೂಷೆ ಮಾಡಿದ್ವು, ಒಂದೊಂದು ಪ್ರಾಣಿ ಒಂದೊಂದು ಪಕ್ಷಿಯೂ ಕೂಡ ಒಂದೊಂದು ಕರ್ತವ್ಯವನ್ನು ನಿರ್ವಹಿಸ್ತವೆ. ನವಿಲುಗಳು ತಮ್ಮ ವಿಸ್ತಾರವಾಗಿರ್ತಕ್ಕಂಥ ರೆಕ್ಕೆಯನ್ನು ಬಿಚ್ಚಿ ಕೊಡೆಯನ್ನು ಹಿಡಿದಂತಹ ರೀತಿಯಲ್ಲಿ ಬಿಸಿಲಿನಿಂದ ಅವನನ್ನು ರಕ್ಷಿಸ್ತವಂತೆ. ಹಂಸಗಳು ತಮ್ಮ ರೆಕ್ಕೆಯಿಂದ ಗಾಳಿಯನ್ನು ಬೀಸ್ತವಂತೆ. ಸಾರಸ ಪಕ್ಷಿಗಳು ನೀರನ್ನು ತಂದು ಅವನ ಮೇಲೆ ಚುಮುಕಿಸ್ತವಂತೆ. ಗಿಳಿಗಳು ತಮ್ಮ ಇಂಪಾದಂತಹ ಮೆಲ್ನುಡಿಗಳಿಂದ ಅವನ್ನು ಸಂತೈಸ್ತವಂತೆ. ಬಾಲಕನ ಅಳುವಿನ ಜೊತೆಗೆ ದುಂಬಿಗಳು ಜೇಂಕರಿಸುತ್ತಾ ತಾವೂ ಕೂಡ ಭಾಗಿಯಾದವಂತೆ. ಹೀಗೆ ಒಂದೊಂದು ಪ್ರಾಣಿಗಳೂ ಕೂಡ ಅವನನ್ನು ಸಂತೈಸ್ತವಂತೆ. ಕವಿ ಸೀತಾದೇವಿಯ ಪ್ರಸಂಗದಲ್ಲೂ ಕೂಡ ಇದನ್ನೇ ಬರೀತಾನೆ, ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ ಅನ್ನುವಂಥ ಮಾತನ್ನು. ಅದೇ ರೀತಿಯಲ್ಲಿ ಇಲ್ಲಿ ಹೊಟ್ಟೆ ಕಿಚ್ಚು ಪಡುವವರು ಇರುವ ಊರಿಗಿಂತ ಕಾಡೇ ಒಳ್ಳೆಯದು ಅನ್ನುವಂಥ ಮಾತನ್ನು ಚಂದ್ರಹಾಸನ ಒಂದು ಅನುಭವದ ರೀತಿಯಲ್ಲಿ ಇಲ್ಲಿ ಹೇಳ್ತಾನೆ.

ನಿರಂತರವಾಗಿ ಅಳುತ್ತಾ ಇರತಕ್ಕಂತಹ ಬಾಲಕನ ಮುಖವನ್ನು ನೋಡಿ ಹುಲ್ಲೆಗಳು ಕೂಡ ದುಃಖಕ್ಕೆ ಒಳಗಾಗ್ತವೆ. ಯಾವ ರೀತಿ ಒಳಗಾಗ್ತವಪ್ಪ ಅಂತಂದರೆ ವಿರಹ ವೇದನೆಯನ್ನೇ ಅನುಭವಿಸ್ತವೆ. ತಮ್ಮನ್ನು ಕಂಡು ಕಾಡಿಗೆ ಕಾಮಿಸಿ ಬರ್ತಾ ಇರತಕ್ಕಂತಹ, ತಮ್ಮ ವಾಹನಗಳನ್ನು ಹುಡುಕೊಂಡು ಬರ್ತಾ ಇರತಕ್ಕಂಥ ಹುಣ್ಣಿಮೆ ಚಂದ್ರನೇ ಬಂದನೆಂಬುವಂತೆ ಭಾವಿಸಿ ತಮ್ಮ ಒಡೆಯನನ್ನು ಬೇಡಿಕೊಳ್ಳುತ್ತಾ ಇದ್ದವೇನೋ ಎನ್ನುವಂತೆ ಮೆಲ್ಲ ಮೆಲ್ಲನೆ ಬಾಲಕನ ಬಳಿಗೆ ಹೋಗಿ ಅವು ಅವನ ಕಾಲು ಬೆರಳಿನಿಂದ ಬರ್ತಾ ಇರತಕ್ಕಂಥ ರಕ್ತವನ್ನು ತಮ್ಮ ತುದಿನಾಲಿಗೆಯಿಂದ ನೆಕ್ಕಿ ಅವನಿಗೆ ಲೇಹವನ್ನು ಲೇಪಿಸ್ತಾ ಇದ್ದುವಂತೆ, ಹಾಗೆ ಈ ಹುಲ್ಲೆಗಳೂ ಕೂಡ ಆ ಮಗುವಿನ ಅಳುವಿನಲ್ಲಿ ಅವನ ರಕ್ತದ ಸೋರುವಿಕೆಯಲ್ಲಿ ಆರೈಕೆಯನ್ನು ಮಾಡ್ತಾ ತಮ್ಮ ಒಂದು ಅನುಕಂಪವನ್ನು ತೋರಿಸ್ತವು.

ಬರ್ತಾ ಇದೆ. ಹಾವುಗಳು ನಿರಾಹಾರವಾಗಿದ್ದವೆ, ಚಿಪ್ಪಿರ್ತಕ್ಕಂಥ ಜಲಚರಗಳ ಪರಿಭ್ರಮಣೆ ಉಂಟಾಗಿದೆ, ಆನೆಗಳು ಚೀತ್ಕಾರವನ್ನು ಮಾಡ್ತಾ ಇದ್ದಾವೆ. ಇವೆಲ್ಲವೂ ಸೇರಿ ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲವೇನೋ, ಅಡಿ ಇಡೋದಕ್ಕೆ ಜಾಗ ಇಲ್ಲವೇನೋ ಅನ್ನುವಂತಹ ರೀತಿಯಲ್ಲಿ ನಿರ್ಜನವಾಗಿರ್ತಕ್ಕಂತಹ ಕಾಡು ದುಃಖದ ಮಡುವಿನಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಹೀಗೆ ರೋಧಿಸ್ತಾ ಇರತಕ್ಕಂಥ ಬಾಲಕನನ್ನು ಕಂಡು ಇಡೀ ಅರಣ್ಯ ಪ್ರತಿಕ್ರಿಯಿಸ್ತಾ ಇದೆ. ಎಲ್ಲ ಪ್ರಾಣಿ ಪಕ್ಷಿಗಳು ಆ ಮಗುವಿನ ಸುತ್ತುವರೆದು ತಮ್ಮ ದುಃಖವನ್ನು, ತಮ್ಮ ಸಮಾಧಾನದ ಮಾತುಗಳನ್ನು ಅದರ ಜೊತೆಗೆ ಜೋಡಿಸ್ತಾ ಒಂದಾಗಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದು.

0: ಕಾಣಿಸುತ್ತಿರುವಂತೆ ಕಾಣಿಸುತ್ತಿರ್ತದೋ.
1: ಇಲ್ಲಿ ಕೇವಲ ಚಂದ್ರಹಾಸನ ದುಃಖ ಅಲ್ಲ, ಇಡೀ ಅರಣ್ಯವೇ ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಕೋಗಿಲೆಯು ತನ್ನ ದೀರ್ಘ ಸ್ವರದಿಂದ ಆಲಾಪವನ್ನ ಮಾಡ್ತಾ ಇದೆ. ಪಾರಿವಾಳಗಳು ಕಲ್ಲನ್ನೇ ತಿಂತಾ ಇದ್ದಾವೆ. ಗೂಬೆಗಳ ಕಣ್ಣಿಗೆ ತೊಳಸು ಬಂದು ಹೋಗಿದೆ. ಕೊಕ್ಕರೆಗಳು ಮೌನವಾಗಿ ನಿಂತಿದ್ದಾವೆ. ವಿಸ್ಮಯ ಅನ್ನುವಂಥ ರೀತಿಯಲ್ಲಿ

0: ಕೋಲಾಹಲದ ಘೋಷಂ ಎಲ್ಲಿಯೂ ಕಿವಿಗಿಡಿದುದು ಆ ಮಹಾಕಾನನದೊಳು.
1: ಬಾಲಕನ ಅಳುವಿನ ಸಂದರ್ಭದಲ್ಲಿ ಆ ವನದೇವಿ ಗಾಳಿಯನ್ನ ಬೀಸ್ತಾಳಂತೆ. ಬೀಸಿದಂತಹ ಸಂದರ್ಭದಲ್ಲಿ ಬೋರೆಂದು ಮರ ಬಳ್ಳಿಗಳು ಕೂಡ ಗೋಳಿರ್ತವಂತೆ. ಕವಿ ಇಲ್ಲಿ ಪ್ರಕೃತಿಯ ಪ್ರತಿಯೊಂದು ಅಂಗಗಳೂ ಕೂಡ ಬಾಲಕ ಚಂದ್ರಹಾಸನ ದುಃಖದಲ್ಲಿ ಭಾಗಿಯಾದುವು ಅನ್ನೋದನ್ನು ತೋರಿಸ್ತಾನೆ. ಅಲ್ಲಿರ್ತಕ್ಕಂಥ ಪಶು ಪಕ್ಷಿಗಳು, ಗಿಡಮರಗಳು, ಅಷ್ಟೇ ಅಲ್ಲ ಅಗ್ನಿ, ಜಲ, ಭೂಮಿ, ಗಗನ, ವಾಯು, ಪಂಚಭೂತಗಳೂ ಕೂಡ ಗೋಳಾಡಿದ್ವಂತೆ. ಸೂರ್ಯ, ಚಂದ್ರ, ಅಷ್ಟದಿಕ್ಪಾಲಕರೂ ಕೂಡ ರೋಧಿಸಿದ್ರಂತೆ. ಅಡವಿಯಲ್ಲಿದ್ದಂಥ ಚರಾಚರಗಳು, ಜೀವಜಾಲಗಳು ಕೂಡ ಮರುಗುತ್ತಾ ನಿಂತ್ಕೊಂಡಿದ್ವಂತೆ. ಹೀಗೆ ಇಡೀ ಕಾಡು ಒಂದು ಕರುಣಾಸಾಗರದಲ್ಲಿ, ಆತಂಕದಲ್ಲಿ, ನೋವಿನಲ್ಲಿ ಮುಳುಗಿರುವಾಗ ಅಲ್ಲೊಂದು ಶಬ್ದ, ಕೋಲಾಹಲದ ಕೂಗು ಇಡೀ ಅರಣ್ಯವನ್ನು ಆ ಕೂಗು ಆವರಿಸ್ತು ಅಂತ ಹೇಳಿ ಕವಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇಲ್ಲಿ.
0: ದಿನಪನು ಪಟಳದಿಂದ ನೆಲೆಗೆಟ್ಟೋ ಪಲವು ರೂಪನೆ ತಾಳ್ದು ವನವಾಸ ದುರುತಪದ ಸಿದ್ಧಿ ಇಂ ಘನತೆ ಎಂ ಪಡೆದು ಮಿಗೆ ಪಗೆಯಾದ ಪಗಲಂ ತೊಲ

ಕವಿ ಪ್ರಕೃತಿಯ ಕ್ರೌರ್ಯವನ್ನು ಕೂಡ ಇಲ್ಲಿ ತೋರಿಸ್ತಾನೆ. ಕ್ರೌರ್ಯದಲ್ಲಿ ಮಾನವನ ಪಾತ್ರವೇ ವಿಶೇಷವಾಗಿರ್ತಕ್ಕಂಥದ್ದು. ಸೂರ್ಯನ ಬೆಳಕಿನಿಂದ ದೂರವಿದ್ದು ಹಲವು ರೂಪಗಳನ್ನು ತೋರುವ ಈ ಕಾಡಿನಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದು ಶತ್ರುವಾದ ಹಗಲನ್ನು ಹೋಗಲಾಡಿಸುವ ಕತ್ತಲೆಯೋ ಎಂಬಂತೆ ಆ ಕಪ್ಪು ಮೈಯುಳ್ಳಂತಹ ಬೇಟೆಗಾರರ ಸಮೂಹ ಬೇಟೆಗೆಂದು ಕಾಡಿಗೆ ಪ್ರವೇಶಿಸಿತು. ನೋಡಿ, ಇಲ್ಲಿವರೆಗೂ ಪ್ರಕೃತಿ ಅನುಕಂಪವನ್ನು ತೋರಿಸ್ತಾ ಇತ್ತು, ಕರುಣ ಸಾಗರದಲ್ಲಿ ಮುಳುಗಿ ಮೌನವನ್ನು ತಾಳಿತ್ತು. ಇಂತಹ ಸಂದರ್ಭದಲ್ಲಿ ಕತ್ತಲೆಯು ಆವರಿಸಿತು. ಕತ್ತಲೆಯ ಬಣ್ಣವನ್ನೇ ಉಳ್ಳಂತಹ ಬೇಟೆಗಾರರು ಕಾಡಿಗೆ ಬಂದರು. ಅತಿಶಯವಾಗಿರ್ತಕ್ಕಂತಹ ಅವರ ಅಬ್ಬರ ಬೊಬ್ಬಳಿಕೆಗಳು, ಆ ಕೂಗಿನೊಂದಿಗೆ ಜೀವಿಗಳ ಬೇಟೆಗಾಗಿ ಹಂತಕರ ಸಮೂಹವೇ ಕಾಡನ್ನು ಪ್ರವೇಶಿಸಿತು.

0: ಕಾರನದಳು ಏ ಬೇಳ್ವೆನು.
1: ಅಬ್ಬರದಿಂದ ಕೋಲಾಹಲದಿಂದ ಸಾಧನಗಳನ್ನು ಒಳಗೊಂಡಂತಹ ಆ ಬೇಟೆಗಾರರು ಹೇಗೆ ಆಕ್ರಮಿಸಿದರಪ್ಪ ಅರಣ್ಯವನ್ನು ಅಂತಂದರೆ, ಕಾಡಿನ ತಪ್ಪಲುಗಳಲ್ಲಿ ಮಂಜು ಕವಿದ ಕಪ್ಪನೆಯ ಬೆಟ್ಟಗಳಂತೆಯೇ ಬರುತ್ತಿದ್ದರು. ನಾಯಿಗಳ ಕೊರಳಿಗೆ ಹಾಕಿದಂತಹ ಸರಪಳಿಗಳನ್ನು ಹಿಡಿದು ಆ ಬೇಟರ ಪಡೆ ಕಾಡನ್ನು ಪ್ರವೇಶಿಸ್ತದೆ. ಆ ಸೊಪ್ಪು ತುಂಬಿದಂತಹ ಪೊದೆಗಳಲ್ಲಿ ಅಡಗಿದ್ದ ಪ್ರಾಣಿಗಳನ್ನು ತಮ್ಮ ಬಾಣಗಳು ಸೋವಿಗಳಿಂದ ಅವುಗಳನ್ನು ಅಲ್ಲಿಂದ ಹೊರಗಡೆ ಬರುವಂತೆ ಮಾಡ್ತಿದ್ರಂತೆ. ಅವುಗಳನ್ನು ತಮ್ಮ ಆಯುಧಗಳಿಂದ ಥೊಪ್ಪ ಥೊಪ್ಪೆಂದು ಕೊಲ್ಲುತ್ತಿದ್ರಂತೆ.
0: ಚಾಪ ಬಾಣಂಗಳೇತಕ್ಕೆ ಬೇಂಟೆಗೆ ಅಂಗಜನ ಚಾಪ ಬಾಣಂಗಳಿದ್ದವು ಎಂಬೊಲಿಹ.

0: ಸಲ್ಕೆ ಅವಕೆ ತಾವೆ ದೇಹಂಗಳೆನಲು.
1: ಕವಿ ಇಲ್ಲಿ ವಿಶೇಷವಾಗಿ ವರ್ಣಿಸ್ತಾ ಇದ್ದಾನೆ, ಬೇಟೆಯಾಡ್ತಾ ಇದ್ದಂತಹ ಪ್ರಾಣಿಗಳನ್ನು ಕೊಂದು ಕೆಡವ್ತಾ ಇರತಕ್ಕಂತಹ ಬೇಟೆಗಾರರು ಹೇಗೆ ತಮ್ಮ ಸರಸ ಸಲ್ಲಾಪದಲ್ಲಿ ತೊಡಗುವಂತಹ ಒಂದು ದೃಶ್ಯವನ್ನು ಕವಿ ತರ್ತಾನೆ. ಈ ಬೇಟೆಗೆ ಬರೀ ಬೇಟೆಗಾರರೇ ಬಂದಿರಲಿಲ್ಲ, ಬೇಡತಿಯರೂ ಕೂಡ ಬಂದಿದ್ರು ಅಂತ ಹೇಳಿ. ಬೇಟೆಗೆ ಅವ್ರು ಕೇಳ್ತಾರಂತೆ, ಬಿಲ್ಲು ಬಾಣಗಳೇಕೆ, ಪ್ರಾಣಿಗಳನ್ನು ಕೊಲ್ಲುವಂಥ ಆಯುಧಗಳೇಕೆ, ನಮ್ಮಲ್ಲಿಯೇ ಮನ್ಮಥನ ಬಾಣಗಳಿವೆ. ಅವರ ಕಣ್ಣೋಟದ ಬಾಣ ಇದೆಯಲ್ಲ, ಅದು ಪ್ರಾಣಿಗಳನ್ನು ಕೊಲ್ಲುವ ಆಯುಧಕ್ಕಿಂತಲೂ ಕೂಡ ತೀಕ್ಷ್ಣವಾಗಿರ್ತಕ್ಕಂಥದ್ದು. ಬಿಂಕದಿಂದ ತಮ್ಮ ಹುಬ್ಬನ್ನು ಆಡಿಸುತ್ತಾ ಚಂಚಲ ಮನಸ್ಸಿನ ಆ ಬೇಡತಿಯರು ತಮ್ಮ ತಮ್ಮ ಪ್ರಿಯಕರೊಡನೆ ಬಳಿಬಿಡದು ಬರುತ್ತಿದ್ದರು. ಆಗ ಸಲ್ಲಾಪದಿಂದ ಕೂಡಿದ ಅವರ ಸಿಂಹ ನಡು, ಅತ್ಯಂತ ಬಡವಾಗಿರ್ತಕ್ಕಂತಹ ಸ್ವಂಟ, ಹರಿಣಗಳ ಕಣ್ಣೋಟ, ಜಿಂಕೆಯ ರೀತಿಯಲ್ಲಿ ಅವರ ಕಣ್ಣೋಟ ಇತ್ತಂತೆ, ಗಜ ಗಮನದ ರೀತಿಯಲ್ಲಿ ಅವರು ನಡ್ಕೊಂಬರ್ತಾ ಇದ್ರಂತೆ, ಅವರ ಕೇಶರಾಶಿ ಚಮರಿಗಳ ಬಾಲದಂತಿತ್ತಂತೆ. ಇಂತಹ ಸೌಂದರ್ಯವತಿಯಾರಾಗಿರ್ತಕ್ಕಂತಹ ಬೇಡತಿಯರು ತಮ್ಮ ದೇಹವನ್ನು ಶೋಭಿಸುವ ರೀತಿಯಲ್ಲಿ ಅರಣ್ಯಕ್ಕೆ ಬೇಟೆಗಾರರ ಜೊತೆಯಲ್ಲಿ ಬರ್ತಾ ಇದ್ರು ಅನ್ನುವಂತಹ ದೃಶ್ಯ ಬಹಳ ವಿಶೇಷವಾಗಿ, ಆ ಬೇಡತಿಯರಲ್ಲೂ ಕೂಡ ಒಂದು ಶೃಂಗಾರವನ್ನು ಕಾಣ್ತಕ್ಕಂಥ ಕವಿಯ ಮನೋಭಾವ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಕಂಡು ಬರ್ತದೆ.
0: ಸೊಕ್ಕಾನೆಗಳ ಸೊಗಡನು ಉರ್ವ

ಬೇಟೆಗಾರರು ಅರಣ್ಯದಲ್ಲಿ ಎಲ್ಲ ಬಗೆಯ ಪ್ರಾಣಿಗಳನ್ನು ಕೂಡ ಕೊಲ್ತಾ ಇದ್ದಾರೆ. ಸಾಮಾನ್ಯವಾಗಿರ್ತಕ್ಕಂಥ ಪ್ರಾಣಿಗಳು ಬೇಟೆಯಾಡುವಂಥದ್ದು ಸಹಜ, ಆದರೆ ಅವರು ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ಅಲ್ಲಿ ಹುಡುಕ್ತಾ ಇದ್ದಾರೆ. ಮದಿಸಿದ ಆನೆಗಳ ಮದ ಜಲವಂತೆ, ಕಸ್ತೂರಿ ಮೃಗದ ಇಕ್ಕೆಗಳಂತೆ, ಪುಣುಗಿನ ಬೆಕ್ಕುಗಳ ಸುಗಂಧವನ್ನಂತೆ, ಈ ಮೂರು ವಸ್ತುಗಳನ್ನು ವಿಶೇಷವಾಗಿ ಅವು ಎಲ್ಲಿದ್ದಾವೆ ಎಲ್ಲಿದೆ ಅಂಥೇಳಿ ಎಲ್ಲ ಬೇಟೆಗಾರರು ಹುಡುಕ್ತಾ ಇದ್ರಂತೆ. ಅವರವರ ದೇಹದ ಪರಿಮಳಗಳಿಗೆ ಎಳೆದುಂಬಿಗಳ ಸಮೂಹದಂತೆ, ಎಳೆದುಂಬಿಗಳು ಗುಂಪು ಕಟ್ಟಿ ಬರುವಂತೆ ಅರಣ್ಯವನ್ನು ಆವರಿಸಿ ತಮ್ಮ ಕಣ್ಣಿಗೆ ದುಂಬಿಗಳ ಮೊತ್ತದಂತೆ ಅವರು ಕಾಣಿಸ್ತಾ ಇದ್ರು. ಇಡೀ ಬೇಟೆಗಾರರ ಸಮೂಹ ಹೇಗಿತ್ತಪ್ಪ ಅಂತಂದರೆ, ಅರಣ್ಯದಲ್ಲಿ ದುಂಬಿಗಳು ದಂಡಿನ ರೂಪದಲ್ಲಿ ಹೊರಟುವೆನೋ ಅನ್ನುವಂಥ ರೀತಿಯಲ್ಲಿ ಇಡೀ ಸಮೂಹ ಕಾಡಿಗೆ ಪ್ರವೇಶವಾಯಿತು.

0: ಪರಿದರ್ ಪುಳಿಂದರ್ ಅಂದು.
1: ಕಾಡಿನಲ್ಲಿ ಬೇಟೆಗಳು ಎಲ್ಲಿವೆ ಅಂತ ಹೇಳಿ ಗುರುತಿಸುವಂತಹ ಸೂಕ್ಷ್ಮತೆ ಯಾವುದಪ್ಪ ಅಂತಂದ್ರೆ ಅವುಗಳ ಜಾಡು. ಅವು ಎಲ್ಲಿ ಓಡಾಡಿದಾವೆ ಅಂತ ಹೇಳಿ ನೋಡಿಕೊಂಡು ಇಂಥ ಪ್ರಾಣಿ ಇಂತಹ ಕಡೆ ಅಡಗಿಕೊಂಡಿರಬಹುದು ಅಂತ ಹೇಳಿ ಬೇಟೆಗಾರರು ಗುರುತಿಸ್ತಾರಂತೆ. ಅರಣ್ಯದಲ್ಲಿ ಎಷ್ಟೋ ಪ್ರಾಣಿಗಳು ಓಡಾಡಿರ್ತವೆ, ಆದರೆ ಒಬ್ಬ ಸೂಕ್ಷ್ಮವಾದ ಅನುಭವಿ ಬೇಟೆಗಾರನಿಗೆ ಗೊತ್ತಾಗುತ್ತಂತೆ ಇದು ಯಾವ ಪ್ರಾಣಿ ಇಲ್ಲಿ ಹೋಗಿದೆ. ಅದಕ್ಕೆ ಒಬ್ಬ ಹೇಳ್ತಾನಂತೆ, ಇದು ಹಂದಿ ಕೆರೆದಿರ್ತಕ್ಕಂತಹ ಜಾಗ, ಈ ಜಾಗದಲ್ಲಿ ಹಂದಿ ಇದೆ, ಇಲ್ಲಿ ಆನೆಗಳು ಬಂದು ಹೋಗಿದ್ದಾವೆ, ಹಾಗಾಗಿ ಕೊಳ ಈ ರೀತಿ ಆಗಿದೆ. ಹುಲಿ ತನಗೆ ಬೇಕಾದಂಥ ಭಾಗವನ್ನು ತಿಂದು ಕೆಲವು ಭಾಗವನ್ನು ಬಿಟ್ಟು ಹೋಗಿರುತ್ತಂತೆ. ಅದು ಈ ಜಿಂಕೆಯ ಮೃಗದ ಮೆದುಳು ಇದು. ಈ ಕಡೆ ಸಿಂಹ ಆನೆಯ ಮೇಲೆ ಎರಗಿ ಅದರ ತಲೆಯ ಮೇಲಿದ್ದಂತಹ ಒಂದು ಮುತ್ತುಗಳನ್ನು ಉದುರಿಸಿದೆ, ಅದು ರಕ್ತ ಮೆತ್ಕೊಂಡಿದೆ. ಇದು ಕಾಡು ಕೋಣ ಉಜ್ಜಿಕೊಂಡು ಹೋಗಿರ್ತಕ್ಕಂತಹ ಮರದ ತೊಗಟೆ, ಇದು ನವಿಲು ಕಡಿದು ಹಾಕಿರ್ತಕ್ಕಂತಹ ಹಾವು. ಹೀಗೆ ಬೇಟೆಗಾರರು ಒಂದೊಂದು ಪ್ರದೇಶಕ್ಕೆ ಹೋದಾಗಲೂ ಕೂಡ ಜಿಂಕೆಗಳ ಹಿಂಡುಗಳನ್ನೂ ಒಳಗೊಂಡಂತೆ ಪ್ರತಿಯೊಂದು ಜಾಗವನ್ನು ಇಂತಿಂಥದೇ ಪ್ರಾಣಿ ಹೋಗಿದೆ, ಇಂತಿಂಥದೇ ಪ್ರಾಣಿ ಇಲ್ಲಿ ಬಂದಿದೆ, ಇಂತಿಂಥದೇ ಪ್ರಾಣಿ ಇದನ್ನು ಕೊಂದಿದೆ, ಇಂಥ ತಿಂದಿದೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಅವರು ಮೊದಲು ಗುರುತಿಸಿದ್ರಂತೆ.
0: ನಡೆ ಪಜ್ಜವಿಡೆ ಪಾಗು ತಡೆ ನಿಲ್ಲು ಜಡಿ ಬಬ್ಬೆಗುಡು ಪದರೊಳ್ ಅಡಗು ಕೈಗೆಡದೆ ಇರಿಸು ನಿಡು ಸರಳ ತುಡು ಕೆಲಕ್ಕೆ ಸಿಡಿಯದಿರ್ ಪಡೆ ಸಾಚು ತುಡುಕು ಮೊಗಸಡಗು ಮರಕ್ಕೆ ಅಡ ಅಡಗಿ ಪೊಯ್ದು ಅಡಿಕೋಲನ್ ಇಡು ಮುಂದುಗಡೆ ನಾಯ ಬಿಡು ಕೂಡೆ ಪಡಿ ತಳಿಸು ಸಡೆಯದಿರ್ ಕೆಡಪೆ ಎಂಬ ನುಡಿಗಳ್ ಅಡಿಗಡಿಗೆ ಕಿವಿಗಿಡಿದವು ಎಲ್ಲಡೆಯೊಳ್ ಇಂದು ಅಡವಿಯೊಳ್ ಕೊಡು ಪಸತು ಏನೇ.
1: ಪದ್ಯದಲ್ಲೂ ಕೂಡ ಗದ್ಯವನ್ನ ಕಾಣಿಸುವಷ್ಟು ಅಪ್ರತಿಮ ಕವಿ ಲಕ್ಷ್ಮೀಶ. ಅನುಭವಿ ಬೇಟೆಗಾರರು ಹೊಸದಾಗಿ ಬಂದಂತಹ ಬೇಟೆಗಾರರಿಗೆ ತಮ್ಮ ಸಹಚರರಿಗೆ ಆಜ್ಞೆಯನ್ನು ಮಾಡ್ತಿದ್ದಾರಂತೆ. ಇದು ಒಂದು ರೀತಿಯಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೋ ಅನ್ನುವಂಥ ರೀತಿಯಲ್ಲಿ ಕಾಣ್ತದಂತೆ. ಅವರ ಮಾತುಗಳೆಲ್ಲ ಹೇಗಿರುತ್ತೆ ಬೇಟೆಗಾರರ ಮಾತು ಅಂತಂದರೆ ಹೇಳ್ತಾ ಇದ್ದಾರಂತೆ, ನಡೆ ಹೆಜ್ಜೆ ಇಡು ಹೋಗು ತಡೆ ನಿಲ್ಲು ಜಡಿ ಬೊಬ್ಬೆ ಹಾಕು ಪೊದರೊಳು ಅಡಗು. ಎಂತಹ ಮಾತುಗಳು ನೋಡಿ, ಮುಂದಕ್ಕೆ ಹೋಗು ಹೆಜ್ಜೆ ಹಾಕು ಹೋಗು, ಧೈರ್ಯವನ್ನು ತುಂಬುವಂಥ ಆತ್ಮವಿಶ್ವಾಸವನ್ನು ತುಂಬುವಂಥ ಬೇಟೆಗೆ ಅರ್ಪಿಸಿಕೊಳ್ಳುವಂಥ ರೀತಿಯಲ್ಲಿ ಹೇಳ್ತಾ ಪೊದರೊಳಗೆ ಅಡಗು, ಯಾವ್ದಾದ್ರು ಪ್ರಾಣಿ ಬಂತು ಅಂತಂದರೆ ನಿನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೆ ಈ ಪೊದರೊಳಗಡೆ ಅಡಿಕ್ಕು, ಕೈಗೆ ಸಿಗದಿರುವುದನ್ನು ಬಾಣವನ್ನು ಬಿಡು, ಕೊಕ್ಕೆ ಇದ್ದರೆ ಅದರಿಂದ ಪಕ್ಕಕ್ಕೆ ಚಾಚು, ಆತುರದಿಂದ ಹಿಡಿ ಎದುರಿಸು ಮರೆಯಾಗು ಹೊಡೆ ಅಡಿಕೋಲನಿಡು ಮರ ಹತ್ತಿ ಪ್ರಯತ್ನಿಸು ಮುಂದೆ ನಾಯಿಗಳನ್ನು ಬಿಡು ಒಟ್ಟಿಗೆ ಹೊಡೆ ಸೆಟದು ನಿಲ್ಲು ಹಗ್ಗವನ್ನು ಕಟ್ಟು. ಈ ರೀತಿ ಅರಣ್ಯಕ್ಕೆ ಬಂದಂತಹ ಬೇಟೆಗಾರರು ಪ್ರಾಣಿಗಳನ್ನು ಹಿಡಿದು ಕೊಲ್ಲುವಂತಹ ತಮ್ಮ ಬೇಟೆಯಲ್ಲಿ ಯಶಸ್ವಿ ಆಗುವಂಥ ರೀತಿಯಲ್ಲಿ ತಾವು ರಕ್ಷಿಸಿಕೊಂಡು ಪ್ರಾಣಿಗಳನ್ನು ಬೇಟೆಯಾಡಬೇಕು. ಕವಿಗೆ ಒಂದು ಬೇಟೆಯ ಅನುಭವ ಕೂಡ ಎಷ್ಟು ವಿಶೇಷವಾಗಿತ್ತು, ಅದರ ಬಗ್ಗೆ ಎಷ್ಟು ಜ್ಞಾನ ಇತ್ತು ಅಂಥೇಳಿ ನಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ಮಾತುಗಳು ಕೂಡ ಎದುರುಗಡೆ ನಿಂತ್ಕೊಂಡು ಮತ್ತೊಬ್ಬ ಬೇಟೆಗಾರನಿಗೆ ಹೇಳ್ತಾ ಇದ್ದೇನೇನು ಅನ್ನುವಂಥ ರೀತಿಯಲ್ಲಿ ಕಿವಿಗೆ ಹಿಡಿದಂತಾಗುತ್ತಿತ್ತು. ಹೀಗೆ ಬೇಟೆಗಾರರು ಮಾತಾಡ್ಕೊಳ್ತಾ ಇದ್ರು.
0: ಒಪ್ಪಿದ ಊರದೇ

ಕೊಬ್ಬಿದ ಕೊರಳ ಸಣ್ಣ ಝಂಗೆಗಳ ಕೊಂಕುಗುರ ಮಡಿಗಿವಿಯ ಕಿಡಿಗಣ್ಗಳ ಹೆಬ್ಬಲ್ಲ ಬಿಡುವಾಯ.

0: ಕವಿ ಲಕ್ಷ್ಮೀಶ ಪ್ರಕೃತಿಯನ್ನು ವರ್ಣಿಸುವುದರಲ್ಲಿ ಮಹಾನಿಪುಣ. ಆದರೆ ಒಂದು ನಾಯಿಯೂ ಕೂಡ ಇಷ್ಟು ಸುಂದರವಾಗಿರ್ತದೆ, ಇಷ್ಟು ಭಯಂಕರವಾಗಿರ್ತದೆ, ಇಷ್ಟು ಚುರುಕಾಗಿರ್ತದೆ ಅಂತ ಹೇಳಿ ವರ್ಣಿಸಿರೋದು ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಇನ್ನೆಲ್ಲೂ ಇಲ್ಲ. ಆ ಬೇಟೆಗಾರರ ನಾಯಿಗಳು ಹೇಗಿದ್ವಪ್ಪ ಅಂತನ್ನೋದನ್ನೇ ನಮ್ಮ ಮುಂದೆ ಒಂದು ಶಬ್ದ ಚಿತ್ರವನ್ನು ಇಡ್ತಾ ಇದ್ದಾನೆ. ಉಬ್ಬಿದ ಎದೆ, ಎತ್ತರವಾದ ದೇಹ, ಬಾಗಿದ ಬೆನ್ನು, ಹರಡಿದ ನಿತಂಬ, ನಿಗುರಿದ ಬಾಲ, ಪುಷ್ಟವಾಗಿ ಬೆಳೆದು ಕೊಬ್ಬಿನಿಂದ ಬೆಳೆದ ಕೊರಳು, ಸಣ್ಣ ಕೆಳತೊಡೆ, ಚೂಪಾದ ಉಗುರು, ಮಡಿಕೆಯಾದ ಕಿವಿ, ಕೆಂಪಾದ ಕಣ್ಣುಗಳು, ಕೋರೆ ಹಲ್ಲುಗಳು, ಬಿಟ್ಟ ಬಾಯ್, ಜೋಲಾಡುವ ಕೆನ್ನಾಲಿಗೆ, ಕೊಬ್ಬಿದ ನಾಯಿಗಳು. ಅವರು ಸರಪಳಿಯನ್ನು ಹಾಕ್ಕೊಂಡು ಹಿಡ್ಕೊಂಬಂದಿದ್ದಾರೆ. ಆ ಬಂಧನದಿಂದ ಬಿಟ್ಟ ತಕ್ಷಣ ಒಂದೇ ಸಲ ಚಂಗಂತ ನೆಗೆದು ಹಂದಿಗಳನ್ನು ಹಿಡಿತಾವಂತೆ. ಹಂದಿಗಳನ್ನು ನಾಯಿಗಳು ಹಿಡಿಯುವಂಥದ್ದು ಸಾಮಾನ್ಯ, ಇದು ಸಹಜ. ನೋಡಿ ಹೇಳ್ತಾರೆ, ಸಿಂಹಗಳನ್ನು ಮುತ್ತಿದವು, ಅಷ್ಟೇ ಅಲ್ಲ ಮೇಲೆ ಬಿದ್ದವು, ಹುಲಿಯನ್ನು ಕೊಂದವು. ಅಂತಹ ನಾಯಿಗಳು ಇಷ್ಟು ಸುಂದರವಾಗಿದ್ದವು, ತೀಕ್ಷ್ಣವಾಗಿದ್ದವು, ಕ್ರೂರವಾಗಿದ್ದವು, ಮತ್ತು ಚುರುಕಾಗಿಯೂ ಇದ್ದವು.
1: ಬಿಡದೆ ಕತ್ತುರ್ಗಳಂ ಸೋವಿದರ್ ತೀವಿದರ್ ಗಿಡಗಳ ಪದರ್ಗಳಿಂದ ಎಬ್ಬಿಸಿದರ್.

0: ಗಳಿನ್ ಜಡಿದು ಆರ್ದು ಬಬ್ಬೆಯಪ್ಪರದಿಂದೆ ಶರದಿಂದೆ ಕಾಡೊಳ್ ಕಿರಾತರು ಅಂದು.
1: ಬೇಟೆ ಆಡೋದಕ್ಕೆ ಏನೇನು ಸಾಧನಗಳು ಬೇಕೋ ಎಲ್ಲದನ್ನು ತಗೊಂಡು ಸಿದ್ಧವಾಗಿ ಅನುಭವಿ ಬೇಟೆಗಾರರು ಅಲ್ಲಿಗೆ ಹೋಗಿದ್ದಾರೆ. ಗಿಡಗಳು ಪೊದೆಗಳ ಮಧ್ಯದಲ್ಲಿ ಏನಾದರೂ ಕೂತಿದ್ರೆ ಹೊರಬರಲಿ ಅಂಥೇಳಿ ಜೋರಾಗಿ ಕೂಗ್ತಾ ಇದ್ರಂತೆ. ಬಾಣೆಗಳನ್ನು ಕೋಲುಗಳನ್ನು ಹಾಕಿ ತಿವಿತಾ ಇದ್ರಂತೆ. ತಕ್ಷಣವೇ ಪ್ರಾಣಿ ಪಕ್ಷಿಗಳು ಹೊರಬರ್ತಾ ಇದ್ವಂತೆ. ಸಿಡಿ ಗುಂಡನ್ನು ಇಟ್ಕೊಂಡಿದ್ರಂತೆ, ಬಡಿಯುವ ಕೋಲುಗಳನ್ನು ಇಟ್ಕೊಂಡಿದ್ರಂತೆ, ಅವುಗಳಿಂದ ರಭಸವಾಗಿ ಹೊಡಿತಾ ಇದ್ರಂತೆ. ಕವಣೆ ಕಲ್ಲುಗಳನ್ನು ಉರುಳುಗಳನ್ನು ಇಟ್ಕೊಂಡಿದ್ರಂತೆ, ಬಿಲ್ಲಿನ ತುದಿಯಿಂದ ಹೊಡಿತಾ ಇದ್ರಂತೆ, ಅದರ ಜೊತೆಗೆ ಬಲೆಗಳನ್ನು ಹಾಕಿ ಹಿಡಿತಾ ಇದ್ರಂತೆ.

0: ಪತಿ ಚಿತ್ರಮಲ್ಲ ಎಂದನು.
1: ಒಂದು ಪೊದೆಯಲ್ಲಿ ಹುಲಿ ಅಡಿಕೊಂಡಿರುತ್ತೆ. ಅದನ್ನ ಎರಡೂ ಕಡೆ ಬೇಟೆಗಾರರು ನಿಂತ್ಕೊಳ್ತಾರೆ. ನಿಂತ್ಕೊಂಡು ಅದನ್ನು ತೆಗೆದು ಬೊಬ್ಬೆ ಹಾಕಿ ಅದು ಹೊರಬರುವಂತೆ ಮಾಡ್ತಾರೆ. ಹೊರಗೆ ಬಂದ ತಕ್ಷಣ ಇಬ್ಬರು ಕೂಡ ಸಮಾನವಾಗಿ ಬಾಣವನ್ನು ಬಿಡ್ತಾರೆ. ಆ ಎರಡೂ ಬಾಣಗಳು ಹುಲಿಯ ಮೈಗೆ ಹೊಕ್ಕು ಅದರಿಂದ ಹೊರಬಂದು ಬಾಣ ಬಿಟ್ಟವರಿಗೆ ತಾಕಿ ಮತ್ತೆ ಅವುಗಳನ್ನು ಕೂಡ ಕೆಡವಿಕೊಳ್ತದೆ. ಈಗ ಕವಿ ಹೇಳ್ತಾನೆ ಒಂದು ಮಾತನ್ನು, ಇಬ್ಬರೂ ಒಂದೇ ವಸ್ತುವಿಗೆ ಆಸೆ ಪಟ್ಟರೆ ಒಳಿತಾಗುವುದೇ. ಇದು ಕೇವಲ ಹುಲಿಯ ದೃಷ್ಟಾಂತ ಮಾತ್ರ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯ. ಹಾಗಾಗಿ ಈ ಹುಲಿಗಳಿಗೆ ಬಿಟ್ಟಂತಹ ಬಾಣಗಳು ಇವರನ್ನೂ ಕೊಂದು ಹುಲಿ ಇವರು ಮರಣ ಹೊಂದಿರುವಂಥದ್ದು ವಿಚಿತ್ರವಾದುದೇನೂ ಅಲ್ಲ, ಬದುಕಿನ ಸತ್ಯ ಇದು ಅಂತೇಳಿ ಕವಿಯಲ್ಲಿ ಹೇಳಿದ.
2: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
3: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: अंक समाप्त हुआ। नमस्कार।
1: ಸಮಯ 2:30. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ನಾಗರಿಕ ಸೇವೆಗಳ ಸುಧಾರಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳ ಬಳಕೆ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ, ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಘೋಷಿಸುವಂತೆ ಬಿಜೆಪಿ ಆಗ್ರಹ. ಅತ್ಯಾಧುನಿಕ ಧ್ವನಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಜಾಗತಿಕ ಕೃತಕ ಬುದ್ಧಿಮತ್ತೆ ಸಂಸ್ಥೆ 11 Labs ತಂಡದೊಂದಿಗೆ ಗೃಹ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಸಭೆ ನಡೆಸಿದರು. ಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಯಂಚಾಲಿತ ಧ್ವನಿ ರೂಪಾಂತರ ತಂತ್ರಜ್ಞಾನ, ಬಹುಭಾಷಾ ಧ್ವನಿ ಸೇವೆಗಳು ಹಾಗೂ ಸಂವಾದಾತ್ಮಕ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳ ಮೂಲಕ ರಾಜ್ಯದಲ್ಲಿ ನಾಗರಿಕ ಸೇವೆಗಳ ವಿತರಣೆಯನ್ನು ಇನ್ನಷ್ಟು ಸುಲಭ, ವೇಗದ ಹಾಗೂ ಪರಿಣಾಮಕಾರಿಯಾಗಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸರ್ಕಾರದ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪಿಸುವುದು, ಸರ್ಕಾರದೊಂದಿಗೆ ನಾಗರಿಕರ ಸಂವಹನವನ್ನು ಮತ್ತಷ್ಟು ಸರಳಗೊಳಿಸುವುದು ಹಾಗೂ ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿರುವ ವಿಳಂಬ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಈ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಗಳನ್ನು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾಗರಿಕ ಕೇಂದ್ರಿತ, ತಂತ್ರಜ್ಞಾನ ಆಧಾರಿತ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳು ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಯಾಗಿಸುವುದರ ಜೊತೆಗೆ ವಿವಿಧ ಭಾಷೆಗಳನ್ನು ಮಾತನಾಡುವ ನಾಗರಿಕರಿಗೂ ಸೇವೆಗಳನ್ನು ಸುಲಭವಾಗಿ ತಲುಪಿಸುವ ಸಾಮರ್ಥ್ಯ ಹೊಂದಿವೆ. ಈ ನಿಟ್ಟಿನಲ್ಲಿ ಇಂತಹ ನವೋದ್ಯಮಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಅವಕಾಶಗಳನ್ನು ಪರಿಶೀಲಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಂಪುಟದ ಸಚಿವರು ಇಂದು ತಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಮಳೆ ಅಭಾವ ಎದುರಾಗಿದ್ದು ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ತಾಲೂಕಿನ ಆನೆಸಿಂದ್ರಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾಗೂ ಕೃಷಿ ಭೂಮಿ ಪರಿಶೀಲಿಸಿ ಮಾತನಾಡಿದ ಅವರು, ಹಿರಿಯೂರು ತಾಲೂಕಿನಲ್ಲಿ ಈವರೆಗೆ ಕೇವಲ 11% ಮಾತ್ರ ಬಿತ್ತನೆಯಾಗಿದ್ದು ಜಿಲ್ಲೆಯಾದ್ಯಂತ 80%ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆಯೇ ಆಗಿಲ್ಲ ಎಂದು ಹೇಳಿದ್ದಾರೆ. ಬಿತ್ತನೆ ಮಾಡಿದ ರೈತರಿಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 25% ಬಿತ್ತನೆ ವೈಫಲ್ಯ ನಷ್ಟ ಪರಿಹಾರ ಸಿಗಲಿದೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೂ ವಿಮೆ ಮೂಲಕ ನೆರವು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಕೈಗೊಂಡ ಜಾಗೃತಿ ಅಭಿಯಾನದಿಂದಾಗಿ ಸುಮಾರು 2,30,000 ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ. ಕುಡಿಯುವ ನೀರಿನ ಅಭಾವವಿರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಜೂನ್ ಜುಲೈನಲ್ಲಿ ಕಡಿಮೆ ಮಳೆಯಾಗಿದೆ. ಇದೇ 15ರೊಳಗೆ ಮಳೆ ಬರದಿದ್ದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಅವಧಿ ರಾಗಿ ಬೆಳೆ ಆಯ್ಕೆ ಮಾಡಿಕೊಳ್ಳಲು ರೈತರಿಗೆ ಸಲಹೆ ನೀಡಿದರು. ಪ್ರಸ್ತುತ ಸನ್ನಿವೇಶದಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ನೋಡಿಕೊಳ್ಳಿ ಎಂದು ಪಶುಸಂಗೋಪನೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಸಚಿವ ಶಿವರಾಜ ಎಸ್ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿಯ ಅವಲೋಕನ ನಡೆಸಿದರು. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ವ್ಯಾಪ್ತಿಯ ಬಂಡ್ರಾಳ ಗ್ರಾಮಕ್ಕೆ ತೆರಳಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇಂದು ನಾಳೆ ನಾಡಿದ್ದು ವಿವಿಧೆಡೆ ಸಂಚರಿಸಿ ಮುಂಗಾರು ಋತುವಿನ ಎಲ್ಲ ಬೆಳೆಗಳ ಪರಿಸ್ಥಿತಿ ಅವಲೋಕಿಸಲಾಗುವುದು ಎಂದು ತಿಳಿಸಿದ್ದಾರೆ.
2: ಯಾವ ರೈತರಿಗೂ ಅನ್ಯಾಯ ಆಗಲಾರ, ಯಾವ ತಾಲೂಕಿಗೂ ಅನ್ಯಾಯ ಆಗಲ್ಲ. ನಮ್ಮ ಜಿಲ್ಲೆಯಾಗಿರುವಂತಹ ಎಲ್ಲಾ ರೈತರಿಗೆ ಅನುಕೂಲ ಆಗುವ ದೃಷ್ಟಿಕೋನ ಮತ್ತೆ ಮೊದಲನೇ ಕ್ಯಾಬಿನೆಟ್ ಬಗ್ಗೆ

0: ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದ್ದು ಸಾಮಾನ್ಯ ಜನಜೀವನ ಬಾಧಿತಗೊಂಡಿದೆ. ಈ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ರಾಗಿ ಸೇರಿದಂತೆ ದ್ವಿದಳ ಧಾನ್ಯಗಳ ಬಿತ್ತನೆ ಕಾರ್ಯ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಮುಂಗಾರು ಕೊರತೆಯಿಂದ ಸ್ಥಗಿತಗೊಂಡಿದ್ದ ಬಿತ್ತನೆ ಕಾರ್ಯ ಮತ್ತೆ ಚುರುಕು ಪಡೆದಿದ್ದು ಬಿತ್ತನೆ ಕ್ಷೇತ್ರದ ವಿಸ್ತೀರ್ಣ ಹೆಚ್ಚಾಗುತ್ತಿದೆ. ಜುಲೈ ಅಂತ್ಯದವರೆಗೆ ಜಿಲ್ಲೆಯಲ್ಲಿ 60% ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಬಳಿಕ ಅಸಮಾಧಾನ ಉಂಟಾಗಿದೆ. ಹಲವು ಶಾಸಕರು ಬಹಿರಂಗವಾಗಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹಲವೆಡೆ ಪ್ರತಿಭಟನೆ ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಎನ್ಎಸ್ ಸುಬ್ಬಾರೆಡ್ಡಿ ಬೆಂಬಲಿಗರು ಬಾಗೇಪಲ್ಲಿ, ಚೇಳೂರು ಮತ್ತು ಗುಡಿಬಂಡೆ ತಾಲೂಕುಗಳ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಟಿಬಿ ಕ್ರಾಸ್ ಬಳಿ ರಾಷ್ಟೀಯ ಹೆದ್ದಾರಿ 44 ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರ ಹಂಗಾಮಿ ಸ್ಪೀಕರ್ ಹುದ್ದೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಉಂಟಾಗಿರುವ ಭಿನ್ನಮತ ಶೀಘ್ರವೇ ಶಮನಗೊಳ್ಳಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ 140 ಶಾಸಕರು ಆಯ್ಕೆಯಾಗಿದ್ದು ಅವರಲ್ಲಿ ಪಕ್ಷ ಕೇವಲ 30 ಮಾತ್ರ ಸಚಿವ ಸ್ಥಾನ ನೀಡಿದೆ. ಉಳಿದಂತೆ ಸಚಿವ ಸ್ಥಾನ ಸಿಗದವರಿಗೆ ಇತರ ಹುದ್ದೆಗಳನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಸಮುದಾಯಕ್ಕೂ ಈ ಬಾರಿ ಪ್ರಾತಿನಿಧ್ಯ ನೀಡಲಾಗಿದ್ದು ಪೌರಕಾರ್ಮಿಕರ ಪುತ್ರನಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಇತಿಹಾಸ ನಿರ್ಮಿಸಿದೆ ಎಂದು ಸಂಪುಟ ವಿಸ್ತರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ.

0: ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಹಿಂದಿ ಪಾಠ ಹೇಳಿಕೊಡುತ್ತಾರೆ ನೇತು ಸೈನಿ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನೇ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೆ ಹೈ, ಐಸಾ ಸಮಝಿಯೇ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೊ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಸರಿ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾವ್ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾ, ಗಿರಾಕಿ.
2: ಹಾ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೇ.
3: ಜಿ ಮೇಡಮ್.
2: ಠೀಕ್ ಹೈ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್, ಸಾಬುನ್ ಹೈ?
3: ಹಾ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ. ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೊ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೆ ದೂ.
3: ಜಿ ಮೇಡಮ್. ಹಾ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ.
1: ಕಿತ್ನೆ ಕಾ ಹೈ?
3: ಪಂದ್ರಾ ರುಪೇ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಾ ರುಪೇ ಅಂದ್ರೆ 15 ರೂಪಾಯಿ ಮೇಡಮ್.
2: ಹಾ,
1: ಚೀನಿ ಕ್ಯಾ ಭಾವ್ ಥಿ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥೀ ತಬ್ ಹಮ್ ಬೋಲ್ತೆ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೇ ಚೀನಿ ಕ್ಯಾ ಭಾವ್ ಹೈ.
1: ಚೀನಿ ಕ್ಯಾ ಭಾವ್ ಹೈ?
3: 12.5 ರೂಪಾಯಿ ಕಿಲೋ.
2: 12.5 ರೂಪಾಯಿ ಕಿಲೋ.
3: 12.5 ರೂಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ, ಉಸ್ಕೊ ಹಿಂದಿ ಮೇ ಬೋಲ್ತೆ ಹೈ ಗೇಹೂ.
1: ಗೇಹೂ?
2: ಹಾ,
1: ಗೇಹೂ ಅಂದ್ರೆ ಗೋದಿ.
2: ಹಾ.
1: ಔರ್ ಗೇಹೂ?
3: 0 ರೂಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯೆ, ಕಿತಾಬ್ ನೀಚೆ ಗಿರ್ ಜಾಯೆ, ಉಸ್ಕೊ ಬೋಲ್ತೆ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೇ 11 ರೂಪಾಯಿ ಕಿಲೋ.
3: ಜಿ ಮೇಡಮ್. 11 ರೂಪಾಯಿ ಕಿಲೋ.
1: 11 ಅಂದ್ರೆ 11 ರೂಪಾಯಿ.
2: ಅಚ್ಛಾ, ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೆ ತೋ ಆಪ್ ಯೇ ಕ್ರಮಾಂಕ ಲಿಖ್ ಕೆ ಲಾಯಿಯೇ, 1 2 3 4 5 6 ಠೀಕ್ ಹೈ? ಔರ್ ಆಪ್ ನಾಗ್ವೇನಿ ಉಸ್ಕೊ ಕನ್ನಡಾ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜಿ ಮೇಡಮ್.
2: ಹಾಂ, ಆಗೇ ಬೋಲಿಯೇ.
1: ಕಿತ್ನಾ ಸಾ ಗೇಹೂ ಹೈ?
2: ಕಿತ್ನಾ ಸಾ ಗೇಹೂ ಹೈ, ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೆ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು ಮೇಡಮ್,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂ ಹೈ?
1: ಕೌನ್ ಸಾ ಗೇಹೂ ಹೈ?
3: ಪಂಜಾಬ್
1: ಅಚ್ಚಿ ಕೀ ಹೈ ನಾ,
2: ಮತ್ಲಬ್ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ.
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್, ದೇಖಿಯೆ ಸೋನೋ ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೆ ಖಿಲೆ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೆ ದೇಖಿಯೆ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೆ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನೀ ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 3 ಗಂಟೆ. ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗೆರ್ಮೆಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಏರೋಬಿಕ್ ಪದ್ಧತಿಯಲ್ಲಿ ಭತ್ತ ಬೇಸಾಯ ಕುರಿತು ಡಾಕ್ಟರ್ ಮಂಜಣ್ಣ ಗೌಡ ಸಣ್ಣಗೌಡರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದ ಪಳ್ಳಿದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನಿ ಪದ. 7:45 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕದಲ್ಲಿ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತು ವಿಶ್ಲೇಷಣೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇದುವರೆಗೂ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಈಗ ಸಮಯ 3:02. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರ.

کر جاتا ساری خبریں لے کر آتا کام کام کر گانا گاتا سب کے من کو

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಸರ್, ಈಗ ಎಷ್ಟೋ ಕಡೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ ಯಾರೋ ಪಾಪ, ಆದ್ರೆ ಮಾಲೀಕರು ಏನ್ ಮಾಡ್ತಾರೆ, ಸಂಬಳ ಕೊಡಂಗಿಲ್ಲ, ಕೆಲಸ ಮಾಡಿಸ್ಕೊಳ್ಳೋದು ಆದ್ರೆ ಸಂಬಳ ಕೊಡಂಗಿಲ್ಲ, ಮತ್ತೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಅದು ಭಯ ಹುಟ್ಟಿಸ್ತಾರೆ, ಅಥವಾ ಕೆಲಸದಿಂದ ತೆಗೆದಾಕಿದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಪ್ರಸ್ತುತ ಕಾನೂನಿನಲ್ಲಿ ಏನೇನು ಸೌಲಭ್ಯಗಳಿವೆ?
2: ಸರ್, ಈಗ ಯಾವುದೇ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಆಗ ತೊಂದರೆಗಳೇನಾದರೂ ಆಗ್ತಾ ಇದ್ರೆ ಅನೇಕ ಕಾನೂನುಗಳನ್ನು ಈಗ ಅವರ ಒಂದು ಒಳಿತಿಗಾಗಿ ತಂದಿದ್ದಾರೆ ಸರ್. ಅಂಥ ಸಂದರ್ಭದಲ್ಲಿ ಅವರ ರಕ್ಷಣೆ ಕೂಡ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಒಂದು ಕಡಿಮೆ ಸಂಬಳ ಅಥವಾ ಕನಿಷ್ಠ ಸಂಬಳ ನೀಡಬೇಕು ಅಂತೇಳಿ ಒಂದು ಮಿನಿಮಮ್ ವೇಜಸ್ ಆಕ್ಟ್ ಅಂತೇಳಿ ಜಾರಿಗೆ ತಂದಿದ್ದಾರೆ. ಇಷ್ಟೇ ದಿನಾಂಕದ ಒಳಗೆ ನೀಡಬೇಕು ಅಂತೇಳಿ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಅಂತೇಳಿ ತಂದಿದ್ದಾರೆ. ಅದು ಒಂದು ತಿಂಗಳ ಒಳಗಡೆ ಅಥವಾ ಇಂಥ ದಿನಾಂಕದ ಒಳಗಡೆನೆ ಕೊಡಬೇಕು ಅಂತ ಇದಿದೆ. ಮತ್ತೆ ಯಾವುದೇ ಕಾರಣವಿಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ. ಒಂದು ವೇಳೆ ಏನಾದರೂ ತೆಗೆದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂತಿದೆ, ಅದರಲ್ಲೂ ಸಹ ಅವರಿಗೆ ಕೆಲಸವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಫ್ಯಾಕ್ಟ್ರೀಸ್ ಆಕ್ಟಲ್ಲಿ ದಿನಕ್ಕೆ 8 ಗಂಟೆ ದುಡಿಮೆ, ವಾರಕ್ಕೆ 48 ಗಂಟೆ ಮಾತ್ರ ಕೆಲಸ ಮಾಡಬೇಕು ಅಂತೇಳಿ ಒಂದು ಫ್ಯಾಕ್ಟ್ರೀಸ್ ಆಕ್ಟ್ ಸಹ ಜಾರಿಗೆ ತಂದಿದ್ದಾರೆ ಸರ್.
1: ಇದರೆಲ್ಲ ವೈಲೇಷನ್ ಅಥವಾ ಸರಿಯಾದ ಕ್ರಮಬದ್ಧವಾಗಿ ಅದನ್ನು ಅನುಸರಿಸ್ತಾ ಇಲ್ಲ ಅಂತಂದಾಗ ದೂರು ಎಲ್ಲಿ ಕೊಡಬೇಕು?
2: ಈಗ ಉದಾಹರಣೆಗೆ ಲೇಬರ್ ಕಮಿಷನರ್ಗೆ ನಾವು ದೂರನ್ನು ಸಹ ಕೊಡಬಹುದು. ಮತ್ತೆ ಲೇಬರ್ ಕೋರ್ಟ್ ಅಂತಿದೆ, ಲೇಬರ್ ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳನ್ನು ಅಥವಾ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವನ್ನ ಮತ್ತೆ ಕೆಲಸಕ್ಕೆ ಸೇರಿಸೋದಾಗಲಿ ಅಥವಾ ಪರಿಹಾರ ಕೊಡಿಸೋದಾಗಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೆ ಅಸಂಘಟಿತ ಕಾರ್ಮಿಕರೇನಾದರೂ ಆದರೆ ಅದಕ್ಕೆ ಸಪ್ರೇಟ್ ಬೇರೆ ಈ ಆಕ್ಟ್ ಇದೆ, ಅದನ್ನು ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಅಡಿಯಲ್ಲಿ ಅವ್ರನ್ನ ರಕ್ಷಣೆ ಮಾಡಿ ಅವರು ಒಂದು ತಿಂಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಆ ಸಂಬಳನೂ ಸಹ ನೀಡ್ಬೋದು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಪೊಲೀಸರಿಗೆ ದೂರನ್ನು ಸಹ ನಾವು ಕೊಡಬಹುದಾಗಿದೆ.
1: ಈಗ ಹೊಸ ಏನೋ ಬದಲಾವಣೆ ಆಯಿತು ಅಂತ ಹೇಳಿ ಹೇಳ್ತಾರೆ, ಅಥವಾ ಬದಲಾವಣೆ ಆಗತ್ತೆ ಅಂತೆಲ್ಲ ಕೆಲವು ಸುದ್ದಿಗಳು ಬರ್ತಾ ನೋಡಿ, ಹೊಸ ಕಾನೂನು ಕಾರ್ಮಿಕ ಕಾಯ್ದೆ ಪ್ರಕಾರ ಏನಿರೋದು?
2: ಸರ್, ಈಗ ಕೇಂದ್ರ ಸರ್ಕಾರ 29 ಹಳೆಯ ಕಾರ್ಮಿಕ ಕಾನೂನುಗಳನ್ನ 4 ಹೊಸ ಕೋಡ್ ಆಗಿ ವಿಲೀನಗೊಳಿಸಿದೆ. ಆದ್ರೆ ಇನ್ನ ಅದು ಆಕ್ಟ್ ಜಾರಿಯಾಗಿಲ್ಲ ಸರ್. ಕರ್ನಾಟಕದಲ್ಲಿ ಹಳೆ ಏನ್ ಆಕ್ಟ್ ಇದೆ ಅದರಲ್ಲೇ ಅದರ ನಿಯಮಗಳಲ್ಲೇ ಅದು ಹೋಗ್ತಾ ಇದೆ. ಅದರಲ್ಲಿ ಏನಂತಂದ್ರೆ ಕೋಡ್ ಆಫ್ ವೇಜಸ್ ಅಂತೇಳಿ ಬರುತ್ತೆ, ಎಲ್ಲಾ ಕಾರ್ಮಿಕರು ಅಸಂಘಟಿತ ವಲಯ ಕನಿಷ್ಠ ವೇತನವನ್ನ ತಗೊಳ್ಬೇಕು, ಸಂಬಳ ವಿಳಂಬ ಮಾಡೋಂಗಿಲ್ಲ, ಮತ್ತೆ ಆ ಥರ ಏನನ್ನು ಮಾಡಿದ್ರೆ ಹೆಚ್ಚಿನ ದಂಡವನ್ನು ಹಾಕ್ತಾರೆ. ಕೋಡ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ, ಯಾರು 300 ಹೆಚ್ಚು ಕಾರ್ಮಿಕರು ಇರ್ತಾರೆ ಅಂತ ಸರ್ಕಾರಿ ಅನುಮತಿ ಇಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ, ಮತ್ತೆ 100 ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಡಿಮೆ ಅನುಕೂಲ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿನೂ ಸಹ ನಾವು ಕೊಟ್ಟಿದ್ದಾರೆ. ಏನಂತಂದರೆ ವರ್ಕರ್ಸ್ಗೆ, ಪ್ಲಾಟ್ಫಾರಂ ವರ್ಕರ್ಸ್ಗೆ, ಈ ಓಲಾ ಸ್ವಿಗ್ಗಿ ಅದು ಇದು ಸಾಮಾಜಿಕ ಭದ್ರತೆ ಈ ರೀತಿಯನ್ನು ಪಡೆಯಬಹುದು ಅಂತೇಳಿ ಎಲ್ಲ ಅಂದರೆ ಮೊದಲು ಕಾನೂನಿಗಿಂತನೂ ಈಗ ಹೆಚ್ಚಿನ ಅವಕಾಶಗಳನ್ನ ಈ ಹೊಸ ಆಕ್ಟಲ್ಲಿ ಹೊಸ ಕೋಡಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಜಾರಿಗೆ ಬರಬೇಕಲ್ಲ.
1: ಈಗ ದೂರು ನೀಡಿದ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವನು ತೆಗೆದಾಕ್ಬಿಡೋಣ ಅಂತ ಹೇಳಿ ತೆಗೆದ್ಬಿಟ್ರೆ
2: ಅದರಲ್ಲಿ ನಾವು ಆ ರೀತಿ ಮಾಡ್ತಕ್ಕಂಥದ್ದು ತಪ್ಪಿದೆ ಸರ್. ಯಾಕಂದ್ರೆ ಯಾವುದೇ ಒಬ್ಬ ಕಾರ್ಮಿಕನ ತೆಗಿಬೇಕು ಅಂತಂದ್ರೆ ನೋಟಿಸ್ ಕೊಟ್ಟು ಅಥವಾ ಅವನೇನು ತಪ್ಪು ಮಾಡಿದೆ ಅಂತಕ್ಕಂಥದ್ದನ್ನ ತಿಳಿಸಿ ಹೇಳಬೇಕು. ಒಂದು ವೇಳೆ ಏನಾದರೂ ಆ ರೀತಿ ವಿರೋಧ ಮಾಡಿದ್ರೆ ಲೇಬರ್ ಕೋರ್ಟ್ ಅಂತಿದೆ, ಅಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರನ್ನು ಮರು ನೇಮಕ ಮಾಡ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ. ಅದು ಹೊಸ ಲೇಬರ್ ಕೋಡ್ ಕೂಡ ಇನ್ನೂ
1: ಜಾರಿಯಾಗಿಲ್ಲ, ಈಗ ಜಾಸ್ತಿ ಮುಂದೆ ಗೊತ್ತಾಗುತ್ತೆ.
2: ಹೌದು, ಮುಂದೆ ಗೊತ್ತಾಗುತ್ತೆ. ಈಗ ಹಳೆ ಕಾನೂನು ಏನಿದೆ ಅದನ್ನೇ ಪಾಲನೆ ಆಗ್ತಾ ಇದೆ.
1: ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

36 ನಿಮಿಷ ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಹೊಂಬಿಸಲು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಎಂದಿನಂತೆ ಪ್ರಶ್ನೆಗಳು, ಹಾಡುಗಳು ಎಲ್ಲವೂ ಕೂಡ ಸಿದ್ಧವಾಗಿದೆ. ಹಾಗಾದ್ರೆ ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ, ಉತ್ತರ ಕೊಡುವ ಫಾರ್ಮ್ಯಾಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ನಿಮ್ಮ ಹೆಸರು ಹಾಗೆ ಉತ್ತರವನ್ನು ಬರೆದು 9489001013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಬೇಗ ಬೇಗ ಕಳಿಸ್ಕೊಡಿ. ತಡ ಮಾಡೋದು ಬೇಡ, ಮೊದಲನೇ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಇದು ಒಂದು ಚಿಕ್ಕ ಸ್ಟೋರಿ ಲೈನ್, ನಾನು ಎರಡೇ ಸತಿ ಹೇಳೋದು, ಬೇಗ ಕೇಳಿಸ್ಕೊಳ್ಳಿ. ಪ್ರಶ್ನೆ ಏನು ಅಂತ ಆಮೇಲೆ ಹೇಳ್ತೀನಿ. ಲವ್ ಮಾಕ್ಟೇಲ್ ಕುಡಿದು ದಿಯಾ ಜೊತೆ ಗೀತಾ ಹಾಡ್ತಾ ಗಾಳಿಪಟ ಹಾರಿಸ್ತಾ ಸಪ್ತಸಾಗರದಾಚೆ ಎಲ್ಲೋ ಪ್ರಯಾಣ ಬೆಳೆಸಿ ಖುಷಿಯಿಂದ ಅಜಯನ್ನ ಭೇಟಿಯಾದ್ರು. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲವ್ ಮಾಕ್ಟೇಲ್ ಕುಡಿದು ದಿಯಾ ಜೊತೆ ಗೀತಾ ಹಾಡ್ತಾ ಗಾಳಿಪಟ ಹಾರಿಸ್ತಾ ಸಪ್ತಸಾಗರದಾಚೆ ಎಲ್ಲೋ ಪ್ರಯಾಣ ಬೆಳೆಸಿ ಖುಷಿಯಿಂದ ಅಜಯನ್ನ ಭೇಟಿಯಾದ್ರು. ಇದು ಒಂದು ಚಿಕ್ಕ ಸ್ಟೋರಿ ಲೈನ್. ಸೊ ಈ ಪ್ರಶ್ನೆ ವೆರಿ ಸಿಂಪಲ್, ಈ ಒಂದು ಸ್ಟೋರಿ ಲೈನಲ್ಲಿ ಎಷ್ಟು ಚಿತ್ರಗಳ ಹೆಸರು, ಎಷ್ಟು ಕನ್ನಡ ಚಿತ್ರಗಳ ಹೆಸರು ಇತ್ತು, ನಂಬರು ಹೇಳಬೇಕು, ಮತ್ತು ಯಾವ್ಯಾವ ಚಿತ್ರಗಳು ಇತ್ತು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡ್ಬೇಕು. ಸೊ ಎರಡಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಸ್ನೇಹಿತರನ್ನು ನಾನು ಆರಿಸಿ ಅವರ ಹೆಸರನ್ನು ಅನೌನ್ಸ್ ಮಾಡ್ತೀನಿ. ಹಾಗಾದರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ, ಅರೆ ಜಿಂಗಿ ಜಿಂಗಾಲೆ ಅನ್ನುವಂತಹ ಗೀತೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿಲಿ ವೀರಪ್ಪ ನಾಯಕ ಸಿನಿಮಾದಿಂದ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿರೋದು 3:43. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ, ಒಂದು ಸಣ್ಣ ಸೆಗ್ಮೆಂಟ್ ಅನ್ನ ಕೊಟ್ಟು ಆ ಒಂದು ಕಥೆಯ ಸೆಗ್ಮೆಂಟ್ ಅಲ್ಲಿ ಎಷ್ಟು ಚಿತ್ರಗಳು ಇದ್ವು, ಅನ್ನು ಯಾವ ಯಾವ ಚಿತ್ರಗಳು ಅಂತ ಕೂಡ ಕೇಳಿದ್ದೆ. ಸೊ ತುಂಬಾ ಜನ ಪ್ರಯತ್ನವನ್ನು ಪಟ್ಟಿದ್ದೀರಿ, ಆದರೆ ಸರಿಯಾಗಿರುವಂತಹ ಉತ್ತರ ಕೊಟ್ಟಿರೋದು ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ. ಸರಿಯಾಗಿರುವಂತಹ ಸಂಖ್ಯೆಯನ್ನ ಹೇಳಿದ್ದೀರಾ, ಬಟ್ ಎರಡು ಚಿತ್ರಗಳನ್ನ ಹೆಸರನ್ನ ಮಿಸ್ ಮಾಡಿದ್ದೀರಾ. ಗಾಯತ್ರಿ ಚಂದ್ರಶೇಖರ್ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಾ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರ ಕೊಟ್ಟಿದ್ದೀರಾ. ಹಾಗೆ ಮತ್ತೊಂದು ಸಂದೇಶ, ರಘು ನಾರಾಯಣ್ ಅವರು ಕೌಂಟ್ ಅನ್ನ ತಪ್ಪು ಹೇಳಿದ್ದೀರಾ, ಬಟ್ ಎಲ್ಲ ಹೆಸರುಗಳನ್ನ ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. ಹಾಗಾದ್ರೆ ನಾನು ಹೇಳಿದಂತಹ ಒಂದು ಚಿಕ್ಕ ಸ್ಟೋರಿ ಲೈನ್ ನ ಹೇಳ್ತೀನಿ. ಲವ್ ಮಾಕ್ಟೇಲ್ ಕುಡಿದು ದಿಯಾ ಜೊತೆ ಗೀತಾ ಹಾಡ್ತಾ ಗಾಳಿಪಟ ಹಾರಿಸ್ತಾ ಸಪ್ತ ಸಾಗರದಾಚೆ ಎಲ್ಲೋ ಪ್ರಯಾಣ ಬೆಳೆಸಿ ಖುಷಿಯಿಂದ ಅಜಯ್ಯನ್ನ ಭೇಟಿಯಾದ್ರು ಅಂತ ನಾನು ಹೇಳಿದ್ದೆ. ಸೊ ಇದರಲ್ಲಿ ಒಟ್ಟು 7 ಚಿತ್ರಗಳಿತ್ತು. ಲವ್ ಮಾಕ್ಟೇಲ್, ದಿಯಾ, ಗೀತಾ, ಗಾಳಿಪಟ, ಸಪ್ತ ಸಾಗರದಾಚೆ ಎಲ್ಲೋ, ಖುಷಿ, ಹಾಗೆ ಅಜಯ್, 7 ಇತ್ತು. ಸಾಕಷ್ಟು ಜನ ಪ್ರಯಾಣನ ಪಯಣ ಅಂತ ಮಿಸ್ ಮಾಡ್ಕೊಂಡಿದ್ದೀರಿ. ಸೊ 8 ಸರಿಯಾಗಿರುವಂತಹ ಉತ್ತರ ಅಲ್ಲ, 7 ಸರಿಯಾದಂತಹ ಉತ್ತರ ಆಗಿತ್ತು. ಸೊ 7 ಚಿತ್ರಗಳ ಹೆಸರನ್ನ ಕೂಡ ನಾನು ಹೇಳಿದ್ದೀನಿ. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಹಾಡನ್ನ ಕೇಳಿಸ್ಕೊಂಡು ಬೇಗ ವಾಪಸ್ ಬನ್ನಿ.

ಈ ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ಸಿಂಪಲ್, ಈ ಹಾಡಿಗೆ ಸಾಹಿತ್ಯ ಬರೆದಿರೋರು ಯಾರು, ಹಾಗೆ ಇದು ಯಾವ ಚಿತ್ರದ ಗೀತೆ? ಈ ಎರಡು ಉತ್ತರಗಳು ಸರಿಯಾಗಿದ್ದವರ ಹೆಸರನ್ನ ಮಾತ್ರ ನಾನು ತಗೊಳ್ತೀನಿ. ಸೊ ಇದು ಯಾವ ಚಿತ್ರದ ಗೀತೆ ಆಗಿತ್ತು, ಹಾಗೆ ಯಾರು ಇದಕ್ಕೆ ಸಾಹಿತ್ಯವನ್ನ ಬರೆದಿದ್ದಾರೆ? ಬೇಗ ಬೇಗ ಉತ್ತರವನ್ನು ನನಗೆ ಕಳಿಸ್ಕೊಡಿ. 9484101013 ಈ ಒಂದು ಸಂಖ್ಯೆಗೆ ಕೇಳ್ತಾ ಇದ್ದೀರಾ FM Rainbow 101.3 MHz ಹೊಂಬಿಸಲು ಕಾರ್ಯಕ್ರಮ.

ಸಲು. ಸಕ್ಕತ್ತಾಗಿರುವಂತಹ ಹಾಡನ್ನ ಕೇಳ್ಕೊಂಡು ಬಂದ್ರಿ ಅಲ್ವಾ? ಸಮಯ ಆಗಿರೋದು 3:51. ಹೊಂಬಿಸಲು ಕಾರ್ಯಕ್ರಮ ಸಾಕ್ತಾ ಇದೆ. ಎರಡನೇ ಪ್ರಶ್ನೆ ಕೇಳಿದ್ದೆ, ಸಾಕಷ್ಟು ಜನ ಉತ್ತರಗಳನ್ನ ಕೊಟ್ಟಿದ್ದೀರಿ, ಬಟ್ ತಪ್ಪಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಯಾರೂ ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿಲ್ಲ. ಬಹುಶಃ ಡಿಫಿಕಲ್ಟ್ ಕ್ವೆಶ್ಚನ್ ಆಯ್ತಾ? ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆ ಆಗ್ತಿರುವಂತಹ ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಉತ್ತರವನ್ನ ಹೇಳುವಂತಹ ಸಮಯ. ನಾನು ಪ್ಲೇ ಮಾಡಿದಂತಹ ಆಡಿಯೋ ಬೈಟ್ ಸಹರಾ ಸಿನಿಮಾದ ಆಡಿಯೋ ಬೈಟ್ ಆಗಿತ್ತು. ಆ ಒಂದು ಗೀತೆಯನ್ನ ಸಿದ್ಧಾರ್ಥ್ ಬೆಳ್ಮನ್ನು ಅವರು ಹಾಡಿದ್ರು, ಹಾಗೆ ಸಾಹಿತ್ಯವನ್ನ ಸಿಂಪಲ್ ಸುನಿ ಅವರು ಬರೆದಿದ್ರು. ಸರಿಯಾಗಿರುವಂತಹ ಉತ್ತರ ಸಹರಾ ಮತ್ತೆ ಸಿಂಪಲ್ ಸುನಿ ಆಗಿತ್ತು. ಇದು ಒಂದು ಕನ್ನಡದ ಮಹಿಳಾ ಕ್ರಿಕೆಟ್ ಆಧಾರಿತ ಸಿನಿಮಾಗಳಲ್ಲಿ ಒಂದಾಗಿದೆ. ಸೊ ನೀವಿನ್ನೂ ನೋಡಿಲ್ಲ ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಖಂಡಿತ ಹೋಗಿ ನೋಡಿ ಅಥವಾ ತಿಳ್ಕೊಳ್ಳಿ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡಣ್ವಾ? ಅಟ್ಲೀಸ್ಟ್ ಇವಾಗ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ವಿಶ್ವದಲ್ಲಿ ಅತಿ ದೊಡ್ಡ ಹೂವು ಯಾವುದು? ಅತಿ ದೊಡ್ಡ ಇಂಡಿವಿಜುವಲ್ ಫ್ಲವರ್ ನಾನು ಕೇಳ್ತಾ ಇರೋದು, ಅತಿ ದೊಡ್ಡ ಹೂವು ಯಾವುದು? ನಿಮ್ಗೇನಾದ್ರೂ ಉತ್ತರ ಗೊತ್ತಿದ್ರೆ ಒಂದು ಹಾಡಿನ ಕಾಲಾವಕಾಶ, ಬೇಗ ಬೇಗ ಉತ್ತರವನ್ನು ನನಗೆ ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಹುಬ್ಳಿ ಹುಡುಗಿ ಹುಬ್ಳಿ ಹುಡುಗ ಅಂತ ಎಲ್ಲ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಸಮಯ ಆಗಿದೆ 3:57. ಬಹುಶಃ ಈಸಿ ಪ್ರಶ್ನೆ ಆಗೋಯ್ತು ಅನ್ಸುತ್ತೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನ ಕಳಿಸಿ ಉತ್ತರಗಳನ್ನ ಕೊಟ್ಟಿದ್ದೀರಿ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ರುಚಿತಾ ಅವರು ಬಿಜಾಪುರದಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಮಹೇಂದ್ರ ಅವರು ದಾವಣಗೆರೆಯಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆ ಸುಷ್ಮಾ ಕಾರ್ತಿಕ್ ಅವರು ಆನೇಕಲ್ನಿಂದ, ಸುಧಾಮೂರ್ತಿ ಬೆಂಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಸುರೇಂದ್ರ ಅವರು ಕುಂದಾಪುರದಿಂದ, ಪ್ರಮೀಳಾ ಅವರು ದಾವಣಗೆರೆಯಿಂದ, ಸಿದ್ದು ಹಿರೇಮಠ್ ಶಹಾಪುರದಿಂದ, ಹಾಗೆ ಗುರುರಾಜ್ ಕುಟುಂಬ ವಿರುಪಾಕ್ಷಪುರದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ರಾಘವೇಂದ್ರ ಅಪ್ಪರ್ ಅವರು ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಸೋಮಶೇಖರ್ ಅವರು ಶಾಮನೂರ್ನಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 969 ಸರಿಯಾಗಿರುವಂತಹ ಉತ್ತರ, ವಾಣಿಶ್ರೀ ಧಾರವಾಡದಿಂದ ಸರಿಯಾಗಿರುವಂತಹ ಉತ್ತರ, ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾಗಿರುವಂತಹ ಉತ್ತರ, ಸುಧಾ ಬುದಿಹಾಲ್ನಿಂದ ಸರಿಯಾಗಿರುವಂತಹ ಉತ್ತರ, ಹಾಗೆ ರಾಜ್ಕುಮಾರ್ ಕೆಎಚ್ ಬಿ ಕಾಲನಿ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ, ಸುಮಿತ್ರಾ ಸಂಡೂರ್ನಿಂದ, ಎಸ್ಎಂ ಶೋಭಾ ಹಾಸನದಿಂದ, ಜಯರಾಮ್ ಅವರು ಸಾಗರದಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ, ಹಾಗೆ ರೇಖಾ ಅವರು ಧಾರವಾಡದಿಂದ ಸರಿಯಾಗಿರುವಂತಹ ಉತ್ತರ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ, ಹಾಗೆ ರಾಯಚೂರಿನಿಂದ ಚಂದ್ರಕಾಂತ್ ಅವರು, ಹಾಗೆ ಮತ್ತೊಂದು ಗೋಪಾಲ್ ಅವರು ಶಿವಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಲಕ್ಷ್ಮೀಕಾಂತ್ ನವಲೆ ಅವರು ರಟ್ಟಿಹಳ್ಳಿಯಿಂದ, ಸುಜಾತಾ ಕೆ ನಟರಾಜ್ ಹಾಸನದಿಂದ, ಮಂಜುನಾಥ್ ಅವರು ಬಾಗಲಕೋಟೆಯಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಶ್ವೇತಾ ಅವರು ಭಾಗಮಂಡಲದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ ಅವರು, ಶುಭಾನ್ ಕೌರಿ ಅವರು ಹಂಪಸಾಗರದಿಂದ, ವಿಜಯಲಕ್ಷ್ಮಿ ಅವರು ಬೀರೂರಿನಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ನವರೆಣಿಂಗ್ ವಿತ್ 08860 ಸರಿಯಾಗಿರುವಂತಹ ಉತ್ತರ, ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ವಿಜ್ಞಾನ ನಗರ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಶಾಂತಾ ಅವರು ರಾಯಚೂರಿನಿಂದ, ಉದಯ್ ಕುಮಾರ್ ಅವರು ಅರಸೀಕೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ, ಹಾಗೆ ಮತ್ತೊಂದು ಸಂದೇಶ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು, ಯಾವುದು ವಿಶ್ವದ ಅತಿ ದೊಡ್ಡ ಹೂವು ಅಂತಂದ್ರೆ ರಫ್ಲೇಶಿಯಾ ಅರ್ನಾಲ್ಡಿ ಅನ್ನುವಂತಹ ಹೂವು ಇದು. ಇದು ವಿಶ್ವದ ಅತಿ ದೊಡ್ಡ ಏಕೈಕ ಹೂವು, ಲಾರ್ಜೆಸ್ಟ್ ಇಂಡಿವಿಜುವಲ್ ಫ್ಲವರ್. ಇದರ ವ್ಯಾಸ ಸುಮಾರು 1 ಮೀಟರ್ 3 ಅಡಿಯಷ್ಟು, ಅಲ್ಲಿವರೆಗೂ ಇದು ಬೆಳೆಯಬಹುದು. ತೂಕ ಸುಮಾರು 10-11 ಕೆಜಿ ಇರಬಹುದಂತೆ. ಹಾಗೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದ ಮಳೆ ಕಾಡುಗಳಲ್ಲಿ ಇದು ಅತಿಯಾಗಿ ಕಾಣಿಸುತ್ತೆ. ಜೊತೆಗೆ ಇದೊಂದು ಸ್ವಲ್ಪ ಕೊಳೆತ ಮಾಂಸದಂತೆ ವಾಸನೆ ಬರೋದ್ರಿಂದ ಇದನ್ನ ಕಾಪ್ಸ್ ಫ್ಲವರ್ ಅಂತ ಕೂಡ ಕರೀತಾರೆ. ಉತ್ತರ ಕೊಟ್ಟಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮದ ಪ್ರಶ್ನೆಗಳು, ಆಟ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಗೆ ಹಾಡುಗಳು ಕೂಡ ಮಜಾ ಕೊಡ್ತು ಅಂತ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮ ಹೊಂಬಿಸಲನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ 4 ಗಂಟೆಯ ನಂತರ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ ಇದು FM ರೈನ್ಬೋ 101.3 MHz ಕನ್ನಡ ಕಾಮನಬಿಲ್ಲು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್

0: govi.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯಾಗಿದೆ 4:03 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲು. ಸಮಯ ಆಗ್ತಾ ಇದೆ 4 ಗಂಟೆ. ಶುಭ ಸಂಜೆ ಎಲ್ಲರಿಗೂ. ಸೊ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತಾಡ್ತಾ ಇರುವಂತಹ ವ್ಯಕ್ತಿ ಜಗತ್ತಿನ ದೊಡ್ಡ ಟೆಕ್ ಕಂಪನಿಗಳ ನಡುವೆ ತಮ್ಮದೇ ಆದಂತಹ ಹಾದಿಯನ್ನು ನಿರ್ಮಿಸಿದಂತಹ ಉದ್ಯಮಿ ಶ್ರೀಧರ್ ವೆಂಬು. ತಮಿಳುನಾಡಿನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಅವರು ಐಐಟಿ ಮದ್ರಾಸ್ನಲ್ಲಿ ಇಂಜಿನಿಯರಿಂಗ್ ಹಾಗೂ ಅಮೆರಿಕದ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು. ಉತ್ತಮ ಉದ್ಯೋಗವನ್ನು ಬಿಟ್ಟು ಭಾರತದಲ್ಲಿ ವಿಶ್ವ ಮಟ್ಟದ ಕಂಪನಿಯನ್ನು ಕಟ್ಟುವ ಕನಸನ್ನು ಕಂಡವರು ಶ್ರೀಧರ್ ವೆಂಬು. ಇವರು ಯಾರು ಅಂತ ಗೊತ್ತಾ ನಿಮಗೆ? ಸೊ ಇವರು ಒಂದು ಕಂಪನಿ ಜೋಹೋ ಅನ್ನುವಂತಹ ಒಂದು ಕಂಪನಿಯ ಸ್ಥಾಪಕರು ಇವರು. ಸೊ ಇವರ ಬಗ್ಗೆ ಒಂದಷ್ಟು ಮಾತಾಡೋಣ. ಅವರು ಸ್ಥಾಪಿಸಿದಂತಹ ಒಂದು ಉದ್ಯಮ ಯಾವೆಲ್ಲ ರೀತಿ ಅವಕಾಶಗಳನ್ನು ಕೊಟ್ಟಿದೆ, ಯಾವೆಲ್ಲ ಸರ್ವಿಸ್ಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗದೆ ಕೇಳ್ತಾ ಇರಿ. ಈ ಒಂದು ಕಾರ್ಯಕ್ರಮ, ಈ ಒಂದು ಸೆಗ್ಮೆಂಟ್ ಬಹಳ ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಹೇಳ್ತಾ, ಜೊತೆಗೆ ಆ್ಯಸ್ ಯೂಶುವಲ್ ಒಂದಷ್ಟು ಮನೋರಂಜನೆಗೋಸ್ಕರ ಇರುವಂತಹ ಹಾಡುಗಳನ್ನು ಕೂಡ ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡುಗಳನ್ನು ಕೂಡ ಎಂಜಾಯ್ ಮಾಡಿ, ಪ್ಲೇಲಿಸ್ಟನ್ನು ಎಂಜಾಯ್ ಮಾಡಿ, ಈ ಒಂದು ಮಾಹಿತಿಯನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರೋದು ನಾನು ಆಚೆ ಚೈತ್ರ. ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಉಳಿದವರು ಕಂಡಂತೆ ಸಿನಿಮಾದಿಂದ ಘಾಟಿಯ ಎಳೆದು ಅನ್ನುವಂತಹ ಗೀತೆ.

ಎಷ್ಟು ಡಿಫ್ರೆಂಟ್ ಆಗಿರುವಂತಹ ಲಿರಿಕ್ಸ್ ಅನ್ನ ಹೊಂದಿತ್ತಲ್ಲ ಈ ಒಂದು ಗೀತೆ. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್ ಸ್ಫೂರ್ತಿಧಾರೆ ಕಾರ್ಯಕ್ರಮ ಸಾಗ್ತಾ ಇದೆ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಶ್ರೀಧರ್ ವೆಂಬು ಅವರ ಬಗ್ಗೆ. ಯಶಸ್ಸು ಅಂದರೆ ಎತ್ತರದ ಕಟ್ಟಡದ ಕಚೇರಿಗಳಲ್ಲಿ ಇರೋದಲ್ಲ, ಅದು ನಿಮ್ಮ ಕನಸುಗಳಿಂದ ಸಾವಿರಾರು ಜನರ ಬದುಕನ್ನು ಎತ್ತರಕ್ಕೆ ತಗೊಂಡು ಹೋಗೋದು ಯಶಸ್ಸು. ಸೊ ಈ ಒಂದು ಕೆಲಸಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ನಾನು ಆಗಲೇ ಹೇಳ್ದಂಗೆ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಒಂದು ಸಣ್ಣ ಕುಟುಂಬದಲ್ಲಿ ಬೆಳೆದವರು ಇವರು. ಸರ್ಕಾರಿ ಶಾಲೆಯಲ್ಲಿ ಓದಿ IIT ಮದ್ರಾಸ್ನಲ್ಲಿ ಓದಿ ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಅಲ್ಲಿ ಒಂದು ದೊಡ್ಡ ಕೆಲಸವನ್ನು ತಗೊಂಡು ಆ ಒಂದು ಕೆಲಸವನ್ನು ಬಿಟ್ಟು ಭಾರತದಲ್ಲಿ ವಿಶ್ವಮಟ್ಟದ ತಂತ್ರಜ್ಞಾನ ಕಂಪನಿಯನ್ನು ಕಟ್ಟುವ ಕನಸಿಗಾಗಿ ಇಲ್ಲಿಗೆ ವಾಪಸ್ ಬಂದರು. ಸೊ ಈ ಒಂದು ಕಂಪನಿಯನ್ನು ಸ್ಥಾಪಿಸ್ತಾರೆ, ಜೋಹೋ ಅನ್ನುವಂತಹ ಒಂದು ಕಂಪನಿ. ಇದು ಭಾರತದ ಮೂಲಕ ಜಾಗತಿಕ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅನ್ನುವಂತಹ ಒಂದು ಕಂಪನಿಯಾಗಿದೆ. ಶ್ರೀಧರ್ ವೆಂಬು ಹಾಗೆ ಸಹ ಸಂಸ್ಥಾಪಕರೆಲ್ಲರೂ ಸೇರಿ 1996 ಸ್ಥಾಪಿಸಿದ್ರು ಇದನ್ನು. ಆಡ್ವಾನೆಟ್ ಅಂತ ಆಗಿತ್ತು ಮುಂಚೆ ಇದು, ಅದಾದಮೇಲೆ ಅದನ್ನು ಜೋಹೋ ಅಂತ ನಾಮಕರಣ ಮಾಡಲಾಯಿತು. ಸೊ ಕಂಪನಿ ವ್ಯವಹಾರಗಳಿಗೆ ಅಗತ್ಯ ಇರುವಂತಹ ವಿವಿಧ ಕ್ಲೌಡ್ ಆಧಾರಿತ ಸಾಫ್ಟ್ವೇರ್ಗಳನ್ನು ಇದು ಅಭಿವೃದ್ಧಿಪಡಿಸುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಾ. ಸೊ ಬಟ್ಟೆ ಅಂಗಡಿಯಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ಏನಿದೆ, ಗ್ರಾಹಕರ ವಿವರಗಳು, ಇದನ್ನು ನೀವು ಜೋಹೋ CRM ಅವರ ಒಂದು ಸಾಫ್ಟ್ವೇರ್ನಲ್ಲಿ ಇಡ್ಬೋದು. ಹಾಗೆ ಬಿಲ್ಗಳು, ಲೆಕ್ಕಪತ್ರಗಳು, ಇದನ್ನು ಕೂಡ ಅವರ ಸಾಫ್ಟ್ವೇರಲ್ಲಿ ಇಡ್ಬೋದು. ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಅವ್ರ ಸಂಬಳ ಎಷ್ಟು, ಅವ್ರ ರಜಾ ಯಾವಾಗ ತೊಗೊಂಡಿದ್ದಾರೆ, ಸೊ ಈ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಅವರ ಒಂದು ಸಾಫ್ಟ್ವೇರಲ್ಲಿ ಇಡ್ಬೋದು. ಹಾಗೆ ದೂರುಗಳು, ಕಂಪ್ಲೇಂಟ್ಸ್, ಫೀಡ್ಬ್ಯಾಕ್, ಸಜೆಷನ್ಸ್, ಇದನ್ನೆಲ್ಲನೂ ಕೂಡ ಅವರು ನಿರ್ಮಾಣ ಮಾಡಿರುವಂತಹ ಒಂದು ಸಾಫ್ಟ್ವೇರ್ಗಳಲ್ಲಿ ಇರ್ಬೋದು. ಸೊ ಜೋಹೋ ಅಂತಂದರೆ ಒಂದು ವ್ಯವಹಾರ ನಡೆಸೋದಕ್ಕೆ ಬೇಕಾಗಿರುವಂತಹ ಬಹುತೇಕ ಎಲ್ಲ ಡಿಜಿಟಲ್ ಸಾಫ್ಟ್ವೇರ್ಗಳನ್ನು ಒಂದೇ ಕಂಪನಿ ಒದಗಿಸುವಂತಹ ಒಂದು ಜಾಗತಿಕ ಭಾರತೀಯ ಸಂಸ್ಥೆ. ಸೊ ಇದರ

ಸ್ಥಾಪಕರು ಶ್ರೀಧರ್ ವೆಂಬುವವರು. ಸೊ ಮುಖ್ಯವಾಗಿ ಇದು ತುಂಬ ವಿಶೇಷ ಅನಿಸೋದು ಯಾಕೆ ಅಂತಂದರೆ, ಇದು ವಿಭಿನ್ನ ಧಾರಿಯ ಉದ್ಯಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹುತೇಕ ಸ್ಟಾರ್ಟಪ್ಗಳಿಗೆ ಬೇರೆಯವರು ದುಡ್ಡು ಹಾಕ್ತಾರಲ್ವಾ, ಆದರೆ ಈ ಒಂದು ಸ್ಟಾರ್ಟಪ್ಗೆ ಬಹುತೇಕ ಅದರ ಆದಾಯದ ಮೇಲೆ ಅಂದರೆ ಅವರೇ ಆದಾಯವನ್ನು ಹಾಕಿ ಬೆಳೆಸಿದ್ದಾರೆ. ಸೊ ಹೊರಗಿನ ಹೂಡಿಕೆ ಇನಿಷಿಯಲ್ ಡೇಸಲ್ಲಿ ಇರಲಿಲ್ಲ. ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬಹುದು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಯಾವ ಒಂದು ಹೂಡಿಕೆ ಬೇರೆಯವರ ಹೂಡಿಕೆ ಇಲ್ಲದೇ ಇದ್ರೂ ಕೂಡ ಇಂಟರ್ನ್ಯಾಷನಲಿ ಇವತ್ತು ಇರುವಂತಹ ಸಾಕಷ್ಟು ಕಂಪನಿಗಳ ಜೊತೆ ಕಾಂಪಿಟೇಟರ್ ಆಗಿ ಅವರು ತೋರಿಸಿದ್ದಾರೆ. ಉದ್ಯಮ ಜಗತ್ತಿನಲ್ಲೇ ಇದು ಒಂದು ಅಪರೂಪದ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನಷ್ಟು ಮಾತಾಡೋಣ ಇವರ ಬಗ್ಗೆ. ಅದಕ್ಕಿಂತ ಮುಂಚೆ ಎರಡು ಗೀತೆಗಳು ನಿಮಗಾಗಿ. FM Rainbow 101.3 MHz ಸ್ಫೂರ್ತಿ ದಾರಿ ಕಾರ್ಯಕ್ರಮದಲ್ಲಿ

0: ಸಮಯ ಆಗಿರೋದು 4:26 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಯಶಸ್ಸಿಗೆ ಯಾವಾಗಲೂ ಶಾರ್ಟ್ಕಟ್ ಇರಲ್ವಂತೆ, ಅದಕ್ಕೆ ತಾಳ್ಮೆ ಹಾಗೆ ದೃಢತೆ ಎರಡು ತುಂಬ ಮುಖ್ಯ ಅಂತೆ. ಶ್ರೀಧರ್ ಬೆಂಬು ಅವರು ಕೂಡ ಅತ್ಯಂತ ವಿಶೇಷವಾಗಿ ಈ ಒಂದು ಕಂಪನಿಯನ್ನು ಶುರು ಮಾಡಿದ್ದಾರೆ. ಸೊ ಅವರ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಏನು ಅಂತಂದರೆ, ಕಂಪನಿಯ ಕೆಲಸವನ್ನು ದೊಡ್ಡ ನಗರಗಳಲ್ಲಿ ಮಾತ್ರ ಸೀಮಿತಗೊಳಿಸದೆ ತಮಿಳುನಾಡಿನ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ತಲುಪಿಸೋದ್ರಲ್ಲಿ ಅವರು ಯಶಸ್ವಿಯನ್ನು ಹೊಂದಿದ್ರು. ಗ್ರಾಮೀಣ ಯುವಕರಿಗೆ ತರಬೇತಿಯನ್ನು ನೀಡಿ ಅಲ್ಲಿನ ಯುವಜನರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟು ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಸೊ ಹಾಗೆ ಸೃಷ್ಟಿಯಾಗಿದ್ದು ಆ ಒಂದು ಕಂಪನಿ ಜೋಹೋ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಕಂಪನಿ ಇದು. ಹೊರಗಿನ ವೆಂಚರ್ ಕ್ಯಾಪಿಟಲ್ ಯಾವತ್ತೂ ಡಿಪೆಂಡೆಂಟ್ ಆಗಿಲ್ಲ. ವಿಶ್ವದ ಅನೇಕ ದೇಶಗಳ ವ್ಯವಹಾರಗಳು ಇದೇ ಸಾಫ್ಟ್ವೇರ್ನ ಬಳಸ್ತಿದ್ದಾರೆ. ಹಾಗೆ ಗ್ರಾಮೀಣ ಪ್ರತಿಭೆಯನ್ನು ಬೆಳೆಸುವಲ್ಲಿ ಮತ್ತು ನೇಮಕಾತಿ ಮಾಡೋದಲ್ಲಿ ಕೂಡ ಇದು ಈ ಒಂದು ಕಂಪನಿ ಹೆಸರುವಾಸಿಯಾಗಿದೆ. ಹಾಗೆ ಮತ್ತೊಂದು ವಿಶೇಷತೆ ಅಂತ ಏನಂತ, ಇವರ ಪ್ರಮುಖ ಸೇವೆಗಳು ಏನು ಅಂತಂದರೆ ಗ್ರಾಹಕರ ಮಾಹಿತಿಯನ್ನು ನಿರ್ವಹಿಸೋದಾಗಿರ್ಬೋದು, ಇಮೇಲ್ ಸೇವೆಗಳಾಗಿರ್ಬೋದು, ಲೆಕ್ಕಪತ್ರ ಅಕೌಂಟಿಂಗ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹೆಚ್ ಆರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾಗೆ ಗ್ರಾಹಕ ಸೇವೆ ಮತ್ತು ಸಪೋರ್ಟ್ ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇವರ ಪ್ರಮುಖ ಸೇವೆಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಗ್ರಾಮೀಣದಲ್ಲಿ ಇದ್ದಂತಹ ಯುವ ಪ್ರತಿಭೆಗಳನ್ನು ಬೆಳೆಸೋದು ಇವರ ಒಂದು ಉದ್ದೇಶ ಆಗಿತ್ತು. ಸೊ ಕಲಿಯುವ ಮನಸ್ಸಿದ್ರೆ ಯಶಸ್ಸಿನ ಬಾಗಿಲು ಯಾವಾಗ ಬೇಕಾದರೂ ತೆರೆಯುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ ಅಂತ ಹೇಳ್ಬೋದು. ಶ್ರೀಧರ್ ಎಂಬುವರು ಜೋಹು ಸ್ಕೂಲ್ ಆಫ್ ಲರ್ನಿಂಗ್ ಅನ್ನು ಆರಂಭಿಸ್ತಾರೆ. ಕಾಲೇಜು ಪದವಿ ಇಲ್ಲದ ಅನೇಕ ಯುವಕರಿಗೆ ನೇರವಾಗಿ ತರಬೇತಿಯನ್ನು ನೀಡಿ ಉದ್ಯೋಗವನ್ನು ಕೂಡ ಅವರದ್ದೇ ಲರ್ನಿಂಗ್ ಕಂಪನಿಯಲ್ಲಿ ಕೊಡ್ತಾರೆ. ಅವರ ದೃಷ್ಟಿಯಲ್ಲಿ ಕಲಿಯುವ ಆಸಕ್ತಿ ಮತ್ತು ಕೌಶಲ್ಯನೇ ತುಂಬ ಇಂಪಾರ್ಟೆಂಟ್ ಆಗಿತ್ತು.

ಸಮಯ ಆಗಿರೋದು 4:46 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಶಸ್ಸಿನ ನಿಜವಾದ ಅರ್ಥ ಶ್ರೀಧರ್ ವೆಂಬು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರು ಹೇಳೋ ಅಂತೆ ಕಂಪನಿಯ ಯಶಸ್ಸು ಕೇವಲ ಲಾಭದಲ್ಲಿ ಮಾತ್ರ ಇಲ್ಲ, ಸಮಾಜಕ್ಕೆ ನೀವು ನೀಡುವಂತಹ ಕೊಡುಗೆಯಲ್ಲಿದೆ, ಉದ್ಯೋಗ ಸೃಷ್ಟಿಸುವಲ್ಲಿದೆ, ಹಾಗೆ ಗ್ರಾಮೀಣ ಅಭಿವೃದ್ಧಿಗೆ ಕೈಜೋಡಿಸಿ ಅಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶ ನೀಡಿ ಅವರ ಯಶಸ್ಸಿಗೆ ನೀವು ಕೂಡ

ನೀಡೋದ್ರಲ್ಲಿ ಇದೆ ಅಂತ ಹೇಳ್ತಾ, ದೊಡ್ಡ ಪ್ರೇರಣೆ ಆಗಬೇಕಾಗಿರುವಂತಹ ವಿಷಯ ಯಾವ್ದು ಗೊತ್ತಾ, ದೊಡ್ಡ ಕನಸನ್ನು ನಾವು ಕಾಣಬೇಕು. ಆದರೆ ಆ ಕನಸು ನಮ್ಮ ಜೀವನ ಅಷ್ಟೇ ಅಲ್ಲದೆ ಬೇರೊಬ್ಬರ ಜೀವನವನ್ನು ಕೂಡ ಅದು ದೊಡ್ಡದನ್ನು ಮಾಡಬೇಕು, ಹಾಗೆ ಬೇರೆಯವರ ಜೀವನವನ್ನು ಕೂಡ ರೂಪಿಸಬೇಕು ಅಂತ ಹೇಳ್ತಾರೆ. ಸಮಾಜದ ಜೀವನವನ್ನು ಕೂಡ ಅದು ಉತ್ತಮಗೊಳಿಸಬೇಕು, ಅದೇ ನೀವು ಸೊಸೈಟಿಗೆ ಕೊಡುವಂತಹ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಶ್ರೀಧರ್ ಬೆಂಬು ಅವರು ಅವರ ಕಂಪನಿಯ ಸ್ಥಾಪನೆಯ ಮುಖಾಂತರ ಸಾಕಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಪದವಿ ಇಲ್ಲದೇ ಇದ್ರೂ ಕೂಡ ಆ ಪ್ರತಿಭೆಗಳಿಗೆ ಅವರ ಒಂದು ಪ್ರತಿಭೆ ಹಾಗೆ ಅವರ ಒಂದು ಟ್ಯಾಲೆಂಟನ್ನೆಲ್ಲ ಗುರುತಿಸಿ ಅವರಿಗೆ ಅವಕಾಶವನ್ನು ನೀಡಿದ್ದಾರೆ.

ಸಮಯ ಆಗಿರೋದು 4:55 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಿದ್ದೀರಿ. ಶಾಂತಾಚಾರ್ ಬೆಡಗಿಯರು ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮದಲ್ಲಿ ಉದ್ಯಮಿಯಾದ ಶ್ರೀಧರ್ ವೆಂಬು ಅವರ ಜಾಗತಿಕ ಕ್ಲೌಡ್ ಆಧಾರಿತ ಸಾಫ್ಟ್ವೇರ್ ಸಂಸ್ಥೆಯನ್ನ ಸಂಸ್ಥಾಪಕರಾಗಿ ಅವರು ಸಾಧಿಸಿದಂತಹ ಯಶಸ್ಸಿನ ಕುರಿತು ನೀಡಿದಂತಹ ಪರಿಚಯ ತುಂಬಾ ಪ್ರೇರಣೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರ ಜೀವಯಾನ, ಸರಳತೆ, ಪರಿಶ್ರಮ, ಸಾಧನೆ ಕುರಿತು ಎಲ್ಲ ಮಾಹಿತಿ ಕೂಡ ತುಂಬಾ ಸಂತೋಷವನ್ನ ನೀಡಿತು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 27233 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಪ್ರೋಗ್ರಾಮ್ ಸೂಪರ್ ಹಾಗೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಕೂಡ ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಇವತ್ತು ಖ್ಯಾತ ಉದ್ಯಮಿಯಾದಂತಹ ಶ್ರೀಧರ್ ವೆಂಬು, ಜೋಹು ಸ್ಕೂಲ್ ಆಫ್ ಲರ್ನಿಂಗ್, ಜೋಹು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸ್ಥಾಪಕರಾದಂತಹ ಶ್ರೀಧರ್ ವೆಂಬು ಅವರು ನಡೆದು ಬಂದಂತಹ ಹಾದಿಯನ್ನ ಅದರ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ. ಕೊಟ್ಟಂತಹ ಎಲ್ಲಾ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇನ್ನು ನಾನು ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ನಾನು ಯಾವಾಗಲೂ ಹೇಳೋ ಹಾಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ, ನಗುವನ್ನ ಹಂಚಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟಾಟಾ ಬೈ ಬೈ. ಸಿಯಾ ಹೇಳ್ತಾ ಇರೋದು ನಾನು ಆರ್ ಜೆ ಚೈತ್ರಾ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ?

ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ ನಮಸ್ಕಾರ, ನೀವು ಟ್ಯೂನ್ ಮಾಡಿರೋದು ಆಕಾಶವಾಣಿ FM ರೈನ್ಬೋ 101.3 ಮೆಗಾಹರ್ಟ್ಸ್. ನೀವು ಕೇಳ್ತಿರೋದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಈ ಬಿಂದಾಸ್ ಬುಧವಾರದ ಸಂಜೆಯಲ್ಲಿ ಜಾಲಿ ಸಾಂಗ್ಸ್ ಕೇಳ್ತಾ ರೈನ್ಬೋ ಜೊತೆ ಆಗೋದಕ್ಕೆ ರೆಡಿನಾ? ನೀವು ಬಿಡ್ರಿ, ಎಲ್ಲರೂ ರೆಡಿ ಇರ್ತೀರಾ. ಹಾಗೆ ಏನು ಸಂಜೆ ಆಯಿತು, ಕೆಲವರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತೀರಾ, ಇಲ್ಲ ಇನ್ನೂ ಕೆಲಸ ಮುಗಿಸೋ ಪ್ರೆಷರಲ್ಲಿ ಇರ್ತೀರಾ, ಅದೇನೇ ಇರಲಿ ಸ್ವಲ್ಪ ಮೈಂಡ್ ಫ್ರೀ ಮಾಡಿಕೊಂಡು ಸದ್ಯಕ್ಕೆ ಈ ಸಾಂಗ್ಸ್ನ ಕೇಳ್ತಾ ಇರಿ. ಇವತ್ತು ಏನು ಮಾತನಾಡ್ತೀನಿ ಅಂತ ವಾಪಸ್ ಬಂದು ಹೇಳ್ತೀನಿ. ಸದ್ಯಕ್ಕೆ ಈ ಒಂದು ಸುಂದರ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ನಿಮ್ಮ ಸಂಜೆಯನ್ನು ಮತ್ತಷ್ಟು ಸ್ಪೆಷಲ್ ಮಾಡೋದಕ್ಕೆ ನಿಮ್ಮ ಜೊತೆ ಇದೆ ನಿಮ್ಮ ನೆಚ್ಚಿನ ನಾನ್ ಸ್ಟಾಪ್ ಸಂಜೆ. ಸ್ಪೆಷಲಾಗಿ ಏನೋ ಹುಡ್ಕೋಕೆ ಹೋಗಿ ಬರೆದಿಟ್ಟ ಹಳೆ ಲೆಟರ್ ಸಿಗ್ಬೋದು, ಹಾಗೆ ನಮ್ಮ ಫೋನ್ ಓಪನ್ ಮಾಡಿದಾಗ ಹಳೆ ಮೆಮೊರೀಸ್ ಕೂಡ ಸಿಗ್ಬೋದು. ನಾವು ರೋಡ್ನಲ್ಲಿ ಹೋಗುವಾಗ ಹಳೆ ಗೆಳೆಯ ಸಿಕ್ಕರೆ ಹೆಂಗೆ ರಿಯಾಕ್ಟ್ ಮಾಡ್ತೀವೋ, ಗ್ಯಾಲ್ರಿಯಲ್ಲಿದ್ದ ಆ ಒಂದು ಫೋಟೋ ನೋಡಿ ನಮ್ಮ ಮುಖದಲ್ಲಿ ಹಾಗೆ ಒಂದು ಸ್ಮೈಲ್ ಬರುತ್ತೆ. ನಿಮ್ಮ ಲೈಫ್ನಲ್ಲೂ ಹೀಗೆ ಯಾವತ್ತಾದರೂ ಆಗಿದೆಯಾ? ಅದೇನು ಗೊತ್ತಾ, ನಿಮ್ಮ ಮೊಬೈಲ್ ಗ್ಯಾಲ್ರಿಯಲ್ಲಿ ಮರೆತೇ ಹೋಗಿರೋ ಆ ಹಳೆಯ ಫೋಟೋಗಳು, ಆ ಫೋಟೋಗಳನ್ನ ಹಠತ್ತಾಗಿ ನೋಡಿದಾಗ ನಮಗಾಗೋ ಆ ಶಾಕ್, ನಗು, ಅಬ್ಬ. ಸೊ ಫೋನ್ ಅನ್ಲಾಕ್ ಮಾಡಿ ಗ್ಯಾಲ್ರಿ ಸ್ಕ್ರೋಲ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ರೆಡಿಯಾಗಿ ಈಗ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಅದನ್ನೇ. ನಿಮ್ಮ ಗ್ಯಾಲ್ರಿ ಸಡನ್ನಾಗಿ ಸ್ಕ್ರೋಲ್ ಮಾಡಿದಾಗ ಅಥವಾ ಓಪನ್ ಮಾಡಿದಾಗ ಸಿಕ್ಕ ಆ ಮರೆತು ಹೋದ ಫೋಟೋ ಯಾವುದು, ಅದನ್ನು ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ನಗುನ, ಕಣ್ಣೀರ, ಅಥವಾ ಆಶ್ಚರ್ಯನ? ತಕ್ಷಣ ನಿಮ್ಮ ರಿಯಾಕ್ಷನ್ ಅನ್ನು ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ಈ ಒಂದು ಸಂಖ್ಯೆಗೆ ನಮಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶವನ್ನು, ನಿಮ್ಮ ರಿಯಾಕ್ಷನನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನೀನಿರೇ ಸನಿಹ ನೀನಿರೇ ಅಂತ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕು ಬೆಳಗ್ನೂರು ಗ್ರಾಮದಿಂದ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ, ನಮಗೆ ನಮ್ಮ ಗ್ಯಾಲ್ರಿಯಲ್ಲಿ ನಮ್ಮ ಹುಡುಗಿ ಫೋಟೋ ಫೇಸ್ಬುಕ್ನಲ್ಲಿ ವರ್ಷಕ್ಕೊಮ್ಮೆ ಬರುತ್ತೆ, ಅದನ್ನೇ ನೋಡಿದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ, ನಾನು ನಮ್ಮ ಹುಡುಗಿ ಜೊತೆ ಫೋಟೋ ತೆಗೆಸ್ಕೊಂಡಿತ್ತು ಹಾಗೆ ಅವ್ರ ಜೊತೆ ಕಳೆದಿದ್ದ ನೆನಪು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಅವರು. ಆದರೆ ಅವರು ಬೇರೆಯವ್ರನ್ನ ಮದುವೆ ಆಗಿದ್ದಾಳೆ ಅಂತ ಸ್ಯಾಡ್ ಎಂಡಿಂಗ್ ಕೊಡ್ತಿದ್ದಾರೆ. ಇಟ್ಸ್ ಓಕೆ ಅಂತ ಹೇಳ್ತಾ ಮತ್ತೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಮೊಬೈಲ್ ಗ್ಯಾಲ್ರಿ ಒಂಥರ ಮಾಯಾಲೋಕ ಇದ್ದಂಗೆ ಅಲ್ವಾ. ಸಾವಿರಾರು ಫೋಟೋಗಳು, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಡಾಕ್ಯುಮೆಂಟ್ಸು, ಬಿಲ್ಗಳ ಸ್ಕ್ರೀನ್ಶಾಟ್ಗಳು, ಮತ್ತು ರಸ್ತೆ ಬದಿಯಲ್ಲಿ ಕಂಡದ್ನೆಲ್ಲ ಕ್ಲಿಕ್ ಮಾಡಿದ ಫೋಟೋಗಳು. ಆದರೆ ಈ ಕಸದ ರಾಶಿ ನಡುವೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಅವಿತು ಕುಳಿತಿರೋ ಸಿಹಿ ನೆನಪುಗಳಿರುತ್ತೆ ಅಲ್ವಾ. ದಿನನಿತ್ಯದ ಓಟದಲ್ಲಿ ನಾವು ಮರೆತೇ ಹೋಗಿರೋ ಫೋಟೋಗಳು, ಅವನ್ನು ನೋಡಿದಾಗ ನಮಗೆ ಹುಟ್ಕೊಳ್ಳೋ ಪ್ರಶ್ನೆಗಳು, ಈ ಫೋಟೋ ತಗೊಂಡು ಎಷ್ಟು ವರ್ಷ ಆಯ್ತಲ್ಲ, ಆ ದಿನ ನಾವೆಷ್ಟು ಖುಷಿಯಾಗಿದ್ವಿ ಅಲ್ವಾ ಅಂತ ಮನ್ಸು ಒಂದೇ ಸಮನೆ ಹಿಂದಿನ ಕಾಲಕ್ಕೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಸದ್ಯಕ್ಕೆ ಟ್ರಾವೆಲ್ ಮಾಡಬೇಡಿ, ಈ ಸಾಂಗ್ ಜೊತೆ ನೀವು ನಮ್ಮ ರೈನ್ಬೋ ಜೊತೆ ಹಾಗೆ ಕೇಳ್ತಾ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಕೇಳ್ಕೊಂಡು

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ ಡಿ ಆರ್ ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಈಗ ವೇಳೆ 5:30:20. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿಗಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿ

0: ಸಮಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೆಲವರೇ, ಇವತ್ತಿನ ಗಿರ್ಮಿಟ್ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಹರಿಚರಣ್ ಅವರು ಹಾಡಿರುವ ಯಾವ ಮೋಹನ ಮುರಳಿ ಕರೆಯಿತು ಈ ಚಿತ್ರದ ಗೀತೆಯೊಂದಿಗೆ. ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆ ಇದು, ಸಿಜೆ ಅನಿಲ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ FM ರೈನ್ಬೋದಲ್ಲಿ 1:30
2: ವಿವಿಧ ಭಾರತೀಯ

ಲ್ಯಾಂಡ್ ಲಾರ್ಡ್ ಚಿತ್ರದಿಂದ ಆಯ್ದ ಒಂದು ಗೀತೆ. ಸಂಜಿತ್ ಹೆಗಡೆ ಹಾಗೂ ಹರ್ಷಿಕಾ ದೇವನಾಥ್ ಗೀತೆಗೆ ಧ್ವನಿಯಾಗಿದ್ದಾರೆ. ನಾಗಾರ್ಜುನ್ ಶರ್ಮಾ ಬರೆದಿರುವ ಗೀತೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಕೇಳಿ, ಕರಾವಳಿ ಚಿತ್ರದ ಒಂದು ಗೀತೆ ಸಿದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿದೆ. ಪ್ರಮೋದ್ ಮರವಂತೆ ಬರೆದಿರುವ ಗೀತೆಗೆ ಸಚಿನ್ ಬಸ್ರೂರು ಅವರ ಸಂಗೀತ ಸಂಯೋಜನೆ.

ಇನ್ನೀಗ ಕೇಳಿ, ಕಲ್ಟ್ ಚಿತ್ರದ ಗೀತೆ ಹಾಡಿದ್ದಾರೆ ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್. ಅನಿಲ್ ಕುಮಾರ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
6: ಹಲ್ಲುಜ್ತಾ ಇದೀನಿ ಕಣಮ್ಮ.
5: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
6: ಸರಿ, ನಿಲ್ಸಿದೀನಿ ಬಿಡು.
5: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
5: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
7: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
8: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

ಕೆಲವರೇ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸಮಿತಿ, 6:51 ಕೃಷಿರಂಗ ಆರೋಬಿಕ್ ಪದ್ಧತಿಯಲ್ಲಿ ಭತ್ತ ಬೇಸಾಯ ಕುರಿತಂತೆ ಡಾಕ್ಟರ್ ಮಂಜಣ್ಣಗೌಡ ಸಣ್ಣಗೌಡರೊಡನೆ ತಿಮ್ಮಪ್ಪ ಅಚ್ಚಗೌಡ ಅವರು ನಡೆಸುವ ಸಂದರ್ಶನ. ತುರ್ವೇಕೆರೆ ತಾಲೂಕು ನಿರ್ಗುಂದಪಳ್ಳಿದ ನಾಗಮ್ಮ ಹಾಗೂ ಸಿರಿಗಂಧ ಸೋಬಾನೆಪದ 7:45 ಕನ್ನಡ ಚಿತ್ರಗೀತೆಗಳನ್ನು ಆಧರಿಸಿದ ಸಿರಿಗಂಧ ಕಾರ್ಯಕ್ರಮ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಕುರಿತಂತೆ ವಿಶ್ಲೇಷಣೆ ಕೇಳುತ್ತೀರಿ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಿಶ್ವನಾಥ್ ನಾಕೂಡ್ ಅವರ ತಬಲಾ ವಾದನ, 10:30 ಗೀತಚಂದ್ರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳುತ್ತೀರಿ. 6:35 ಹಾಗೂ ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ ಆಶಿಯಾಳ್, 6:50 ರೈತರಿಗೆ ಸಲಹೆಗಳು, 7:15 ಸಮರ್ಥ ಹೆಗಡೆ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತೀರಿ. 8:50 ಕಗ್ಗದ ಸಿರಿ, ಮಂಕುತಿಮ್ಮನ ಕಗ್ಗ ಆಧಾರಿತ ಕಾರ್ಯಕ್ರಮ, ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವಸಾದ, ನಿರ್ಮಾಣ ಎಂ ಶಿವರಾಮ್. ಮಧ್ಯಾಹ್ನ 12:05 ವನಿತಾ ವಿಹಾರ, ವಿಜಯಪುರದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರಪುರ ಅವರೊಡನೆ ಕಿರಣ್ ಕುಮಾರ್ ಶೇಖದಾರ್ ಅವರು ನಡೆಸುವ ಸಂದರ್ಶನ ಕೇಳುತ್ತೀರಿ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ ಪ್ರಸಾರವಾಗಲಿದೆ. ಇದರಲ್ಲಿ ಭಾಗವಹಿಸಲಿದ್ದಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಜಿ ಕುಡ್ತರ್ಕರ್ ಅವರು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40

0: ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ನಿಖತ್ ಹಾಗೂ ಜರೀನ್ ಉನ್ನೀಸಾ. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಾಳಿನ ಈ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಂತೆ ಡಾಕ್ಟರ್ ಆನಂದ್ ಎಂಆರ್ ಅವರೊಡನೆ ತಿಮ್ಮಪ್ಪ ಎಚ್ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ನಂತರ 7:20 ಜನಪದ ಸಂಗೀತ ಕಾರ್ಯಕ್ರಮ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗೀತಕರಿಂದ ಸುಗ್ಗಿ ಪದಗಳು ಬಿತ್ತರಗೊಳ್ಳಲಿವೆ. ನಾಳೆ ರಾತ್ರಿ 7:45 ಸಿರಿಗಂಧ ಕಾರ್ಯಕ್ರಮ, 8:15 ಪಾರ್ಲಿಮೆಂಟ್ ರಿವ್ಯೂ. ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ರಾತ್ರಿ 9:15 ಪ್ರಸಾರವಾಗುವ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಹೇಮಾ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ನೀವು ಕೇಳ್ತೀರಿ. ಇನ್ನು ರಾತ್ರಿ 9:30 ಕನ್ನಡ ಭಾರತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾಳೆ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತಂತೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ ಅವರು ಮಾತನಾಡಲಿದ್ದಾರೆ. ಇದಾದ ನಂತರ ಚಿಂತಾಮಣಿ ಕೊಡ್ಲೆಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ ಇರುತ್ತದೆ. ಇನ್ನು 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ಪ್ರಸಾರಗೊಳ್ಳಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಕಂಡ ಶ್ರೇಷ್ಠ ಬಾಹ್ಯಾಕಾಶ ವಿಜ್ಞಾನಿ ಯು ಆರ್ ರಾವ್ ಕನ್ನಡಿಗರ ಹೆಮ್ಮೆ. ದೂರ ಸಂವೇದಿ ತಂತ್ರಜ್ಞಾನದಲ್ಲಿ ದೊಡ್ಡ ಕೆಲಸ ಮಾಡಿದವರು. ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ, ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಪ್ರಸಾರ ಭಾರತಿ ಮಂಡಳಿಯಲ್ಲೂ ಸೇವೆ ಸಲ್ಲಿಸಿದರು. ವಿಜ್ಞಾನಿ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್ ಯು ಆರ್ ರಾವ್.
3: ವಿಶ್ವಮಾತೆಗೆ ಯಾವಾಗ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಆಗ ಬಂದೇ ಬರ್ತದೆ. ಅದು ವಿಶ್ವಮಾತೆಗೋಸ್ಕರ ನಾವು ಯಾರು ಕೆಲಸ ಮಾಡೋದಿಲ್ಲ ಅಂದ್ರೆ ಅಫ್ಕೋರ್ಸ್ ಎವ್ರಿಬಡಿ ವಾಸ್ಗೆ ಯಾರು ಆ ರೀತಿ ನೋಡಿದ್ರೆ ಐ ಆಲ್ವೇಸ್ ಫೀಲ್ ದಟ್ ಮುಂಚಿನ ಹಾಗೆ ನೋಬಡಿ ಇನ್ ದ ಹೋಲ್ ಆಫ್ ಹಿಸ್ಟ್ರಿ. ಯಾವಾಗ ನೀವು ಏನೊಂದು ಕೆಲಸ ಮಾಡಿ ಅದರಿಂದ ಏನೊಂದು ತತ್ವ ಬರ್ತದೋ ಇಲ್ಲೋ ಇದು ಮಾಡಿ, ದ್ಯಾಟ್ ಈಸ್ ಆಲ್ ಹೇಳಲಿಕ್ಕೆ ಅಷ್ಟೇ. ನಿಜವಾಗ ಈವನ್ ಋಷಿಗಳು ಯಾವಾಗ ತಪಸ್ ಮಾಡ್ತಿರುವಾಗ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಮಾಡ್ತಿದ್ದದ್ದು. ಸುಮ್ಮನೆ ಸ್ವರ್ಗ ಹೋಗಲಿ ಇಲ್ಲ ಹೂಡಿದೆ ಇರಲಿ ಪರವಾಗಿಲ್ಲ ನಾನು ತಪಸ್ ಮಾಡ್ತೇನೆ ಅಂತ ಯಾರು ಕೂತ್ಕೊಳ್ಳಿಲ್ಲ. ವೈಲ್ ಎವ್ರಿಬಡಿ ಹ್ಯಾಸ್ ಅಂಬಿಷನ್, ಎವ್ರಿಬಡಿ ಹ್ಯಾಸ್ ರೆಕಗ್ನಿಷನ್, ಇಟ್ ಶುಡ್ ನಾಟ್ ಬಿ ಯೂಸ್ ಫಾರ್ ಬ್ಯಾಡ್ ಪರ್ಪಸಸ್. ನನ್ನ ಅಭಿಪ್ರಾಯ ಹೇಳಿದಾಗಲೇ ದೊಡ್ಡ ಶಿಖರಕ್ಕೆ ಏರೋದು ಶಿಖರಕ್ಕೆ ಏರದೇ ಇರೋದು ತಾವು ಮಾಡುವಂಥ ಕೆಲಸದ ಮೇಲೆ ಇರ್ತದೆ. ಎಷ್ಟರವರೆಗೆ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಅವರು ಶಿಖರಕ್ಕೆ ಏರೇ ಇರ್ತಾರೆ. ಅದು ಲ್ಯಾಂಗ್ವೇಜ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಈ ಡ್ರೂಮ್ ಸ್ಕೂಲ್ನಲ್ಲಿ ಪಾಸ್ ಆದವರು ಯಾರು ದೊಡ್ಡವರಾಗಲಿಲ್ಲ. ಕೆಲವರು ಪಾಲಿಟಿಷಿಯನ್ಸ್ ಆದರೂ ಹರಟೆ ಹೊಡೆದ್ರು, ಆದರೆ ಯಾರು ಡೂನ್ಸ್ ಅವ್ರದ್ದು ಅವ್ರದ್ದು ಹೆಸರೇನೊಂದು ಇದು ಇದು ಎಸ್ಟಾಬ್ಲಿಷ್ ಏನು ಮಾಡಲಿಲ್ಲ ಯಾವ ಒಂದು ಇದರಲ್ಲಿ. ಅಂದ್ರೆ ನಾವೆಲ್ಲ ಡೂನ್ ಸ್ಕೂಲಿಗೆ ಹೋಗಲಿಲ್ಲ. ಅದೇ ಇದು ಯುನೈಟೆಡ್ ನೇಷನ್ಸ್ನಲ್ಲಿ ಚೇರ್ಮನ್ ಆದದ್ದು ಇದೆಲ್ಲ ಆಫ್ಟರ್ ದ ರಿಟೈರ್ಮೆಂಟ್ ಈಗ. ಆ್ಯಂಡ್ ಐ ಹ್ಯಾವ್ ಮೆಂಬರ್ ಆಫ್ ದ ಬೋರ್ಡ್ ಆಫ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿ ಇಸ್ ಆಫ್ಟರ್ ದ ರಿಟೈರ್ಮೆಂಟ್. ಈಗ ನೆಕ್ಸ್ಟ್ ಜುಲೈನಲ್ಲಿ ಐ ಹ್ಯಾವ್ ಟು ಕಂಡಕ್ಟ್ ಕೋರ್ಸ್ ಆನ್ ಇನ್ ಕ್ಯಾಲಿಫೋರ್ನಿಯಾ ಆಸ್ ಅ ಪಾರ್ಟ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಆಗ್ಬೋದು. ಮೆನಿ ಆಫ್ ದ ಥಿಂಗ್ಸ್ ಆ್ಯಂಡ್ ಸ್ಪೇಸ್ ಕಮಿಷನ್ ಮೆಂಬರ್ಶಿಪ್ ಮೆನಿ ಆಫ್ ದ ಥಿಂಗ್ಸ್ ಆ್ಯಂಡ್ ಫಾರ್ ದ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಆಸ್ ಮೆಂಬರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಪ್ರೈಮರ್ಲಿ ಫಾರ್ ಟೆಕ್ನಾಲಜಿ ನಮ್ಮದೊಂದು ಸ್ಪೇಸ್ ಅಟಾಮಿಕ್ ಎನರ್ಜಿ ಔಟಿಂಗ್ ಆ್ಯಂಡ್ ಪ್ರಸಾದ್ ಭಾರತಿಯಲ್ಲಿ ಐ ಹೋಪ್ ದಟ್ ವಿಲ್ ಟೆಕ್ನಾಲಜಿ ಈಸ್ ಈಕ್ವಲಿ ಇಂಪಾರ್ಟೆಂಟ್ ದೆರ್ಫೋರ್ ಆನ್ ದ ಒನ್ ಸೈಡ್ ಆ್ಯಂಡ್ ಮೋಸ್ಟ್ ಆಫ್ ದ ಟೆಕ್ನಾಲಜೀಸ್ ಆರ್ ರಿಲೇಟೆಡ್ ಟು ಸ್ಪೇಸ್. ಈವನ್ ದಿಸ್ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ಏನಿದೆ ಅದರಲ್ಲಿ ದಿ ಡಿಸೈನ್ನಲ್ಲಿ ಐ ಹ್ಯಾಡ್ ಎ ಹ್ಯಾಂಡ್ ಬಿಕಾಸ್ ಐ ವಾಸ್ ದಿ ಮೆಂಬರ್ ಆಫ್ ದ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಓನ್ಲಿ 4 ಮೆಂಬರ್ಸ್ ಇದ್ದರು ಆ್ಯಂಡ್ ಐ ವಾಸ್ ಇನ್ಸ್ಟ್ರುಮೆಂಟಲ್ ಇನ್ ಆ ಇದನ್ನ ಎಷ್ಟೋ ಸಲ ರಿವ್ಯೂ ಮಾಡಿದ್ದೇನೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:20 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಪ್ತತ್ಯುತ್ತರ ತ್ರಿಶತ ಸಂವೈಧಾನಿಕ ನಿಯಮಸ್ಯ ನಿರಸನಾನಂತರಂ ಕಾಶ್ಮೀರ ಲಡಾಖಯೋಃ ಪ್ರಜಾನಾಂ ಭಾಗ್ಯಂ ಪೂರ್ಣತಯಾ ನವದಿಶಾಂ ಅವಾಪ್ತವತ್ ಇತಿ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ. ಭಾರತೀಯ ರಿಸರ್ವ್ ಬ್ಯಾಂಕ್ ಸಂಸ್ಥೆಯಾ ಅಸ್ಮಿನ್ ವಿತ್ತೀಯ ವರ್ಷೆ ಜಿಡಿಪಿ ವೃದ್ಧಿಃ 6.7% ಯಾವತ್ ಅನುಮಿತಃ. ಉದಿತಂ ಚ ಯತ್ ದೇಶಸ್ಯ ಆರ್ಥಿಕ ವಿಕಾಸಃ ಸುದೃಢ ಯಾಚನೆಯಾ ಸಮರ್ಥಿತಃ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯಸ್ಯ ಸ್ಪಷ್ಟೀಕರಣಂ ಯತ್ ಯುವ ಪ್ರದರ್ಶನಕಾರಿಣಾಂ ಉಪರಿ ಕಾರ್ಯಾಚರಣಾವಧೌ ಅಧಿಕಾರಿಭಿಃ ಸಂಯಮಃ ಪರಿಪಾಲನೀಯಃ. ರಾಂಚಿನಗರೆ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾಸು ಕಥಿತ ಅನಿಯಮಿತತಾಮಧಿಕೃತ್ಯ ಛಾತ್ರ ಪ್ರತಿರೋಧಃ ತೀವ್ರತರೋ ಜಾತಃ. ಅಸಮ ಮೇಘಾಲಯ ರಾಜ್ಯಯೋಃ ಅದ್ಯ ಅತಿವೃಷ್ಟಿಪರಾ ರಕ್ತವರ್ಣೀಯ ಸಂಚೇತನಾ ಪ್ರಖ್ಯಾಪಿತಾ. ಬ್ಯಾಡ್ಮಿಂಟನ್ ಸ್ಪರ್ಧಾಯಾಂ ಆಸಾನ್ ನಗರೆ ಕೊರಿಯಾ ಓಪನ್ ಪ್ರತಿಯೋಗಿತಾಯಾಃ ಮಹಿಳಾ ಏಕಲ ವರ್ಗಸ್ಯ ದ್ವಿತೀಯ ಚಕ್ರೆ ಭಾರತೀಯ ಕ್ರೀಡಿಕಾಃ ಪ್ರವಿಷ್ಟವತ್ಯಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಸಪ್ತ ವರ್ಷೇಭ್ಯಃ ಪೂರ್ವಂ ಸಪ್ತತ್ಯಧಿಕ ತ್ರಿಶತತಮಃ ಅನುಚ್ಛೇದಃ ಸಹೈವ ಪಂಚತ್ರಿಂಶತ್ ಎ ಇತ್ಯೇತಯೋಃ ನಿರಸನೇನ ಜಮ್ಮೂ ಕಾಶ್ಮೀರ ಲಡಾಖ್ ಕ್ಷೇತ್ರಯೋಃ ಜನಾನಾಂ ಜೀವನೆ ವ್ಯಾಪಕಂ ಪರಿವರ್ತನಂ ದೃಷ್ಟಂ. ಸಾಮಾಜಿಕ ಸಂಚಾರ ಪಟಲೀಯ ಸಂದೇಶೇ ಶ್ರೀಮೋದಿ ಪ್ರಾಖ್ಯಾತ್ ಯತ್ ಜಮ್ಮೂಕಾಶ್ಮೀರಸ್ಯ ಲಡಾಖಸ್ಯ ಚ ಪ್ರಗತಯೇ ಸರ್ವಕಾರಸ್ಯ ಸಂಕಲ್ಪಃ ಪುನರಾವರ್ತಿತಃ. ತೇನೋದೀರಿತಂ ಯತ್ ಸರ್ವಕಾರಃ ಏತತ್ ದೃಢೀಕರಿಷ್ಯತಿ ಯತ್ ವಿಕಸಿತ ಭಾರತಸ್ಯ ನಿರ್ಮಾಣೆ ಸರ್ವೇ ಅಪಿ ಸ್ವಯೋಗದಾನಂ ದಾತುಂ ಅವಸರಾನ್ ಲಭೇರನ್. ಸಂಸತ್ ಪರಿಸರೆ ಆಕಾಶವಾಣಿ ವಾರ್ತಾರ್ಹರೈಃ ಸಹ ಸಂಭಾಷಮಾಣಃ ಜಮ್ಮೂಕಾಶ್ಮೀರಸ್ಯ ಭಾರತೀಯ ಜನತಾ ಪಾರ್ಟಿ ಇತಿ ದಲಸ್ಯ

0: कार्यक्रमः आसीत्। इतः प्राग् सा गोपालपुरस्थे आर्मी एयर डिफेंस महाविद्यालये अपि अगच्छत्। तत्र सा महाविद्यालयस्य अधिकारिभिः सहापि वार्तालापम् अकरोत्। कर्णाटकराज्यस्य यादगीर जनपदस्य सैदापुर समीपे केडिचूर बडिडाल औद्योगिक क्षेत्रे अद्य रासायनिक वाष्प स्रावेन त्रयः कार्यकर्तारः दिवंगताः। अनेन स्रावेन प्रभावितौ द्वौ कार्यकर्तारौ रायचूर नगरस्य चिकित्सालये उपचारार्थं प्रवेशितौ स्तः। यादगीर जनपदस्य उपायुक्तः राहुल तुकाराम पांडवे अवोचत् यत् औषध रसायन निर्माण संयंत्रे नलिकायाः सल्फर ऑक्साइड वाष्पस्य श्वासाकर्षणेन एषा दुर्घटना अभवत्। दक्षिण कोरिया देशस्य आसान नगरे आयोजितायाः कोरिया मास्टर्स बैडमिंटन प्रतियोगितायाः महिला एकल स्पर्धायाः द्वितीय चक्रे भारतीय क्रीडिकाः ईशा रानी बौरुआ तन्वी शर्मा श्रियांशी वालिशेट्टी च प्रविष्टवत्यः। द्वात्रिंशत्तमे चक्रे ईशा रानी दक्षिण कोरियायाः ली सोही इत्येतां पराजितवती। तन्वी चीनदेशस्य आंची युआन इत्येतां पराभूय अग्रत्वं भजते। श्रेयांशी च चीनी ताइपे देशस्य यू पो पाई इत्येतां पराभूय विजयत्वं अवाप्नोत्। अनेन सहैव महिला युगल स्पर्धायां सोनाली सिंहः ऋतिका ठाकुर इत्येतयोः युगलं दलं तथा मिश्रित युगल स्पर्धायां श्रुति मिश्रः ईशान भट्ट नागरयोः युगलं दलमपि द्वितीय चक्रं प्रविष्टवत्। प्रियाः श्रोतारः संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकी इति विशिष्ट कार्यक्रमस्य प्रसारणम् आकाशवाण्याः FM गोल्ड प्रवाहिकातः रविवासरे मध्याह्ने सार्धैकवादनतः भविष्यति। भवन्तः यथाकालं श्रोतुं प्रभवन्ति। इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆಗುರುರಾಜ್, ಓದುತ್ತಿರುವವರು ಸರ್ವಮಂಗಳ ಎಂ. ಪ್ರಿಯ ಶ್ರೋತೃಗಳೇ, ತುಟಿಯ ಮೇಲೆ ತುಂಟ ಕಿರುನಗೆ, ಕಣ್ಣ ತುಂಬಾ ಕಿಂಡ ಸಂಪಿಗೆ ಅನ್ನೋ ಕನ್ನಡ ಹಾಡು ಈ ಕೆಂದುಟಿ ಮೀನುಗಳಿಗೆ ಕರೆಕ್ಟಾಗಿ ಹೋಲುತ್ತದೆ. ಇದನ್ನ ರೆಡ್ ಲಿಪ್ಡ್ ಬ್ಯಾಟ್ ಫಿಶ್ ಅಂತ ಕರೀತಾರೆ. ಈ ಮೀನುಗಳ ಕೆಂಪಾದ ತುಟಿ, ನಡೆದಾಡೋ ರೀತಿ, ವಯ್ಯಾರ ವೈಭೋಗ ಮೋಹಕವಾಗಿರುತ್ತದೆ. ಬಳುಕುತ್ತಾ ವಯ್ಯಾರದಿಂದ ನಡೆಯೋ ಈ ಮೀನಿನ ತುಟಿಯಲ್ಲಿ ಧರಿಸಿರೋ ನಗುನ ನೋಡೋಕೆ ಅಂತಲೇ ಜನ ಮುಗಿಬೀಳ್ತಾರೆ, ಅಷ್ಟೊಂದು ಆಕರ್ಷಣೆ. ವಿಶ್ವದಲ್ಲಿ ಈ ರೀತಿ ಪೌಡ್ರು ಲಿಪ್ಸ್ಟಿಕ್ ಹಾಕೊಂಡಿರೋ ಮೀನು ಅಂದ್ರೆ ಇದೊಂದೇ. ಹಂಗೇನೆ ಮೀನುಗಳು ಈಜಬೇಕು, ಇದ್ದು ಜಯಿಸಬೇಕು ಅಲ್ವಾ? ಆದರೆ ಬೇರೆ ಮೀನುಗಳಂತೆ ಈ ಕೆಂದುಟಿ ಮೀನು ಈಜೋದಿಲ್ಲ, ಆದರೆ ಈಜೋಕ್ಕಿಂತ ನಡೆದಾಡೋದೇ ಜಾಸ್ತಿಯಂತೆ. ನಡೆದಾಡೋಕೆ ಕಾಲು ಎಲ್ಲಿದೆ ಅಂತ ಕೇಳಬೇಡಿ, ಇದಕ್ಕೆ ನಾಲ್ಕು ರೆಕ್ಕೆಗಳಿವೆ, ಎರಡು ಅಡ್ಡಡ್ಡ ತೆರೆದುಕೊಂಡಿದ್ರೆ ಇನ್ನೆರಡು ಕಾಲುಗಳಂತೆ ಕೆಲಸ ಮಾಡ್ತವೆ. ಈ ಕೆಂದುಟಿ ಮೀನುಗಳು ಪೆಸಿಫಿಕ್ ಮಹಾಸಾಗರನೇ ತವರುಮನೆ ಮಾಡಿಕೊಂಡಿದ್ದಾವೆ. ಈ ಮೀನುಗಳು ಸಮುದ್ರದ 1000 ಅಡಿ ಆಳ ಅಂದ್ರೆ ತಳಪಾತದಲ್ಲಿ ವಾಸ ಮಾಡ್ತವೆ. ಹಾಗಾಗಿ ನಾವು ನೀವು ಇದರ ಕೆಂದುಟಿ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಸುಲಭವಾಗಿ ನೋಡಕ್ಕಾಗಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈ ಕೆಂದುಟಿ ಮೀನಿನ ಸಂಬಂಧಿಕರು ನಮ್ಮ ಕಾರವಾರ, ಮಂಗಳೂರು, ನೇತ್ರಾಣಿಗಳಲ್ಲಿ ಕಾಣಸಿಗ್ತಾರಂತೆ. ಜಾತಿಲಿ ಇವರೆಲ್ಲ ಒಂದೇ, ದೂರದ ದಾಯಾದಿಗಳು. ಆದ್ರೆ ತುಟಿಲಿ ಯಾವುದೇ ಲಿಪ್ಸ್ಟಿಕ್ ಇರೋಲ್ಲ, ಇವು ಈಜ್ತವೆ ಹೊರತು ವಯ್ಯಾರದಿಂದ ನಡೆಯೋಕೆಲ್ಲ ಬರಲ್ವಂತೆ. ವಿಶ್ವದ ವಿಶಿಷ್ಟ ಮೀನಿನ ಸಂಬಂಧಿಕರನ್ನು ಸಾಕ್ತಿರೋ ಹೆಮ್ಮೆ ನಮ್ಮದು. ಈ ರೆಡ್ ಲಿಪ್ಸ್ಟಿಕ್ ಮೀನಿನ ವಯ್ಯಾರದಂತೆ ಬಿಹಾರದ ಬಾರ್ಬರಾ ಗುಹೆಗಳ ಸೌಂದರ್ಯ ಕಣ್ ತುಂಬಿಕೊಳ್ಳದೆ ಇದ್ರೆ ಹೇಗೆ? ಹೌದೌದು, ಗಯಾನಗರದ ಬಳಿ 2500 ವರ್ಷಗಳ ಹಿಂದೆ ನಿರ್ಮಿಸಿರೋ ಈ ಬಾರ್ಬರಾ ಗುಹೆಗಳ ಮುಂದೆ ನಿಂತ್ರೆ ನಾಚಿ ನೀರಾಗೋಗ್ತೀವಿ. ಇವ್ರ ಮುಂದೆ ನಮ್ಮ AI ನ್ಯಾನೋ ಕ್ವಾಂಟಮ್ ಗಿಂಟಮ್ ಎಲ್ಲವೂ ಮಕಾಡೆ ಮಲಗಿ ಬಿಡುತ್ತವೆ. ಅಶೋಕನ ಮೊಮ್ಮಗ ದಶರಥ ಮೌರ್ಯ 3ನೇ ಶತಮಾನದಲ್ಲಿ ಬೃಹತ್ ಬಂಡೆ ಕೊರೆಸಿ ಗುಹೆಗಳಾಗಿಸಿದ್ದಾನೆ. ಆ ಮೌರ್ಯನ ಈ ಶೌರ್ಯಕ್ಕೆ ಶಹಬಾಶ್ ಹೇಳಲೇಬೇಕು. ಒರಟು ಕಲ್ಲು ಬಂಡೆನಾ ಕನ್ನಡಿ ತರ ಮಾಡೋದೇನೋ ಸುಲಭನಾ? ಈ ಐಡಿಯಾದ ಕನಸು ಬಿದ್ರೂ ಮೈಯೇ ಬೆವರು ಬಿಡುತ್ತೆ. ಎರಡೂವರೆ ವರ್ಷಗಳ ಹಿಂದೆ ಯಾವ ತಂತ್ರಜ್ಞಾನನೂ ಇರಲಿಲ್ಲ. ಬಂಡೆ ಸೀಳೋಕೂ ಬೆಟ್ಟ ಹೊಡೆಯೋಕೂ ಉಳಿ ಒಂದೇ ಆಧಾರ. ಇಂಥ ಸಮಯದಲ್ಲಿ ಲಕಲಕಾಂತ ಹೊಳೆಯೋ ಗುಹೆ ನಿರ್ಮಾಣ ಮಾಡೋದು ಅಂದರೆ ಮೂರು ಗುಹೆಗಳಿವೆ. ಇದರೊಳಗೆ ಕಾಲಿಟ್ಟರೆ ನಮ್ಮ ಮುಖ ನಮಗೆ ಕಾಣುತ್ತೆ. ಇಡೀ ಗುಹೆ ಗೋಡೆಗಳು ಡ್ರೆಸ್ಸಿಂಗ್ ಟೇಬಲ್ ಥರ ಇವೆ. ಗೋಡೆ ಮುಂದೆ ನಿಂತುವೋ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀವೋ ಅನ್ನೋ ಅನುಮಾನ ಬರುತ್ತೆ. ಇಡೀ ಬೆಟ್ಟ ಗ್ರಾನೈಟ್ಮಯ. ಇದನ್ನು ಬಹಳ ನಯವಾಗಿ ಉಳಿ ಸುತ್ತಿಗೆ ಬಳಸಿ ಸಮತಟ್ಟಾಗಿ ಕತ್ತರಿಸಿ ಗುಹೆ ಮಾಡಿದ್ದಾರೆ. ಮರಳಿನ ಕಣಗಳು ಕ್ವಾಡ್ಸ್ ಪುಡಿ ಬಳಸಿದ್ದಾರಂತೆ. ಸಾವಿರಾರು ಕಾರ್ಮಿಕರು ವರ್ಷಾನುಗಟ್ಟಲೆ ಚರ್ಮದ ಬಟ್ಟೆಗಳನ್ನು ಬಳಸ್ಕೊಂಡು ಉಜ್ಜಿ ಉಜ್ಜಿ ಗೋಡೆಗಳನ್ನು ಪಾಲಿಶ್ ಮಾಡಿರೋದು ಒಂದಾದರೆ, ಮರಳು ನೀರಿನಿಂದ ಹುಟ್ಟೋ ಸಿಲಿಕಾ ಅನ್ನೋ ಅಂಶ ಗೋಡೆ ಮೇಲೆ ಬಿದ್ದಿರೋದರಿಂದ ಲಕಲಕ ಅಂತ ಹೊಳಿತಿದೆ ಅಂತಾರೆ ತಜ್ಞರು. ಇನ್ನು ಗುಹೆಗಳಲ್ಲಿ ತಾಜ್ಮಹಲ್ನಂತೆ ಯಾರಾದರೂ ಕೂಗಿದ್ರೆ ಸಾಕು ಧ್ವನಿ ತರಂಗಗಳು ಚಿಮ್ಮೋ ರೀತಿ ಮಾಡಿರೋದು ನಮ್ಮ ಭಾರತೀಯ ವಾಸ್ತುಶಿಲ್ಪದ ಮೈಲಿಗಲ್ಲೇ. ಈ ಗುಹೆ ಗೋಡೆಗಳಲ್ಲಿ ಮುಖ ಮಾತ್ರ ಅಲ್ಲ, ನಮ್ಮ ಮನಸ್ಸುಗಳು ಕಾಣ್ತಾವೆ. ಪಿಸುಗುಟ್ಟಿದ್ರೆ ಎಲ್ಲವೂ ಕೇಳುತ್ತೆ. ಕೇರಳದ ಕುಟ್ಟನಾಡಲ್ಲಿ ಇರೋ ವಳಿಯ ನಾಡು ಗ್ರಾಮಕ್ಕೆ ಕಾಲಿಟ್ರೆ ಸಾಕು ನಿಮಗೆ ನಿಜವಾದ ಮಳೆಗಾಲ ಏನು ಅನ್ನೋದು ಅರ್ಥವಾಗುತ್ತೆ. ಏಕಂದ್ರೆ ನೀವು ಹೆಜ್ಜೆ ಇಡೋದು ರಸ್ತೆ ಮೇಲಲ್ಲ, ನೀರ್ ಮೇಲೆ. ಇಡೀ ಗ್ರಾಮದ ರಸ್ತೆಗಳು ತೇಲ್ತಾ ಇರ್ತವೆ. ಬಸ್ಸು, ಕಾರು, ಸೈಕಲ್ಲು ಎಲ್ಲಾನೂ ತೇಲೋ ರಸ್ತೆ ಮೇಲೇನೆ ನಡೆದಾಡೋದು. ಮಕ್ಕಳು ಶಾಲೆಗೆ ಹೋಗೋದು, ಅಪ್ಪ ಅಮ್ಮ ಗದ್ದೆಗೆ ನಡ್ಕೊಂಡು ಹೋಗೋದು ಇದೇ ನೀರಿನ ರಸ್ತೆ ಮೇಲೆ. ವರ್ಷಕ್ಕೆ 4-5 ತಿಂಗಳು ಹಿಂಗೇನೆ ರಸ್ತೆಗಳನ್ನೆಲ್ಲ ನೀರು ನುಂಗ್ತದೆ. ಹಳ್ಳಿಗರಿಗೂ ಇದು ರೂಢಿಯಾಗೋಗಿದೆ. ಎಷ್ಟೇ ಟಾರು ಹಾಕಿದ್ರೂ ಈ 3 ತಿಂಗಳ ಮಟ್ಟಿಗೆ ಎಲ್ಲಾ ರಸ್ತೆಗಳು ಮುಳುಗ್ತಾ ಇರ್ತವೆ. ಅದಕ್ಕೆ ಹಳ್ಳಿಗರೆಲ್ಲ ಸೇರ್ಕೊಂಡು ಐಡಿಯಾ ಮಾಡ್ಯಾರ, ಆಗಾಗ ರಸ್ತೆ ಎತ್ತರ ಜಾಸ್ತಿ ಮಾಡೋದು, ಆಮೇಲೆ ಗದ್ದೆಗಳು ರಸ್ತೆಗಳನ್ನ ಪ್ರವಾಹದಿಂದ ತಡೆಯೋಕೆ ಅಂತಲೇ ಜೇಡಿಮಣ್ಣಿನಿಂದ ಏರಿಗಳನ್ನ ಕಟ್ಟೋದು ಎಲ್ಲ ಮಾಡ್ತಾರೆ. ಆದರೂ ಮಳೆ ಬಂದ್ರೆ ಸಾಕು ರಸ್ತೆಗಳಿಗೆ ಮಹಾ ಮಜ್ಜನ. ಸುತ್ತಲೂ ಭತ್ತದ ಗದ್ದೆ, ಮಧ್ಯ ತೇಲೋ ರಸ್ತೆಗಳಲ್ಲಿ ಓಡಾಡೋ ಮಜಾ ಇಲ್ಲೊಂದ್ ಕಡೆಯೇ ಮಾತ್ರ ಸಿಗೋದು ನೋಡಿ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇನ್ನೀಗ ಮೃತ ಶರೀರದ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ. ಜುಲೈ 31 ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ನಿಲ್ದಾಣದಲ್ಲಿ ಇರುವ ರೈಲು ಸಂಖ್ಯೆ 12628 ಇದರ S2 ಕೋಚ್ ಬರ್ತ್ ಸಂಖ್ಯೆ 1 ಕೆಳಭಾಗದಲ್ಲಿ ಸರಿಸುಮಾರು 2-3 ತಿಂಗಳ ಹೆಣ್ಣು ಶಿಶುವಿನ ಮೃತ ಶರೀರ ಪತ್ತೆಯಾಗಿದೆ. ಎತ್ತರ ಸರಿಸುಮಾರು 22 ಇಂಚು, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡು ಮುಖ, ತಲೆಯಲ್ಲಿ ಚಿಕ್ಕದಾಗಿ ಚಿಗುರಿದಂತಹ ಕೂದಲಿದೆ. ಮೈಮೇಲೆ ಹಳದಿ, ಕೇಸರಿ, ಹಸಿರು ಹಾಗೂ ತಿಳಿ ನೀಲಿ ಬಣ್ಣದ ಕ್ರೀಮ್ ಬಣ್ಣದ ಫ್ರಾಕ್ ಇರುತ್ತದೆ. ಎಡಗೈಗೆ ನೇರಳೆ ಬಣ್ಣದ ಮಣಿಗಳಿರುವ ಕಪ್ಪು ದಾರ ಇರುತ್ತದೆ. ಚಹರೆಯ ಮೃತ ಶರೀರದ ವಾರಸುದಾರರು ಪತ್ತೆಯಾದಲ್ಲಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಮೃತ ಶರೀರದ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
7: ज्यादा बोनस अपनों के लिए सबसे सही RPLI, इससे बेहतर कुछ नहीं.
8: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
9: अकाली का मणगे

0: ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
1: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788 2237 4999 STD code 08 ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ವಾರ್ತೆಗಳ ವಿವರ: ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಈ ವಾರದ ಅಂತ್ಯದೊಳಗೆ ಹೊರಡಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 5,00,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ಓಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಇಂದು ನಡೆದ ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ದಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ದಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ.

0: ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48% ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51% ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100% ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15 ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No. 1 ಬ್ಯಾಂಡ್ ತಂಡ ಇದೇ 9 ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿಂದು ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ದಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ, ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ದಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನು ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದೂ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಇಂದು ಅತಿದೊಡ್ಡ ತೆರವು ಕಾರ್ಯಾಚರಣೆ ನಡೆಯಿತು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಕೆಆರ್ ಮಾರುಕಟ್ಟೆ ಮೇಲ್ಸೇತುವೆ ಕೆಳಗಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಸುಮಾರು 150 ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಬಳಿಕ ಮಾತನಾಡಿದ ಪಾಲಿಕೆ ಆಯುಕ್ತರಾದಂತಹ ಜಗದೀಶ್ ಜಿ ಪಾದಚಾರಿ ಮಾರ್ಗದಲ್ಲಿ ವ್ಯಾಪಾರ ಮಾಡುವವರು ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ. 15 ದಿನಗಳ ಹಿಂದೆಯೇ ಅನಧಿಕೃತ ಅಂಗಡಿ ನಿರ್ಮಾಣ ಮಾಡಿದ್ದವರಿಗೆ ಪಾಲಿಕೆ

ತೆರವು ಮಾಡುವ ಬಗ್ಗೆ ಮಾಹಿತಿ ನೀಡಿತ್ತು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ. ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರು ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ದರು. ತಾವು ಒಬ್ಬ ಪ್ರಬಲ ಸಚಿವಾಕಾಂಕ್ಷಿ ಎಂಬುದನ್ನು ವರಿಷ್ಠರ ಗಮನಕ್ಕೆ ತಂದಿದ್ದರು. ಆದರೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಅಸಮಾಧಾನಗೊಂಡು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಪಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆರೋಪಿಕ್ ಪದ್ಧತಿಯಲ್ಲಿ ಭತ್ತ ಬೇಸಾಯವನ್ನು ಹೇಗೆ ಮಾಡಬೇಕು ಅನ್ನೋದರ ಕುರಿತಂತೆ ಡಾಕ್ಟರ್ ಮಂಜಣ್ಣಗೌಡ ಸಣ್ಣಗೌಡರು ಅವರೊಡನೆ ತಿಮ್ಮಪ್ಪ ಹೆಚ್ಚಗೌಡ ಅವರು ನಡೆಸ್ತಾರೆ ಸಂದರ್ಶನವನ್ನು. ನಂತರ ಜನಪದ ಸಂಗೀತ ಕಾರ್ಯಕ್ರಮ, ತುರುವೇಕೆರೆ ತಾಲೂಕು ನಿರ್ಗುಂದ ಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ನೀವು ಕೇಳ್ತೀರಿ.

0: ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಇದ್ದಾವೆ, ಕೇಳಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರೈತ ಬಾಂಧವರು, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅರೋಬಿಕ್ ಪದ್ಧತಿ. ಈ ಪದ್ಧತಿಯಲ್ಲಿ

0: ಭತ್ತ ಬೇಸಾಯವನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಕುರಿತಂತೆ ಡಾಕ್ಟರ್ ಮಂಜಣ್ಣ ಗೌಡ ಸಣ್ಣಗೌಡರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಕೃಷಿ ವಿಜ್ಞಾನಿಯವರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ. ಇವರು ಏರೋಬಿಕ್ ಭತ್ತದ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಮಂಜನಗೌಡ ಸಣ್ಣಗೌಡ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ.
2: ಧನ್ಯವಾದಗಳು ಸರ್.
1: ಡಾಕ್ಟರ್ ಮಂಜನಗೌಡ ಅವರೇ, ನಮಗಿವತ್ತು ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏರೋಬಿಕ್ ಪದ್ಧತಿ ಅಂದರೆ ಏನು, ಯಾಕೆ ಈ ಒಂದು ಪದ್ಧತಿಯಲ್ಲಿ ಭತ್ತ ಬೇಸಾಯ ಮಾಡಿದರೆ ಒಳ್ಳೇದಾಗ್ತದೆ, ಏನು ಹೇಳಿ ನಮ್ಮ ರೈತ ಬಾಂಧವರಿಗೆ.
2: ತಮಗೆಲ್ಲ ಗೊತ್ತು, ನಾವೆಲ್ಲ ನೋಡ್ತಿದ್ದೀವಿ ಸಾಮಾನ್ಯವಾಗಿ ಈ ಭತ್ತವನ್ನು ಮೊದಲಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಕೆಸರುಗದ್ದೆ ಸಸಿ ಮಾಡಿ ಬೆಳೆಯುವುದು ಒಂದು ವಾಡಿಕೆ ಪದ್ಧತಿ ಇತ್ತು. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೀವಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಮಳೆಯ ಹಂಚಿಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಅಥವಾ ನಾವು ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ನೀರಿನ ಅಭಾವ ಉಂಟಾಗ್ತದೆ. ಅಂತಹ ಸಂದರ್ಭದಲ್ಲಿ ನೀರಿನ ಅಭಾವದಿಂದಾಗಿ ನಾವು ಅಚ್ಚುಕಟ್ಟು ಪ್ರದೇಶದಲ್ಲಿರುವ ರೈತರಿಗೆ ಭತ್ತ ಬೆಳೆಯುವುದು ಕಷ್ಟ ಆಗ್ಬಿಡ್ತದೆ. ಆದರೆ ಇಂತಹ ಸಮಯದಲ್ಲೂ ಕೂಡ ನಾವು ಈ ದೊರೆಯುವಂತ ಕಡಿಮೆ ಪ್ರಮಾಣದ ನೀರನ್ನು ಬಳಸಿಕೊಂಡು ಕೆಸರುಗದ್ದೆಯನ್ನು ತಯಾರು ಮಾಡದೆ, ನಮಗೆಲ್ಲ ಗೊತ್ತಿರುತ್ತೆ ಭತ್ತವನ್ನು ನಾವು ಕೆಸರುಗದ್ದೆ ಅನಾದಿ ಕಾಲದಿಂದಲೂ ಕೆಸರುಗದ್ದೆ ಮಾಡಿನೇ ಭತ್ತ ಬೆಳೆಯುವಂಥದ್ದು ವಾಡಿಕೆ ಪದ್ಧತಿ. ಈಗ ನಾವು ಏರೋಬಿಕ್ ಪದ್ಧತಿಯಲ್ಲಿ ಏನ್ ಹೇಳ್ತಿದೀವಿ ಅಂದ್ರೆ, ಕೆಸರುಗದ್ದೆಯನ್ನು ಮಾಡದೇನೆ ಭತ್ತವನ್ನು ನೇರವಾಗಿ ಬಿತ್ತನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪದ್ಧತಿ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಇದೇ ಒಂದು ಪದ್ಧತಿಯನ್ನು ನಾವು ಏರೋಬಿಕ್ ಭತ್ತದ ಬೇಸಾಯ ಅಂತ ಕರಿತೀವಿ. ಹಿಂದೆ ನಾನು ಹೇಳ್ತಾ ಇದ್ದೆ ಕೂರಿಗೆ, ಇದನ್ನ ಏನಂತೀವಿ ನಾವು ಅರೆ ನೀರಾವರಿ ಪದ್ಧತಿಯಲ್ಲಿ ಒಂದು ಮಾಡುವಂತ ಪದ್ಧತಿ, ಇದು ಕೂರಿಗೆ ಅಥವಾ ಹೊಲ ಭತ್ತ ಅಂತ ಕರಿತಾ ಇದ್ರು. ಹಿಂದೆ ಈ ಪದ್ಧತಿಯನ್ನು ವೈಜ್ಞಾನಿಕವಾಗಿ ಮತ್ತು ಸುಧಾರಿತ ಒಂದು ಬೇಸಾಯ ಪದ್ಧತಿಗಳಿಗೆ ಅನುಸಾರವಾಗಿ ಕೆಸರುಗದ್ದೆಯನ್ನು ತಯಾರು ಮಾಡದೆ ನಾವು ಉತ್ತಮ ಇಳುವರಿಯನ್ನು, ಭತ್ತದ ಇಳುವರಿಯನ್ನು ಪಡೆಯುವ ಒಂದು ವಿಧಾನನೇ ಇದು ಏರೋಬಿಕ್ ಭತ್ತದ ಬೇಸಾಯ ಅಂತ ನಾವು ಹೇಳ್ಬೋದು.
1: ಡಾಕ್ಟರ್ ಮಂಜನಗೌಡರೇ, ಈಗ ನಾವು ಸಾಮಾನ್ಯವಾಗಿ ಈಗ ಏನು ಹೊಂಡಗದ್ದೆ ಅಂತೇವೆ ನಾವು, ನೀವು ಕೆಸರುಗದ್ದೆ ಅಂತ ಕರಿತೀರಿ. ಹೊಂಡಗದ್ದೆ ಬೇಸಾಯ ನಮ್ಗೆಲ್ಲ ಗೊತ್ತು, ಮಕ್ಕಿಗದ್ದೆ ಬೇಸಾಯ ಭತ್ತದ ಬೇಸಾಯ ಗೊತ್ತು, ಅದೇ ತರ ಈಗ ಬ್ರಾಡ್ಕಾಸ್ಟ್ ಸಿಸ್ಟಮ್ ಗೊತ್ತು, ಆಮೇಲೆ ಸಾಲು ನಾಟಿ ಮಾಡೋದು ಗೊತ್ತು. ಈಗ ಈ ಏರೋಬಿಕ್ ಪದ್ಧತಿಯಲ್ಲಿ ಈ ಸಸಿಗಳನ್ನ ಯಾವ ತರ ಹಾಕಬೇಕಾಗುತ್ತೆ?
2: ಇದರಲ್ಲಿ ಸಸಿಗಳನ್ನ ನಾವು ತಯಾರು ಮಾಡ್ಕೊಳ್ಳೋಂತ ಅವಶ್ಯಕತೆ ಇರಲ್ಲ, ಇದರಲ್ಲಿ ನಾವು ನೇರವಾಗಿ ಬಿತ್ತನೆ ಮಾಡುವಂತ ಒಂದು ಪದ್ಧತಿ ಇದು. ನಾವು ಈ ಒಂದು ಬೇರೆಯ ಒಂದು ಹೊಲ ಬೆಳೆಗಳು ಅಂತ ಏನ್ ಹೇಳ್ತೀವಿ, ನಮ್ಮ ಒಂದು ಅಲಸಂದೆ ಇರ್ಬೋದು, ನಾವು ಬೇರೆ ಬೆಳೆಗಳನ್ನ ಅಥವಾ ಹೇಗೆ ನಾವು ಡೈರೆಕ್ಟ್ ಜಮೀನಲ್ಲಿ ಬಿತ್ತನೆ ಮಾಡ್ತೀವಿ ಅದೇ ತರ ಇದನ್ನು ಕೂಡ ಬಿತ್ತನೆ ಮಾಡುವಂತ ಒಂದು ಪ್ರಕ್ರಿಯೆ ಇದು. ಇದಕ್ಕೆ ಸಪರೇಟ್ ಆಗಿ ನಾವು ಸಸಿ ಮಡಿ ಮಾಡುವಂತ ಪ್ರಯೋಗ ಇದು ಇಲ್ಲ, ಕೆಸರುಗದ್ದೆ ಮಾಡುವಂತ ಒಂದು ಪ್ರಮೇಯ ಇಲ್ಲ, ನೇರವಾಗಿ ಬಿತ್ತನೆ ಮಾಡುವಂಥದ್ದು. ನಮಗೆ ಇದರಿಂದ ನಾವೇನಂತೀವಿ ಲೇಬರ್ ಸೇವಿಂಗ್ ಇದೆ, ನಮಗೆ ನೀರು ಏನಿಲ್ಲ ಅಂದ್ರೆ 30-40% ನಾವು ನೀರನ್ನ ಉಳಿಸಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ವಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನೀರು ಅಂತ ನೈಸರ್ಗಿಕ ಸಂಪನ್ಮೂಲ ಬಹಳ ಒಂದು, ಇದರ ವರ್ಷದಿಂದ ವರ್ಷಕ್ಕೆ ಇದರ ಲಭ್ಯತೆ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ, ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಆ ದೃಷ್ಟಿಯಲ್ಲಿ ಈ ಒಂದು ಏರೋಬಿಕ್ ಪದ್ಧತಿಯನ್ನು ನಾವು ಅನುಕೂಲ ಮಾಡೋದು, ಅಳವಡಿಕೆ ಮಾಡೋದು ತುಂಬಾ ಅನುಕೂಲಕಾರಿ ರೈತರಿಗೆ ಅಂತ ಹೇಳ್ಬೋದು.
1: ನೀವು ಡಾಕ್ಟರ್ ಮಂಜನಗೌಡ ಅವರೇ ಅನುಕೂಲಕರ ಅಂತ ಹೇಳಿದ್ರಿ. ಈಗ ಹಳೆ ಪದ್ಧತಿಗೂ ಈ ಒಂದು ಏರೋಬಿಕ್ ಪದ್ಧತಿಗೆ ಭತ್ತದಲ್ಲಿ ಏನೇನು ಪದ್ಧತಿ ಅನುಸರಿಸ್ತಾರೆ, ಅದ್ರ ಬಗ್ಗೆ ಹೇಳಿ.
2: ಇದು ಸರ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾವು ನೋಡಿದ್ವಿ ಕೆಸರುಗದ್ದೆಯಲ್ಲಿ ಈ ಒಂದು ಭತ್ತವನ್ನು ಬೆಳೆಯುವ ವಿಧಾನದಲ್ಲಿ ಅನೇಕ ತಾಂತ್ರಿಕ ನ್ಯೂನ್ಯತೆಗಳಿವೆ. ಈ ಒಂದು ನ್ಯೂನ್ಯತೆಗಳನ್ನು ಹೋಗಲಾಡುವ ಒಂದು ನಿಟ್ಟಿನಲ್ಲಿ ಕೂಡ ನಾವು ಏರೋಬಿಕ್ ಭತ್ತದ ಒಂದು ಅಳವಡಿಕೆ ಅವಶ್ಯಕವಾಗಿದೆ. ಮೊದಲನೇದಾಗಿ ನಾವು ತಾಂತ್ರಿಕ ನ್ಯೂನ್ಯತೆ ಅಂತ ಹೇಳೋದಾದ್ರೆ, ಕೆಸರುಗದ್ದೆ ತಯಾರಿಸಿ ಭತ್ತ ಮಾಡುವ ವಿಧಾನದಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಲ್ವಾ. ನಾವು ಕೆಸರುಗದ್ದೆ ಮಾಡಿ ಭತ್ತದ ಬೆಳೆಯಬೇಕಾದ್ರೆ 1 kg ಬೆಳಿಬೇಕಾದ್ರೆ 5,000 liter ನೀರು ಬೇಕಾಗ್ತದೆ ಅಲ್ವಾ. ಈ ಒಂದು ಸರಿಸುಮಾರು 5,000 liter ನೀರು ಬೇಕಾಗ್ತದೆ ನೋಡ್ತಾ ಇದ್ದಾರೆ. ನೀವೆಲ್ಲ ಇತ್ತೀಚಿನ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಇದು ಮೊದಲನೆಯ ಒಂದು ಅಂತರ್ಜಲ ಮಟ್ಟನೂ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ನಾವೆಲ್ಲ ಕೋಲಾರ ಆ ಒಂದು ಏರಿಯಾದಲ್ಲಿ ನೋಡ್ತಾ ಇದ್ದೀವಿ ಅಥವಾ ನಮ್ಮಲ್ಲಿನೇ ನಮ್ಮ ಒಂದು ಅರೆಮಲ್ನಾಡು ಪ್ರದೇಶ ಇರ್ಬೋದು, ಅಲ್ಲೆಲ್ಲ ಅಂತರ್ಜಲ ಮಟ್ಟ ಮೊದಲೆಲ್ಲ ರೈತರು 300-350 adi ನೀರು ಸಿಗ್ತಾ ಇದ್ದದ್ದು, ಈಗೆಲ್ಲ 700-800 adi, 1,000 adi ಬೋರ್ವೆಲ್ ಕೊರೆದ್ರು ಕೂಡ ನೀರು ಸಿಗುವಂತದ್ದು ತುಂಬಾ ಪ್ರಾಬ್ಲಮ್ ಆಗಿದೆ. ಇಂತ ಒಂದು ಸಂದರ್ಭದಲ್ಲಿ ನಾವು ನೀರನ್ನ ಒಂದು ಜಾಸ್ತಿ ಪೋಲ್ ಮಾಡದೆ ಒಂದು ಈ ಒಂದು ಏರೋಬಿಕ್ ಭತ್ತದ ಪದ್ಧತಿನ ಅನುಸರಿಸಿಕೊಂಡು ಹೋಗೋದ್ರಿಂದ ನಮಗೆ ಒಂದು ನೀರಿನ ಉಳಿತಾಯ ಆಗುತ್ತೆ. ಇದು ಒಂದೇ ತಾಂತ್ರಿಕ ನ್ಯೂನತೆ ಅಂತ ಹೇಳೋದು. ಎರಡನೇದಾಗಿ ಹೇಳ್ಬೇಕು ಅಂದ್ರೆ, ಕೆಸರುಗದ್ದೆ ಮಾಡಬೇಕು ಅಂದ್ರೆ ನಮಗೆ ಹೆಚ್ಚಿನ ಶ್ರಮ ಬೇಕಾಗ್ತದೆ, ಪಡ್ಲಿಂಗ್ ಮಾಡಬೇಕು, ಸಮಯ ಜಾಸ್ತಿ ಬೇಕು, ಹೆಚ್ಚಿನ ಪ್ರಮಾಣದ ಕೂಲಿ ಆಳುಗಳು ಬೇಕಾಗ್ತಾರೆ. ಇತ್ತೀಚೆಗೆ ದಿನ ಕೂಲಿ ಆಳುಗಳು ಸಿಗೋದೇ ತುಂಬಾ ಕಷ್ಟ ರೈತರಿಗೆ,
1: ಹೌದು
2: ತುಂಬಾ ಕಷ್ಟ ಕೂಲಿ ಆಳುಗಳು ಸಿಗೋದು. ಇವೆಲ್ಲ ಸಹ ಉತ್ಪಾದನಾ ವೆಚ್ಚವನ್ನ ಜಾಸ್ತಿ ಮಾಡ್ತವೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆದಾಗ ನಮಗೆ ಆದಾಯ ಕಡಿಮೆ ಆಗ್ತದೆ ಅಲ್ವಾ. ಮೂರನೇದಾಗಿ ಹೇಳ್ಬೇಕಂದ್ರೆ, ನಾವು ಈ ಕೆಸರುಗದ್ದೆ ಮಾಡೋದ್ರಿಂದ ಮಣ್ಣಿನ ನಾವು

0: ಗದ್ದೆನೆ ಮಾಡಿದಾಗ ಏನ್ ಮಾಡ್ತೀವಿ, ಪಡ್ಲಿಂಗ್ ಮಾಡ್ತೇವೆ. ಮಣ್ಣನ್ನ ಕೆಳಗೆ ನೀರು ಪರ್ಕೊಲೇಟ್ ಹೋಗದೆ ಇರೋ ತರ ನಾವು ಪಡ್ಲಿಂಗ್ ಮಾಡಿದಾಗ ಏನಾಗುತ್ತೆ, ಮಣ್ಣಿನ ಕಣರಚನೆ ಹಾಳಾಗ್ತದೆ, ಮಣ್ಣನ್ನ ನಾವು ಹಾಳು ಮಾಡಿದಂಗ ಆಗುತ್ತೆ ಕೆಸರು ಗದ್ದೆ ಮಾಡಿದಾಗ ಅಲ್ವಾ. ಈ ಸಾಮಾನ್ಯವಾಗಿ ನಾವು ಈ ಕೆಸರು ಗದ್ದೆ ಮಾಡಿದಾಗ ಏನಾಗುತ್ತೆ, ಆನರೋಬಿಕ್ ಕಂಡೀಷನ್, ಆಮ್ಲಜನಕ ರಹಿತ ಸ್ಥಿತಿ ನಿರ್ಮಾಣವಾಗ್ತದೆ ಅಲ್ಲಿ, ಆನರೋಬಿಕ್ ಸ್ಥಿತಿ ನಿರ್ಮಾಣ. ಇಂಥ ಸಂದರ್ಭದಲ್ಲಿ ಮೀಥೇನ್ ಆಮ್ಲ, ಏನು ಹಸಿರು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದೀವಿ, ಇದಕ್ಕೆ ನಾವು ಈ ಆಮ್ಲ ಬಿಡುಗಡೆಯಾಗಿ ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ. ಇದು ಒಂದು ತಾಂತ್ರಿಕ ನ್ಯೂನತೆ ಅಂತ ಹೇಳ್ಬೋದು. ಬಟ್ ನೀವು ಕೇಳ್ಬೋದು, ಈಗ ಇಷ್ಟೆಲ್ಲ ತಾಂತ್ರಿಕತೆ ನ್ಯೂನತೆಗಳಿದ್ರು ಕೂಡ ನಾವು ಕೆಸರು ಗದ್ದೆಲೆ ಯಾಕೆ ಬೆಳೀತಾ ಇದೀವಿ ಭತ್ತನ ಅಂತ. ಅದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಇಳುವರಿ ಮಟ್ಟ ಕೆಸರು ಗದ್ದೆ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟ ಇಳುವರಿ ಮಟ್ಟ ಜಾಸ್ತಿ ಇದೆ ಭತ್ತದ ಇಳುವರಿ ಸ್ವಲ್ಪ ಮಟ್ಟಿಗೆ, ಅಂತ ಗಣನೀಯವಾಗಿ ಏರಿಕೆ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಬಟ್ ನಾವು ಈಗ ನೋಡ್ತಾ ಇದ್ದೀರಾ ನೀವು, ಆದ್ರೆ ಸ್ವಾಭಾವಿಕ ಸಂಪನ್ಮೂಲಗಳಲ್ಲಿ ಒಂದಾದಂತ ಈ ನಮ್ಮ ನೀರಿನ ಲಭ್ಯತೆ ಏರುಪೇರಾಗುತ್ತಿರೋದ್ರಿಂದ ಏರೋಬಿಕ್ ಭತ್ತವನ್ನು ಅಳವಡಿಸಿಕೊಳ್ಳೋದು ತುಂಬಾ ಮಹತ್ವ ಅಂತ ನಾವು ಹೇಳ್ಬೋದು ಅಲ್ವಾ.
1: ಈಗ ಏರೋಬಿಕ್ ಪದ್ಧತಿ ಬೇಸಾಯ ಮಾಡ್ತಾ ಹೋದಾಗ ರೈತರಿಗೆ ಎಷ್ಟೆಷ್ಟು ಪ್ರಯೋಜನ ಆಗುತ್ತೆ?
0: ಈಗ ಮೊದಲನೇದಾಗಿ ರೈತರಿಗೆ ನೇರವಾಗಿ ಬಿತ್ತನೆ ಮಾಡುವಂತದ್ದು, ಇದರಲ್ಲಿ ಬೇರೆ ಅವರಿಗೆ ಸಸಿ ಮಡಿ ಮಾಡ್ಕೊಂತಿರಲ್ಲ. ನೀರು ತುಂಬಾ ಕಡಿಮೆ ನೀರು, ಸಾಮಾನ್ಯವಾಗಿ 5,000 ಲೀಟರ್ ಅಂತ ನಿಮಗೆ ನಾನು ಹೇಳಿದೆ. ಇದರಲ್ಲಿ 2,500 ಲೀಟರ್ ನೀರು ಬೇಕಾಗ್ತದೆ ಒಂದು ಕೆಜಿ. ಸಾಮಾನ್ಯವಾಗಿ 50% ನಮಗೆ ನೀರು ಉಳಿತಾಯ ಆಗ್ತದೆ ಏರೋಬಿಕ್ ಭತ್ತವನ್ನು.
1: ಅದಲ್ಲದೆ ಈಗ ಗೊಬ್ಬರದ್ದು ಮತ್ತೆ ಕೀಟನಾಶಕದ ನಿರ್ವಹಣೆ ಈ ಒಂದು ಏರೋಬಿಕ್ ಪದ್ಧತಿಗೆ ಹೇಗೆ ಮಾಡ್ಕೋಬೇಕಾಗುತ್ತೆ?
0: ಹೌದು, ಈಗ ನೀವು ಕೇಳ್ತಾ ಇದ್ರಿ, ಈ ಬೇಸಾಯ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಈ ಏರೋಬಿಕ್ ಅಥವಾ ನಮಗೆ ಈ ಒಂದು ಬೇಸಾಯ ಸಾಮಗ್ರಿ ಅಂತ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಕೆಸರು ಗದ್ದೆಗೂ ಅಥವಾ ನಾವು ಏರೋಬಿಕ್. ಕೆಸರು ಗದ್ದೆಗೆ ಹೋಲಿಸಿದಾಗ ಏರೋಬಿಕ್ ಭತ್ತದ ಬೇಸಾಯ ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ ಅಥವಾ ಸಸಿಯಿಂದ ಸಸಿಗೆ ಸುಮಾರು 1 ಅಡಿ ಅಂತರವನ್ನು ಕೊಡಬೇಕಾಗ್ತದೆ. 1 ಎಕರೆಗೆ ಸುಮಾರು 3 ಕೆಜಿ ಅಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ನಾವು ಉಳಿದಂತೆ 1 ಎಕರೆಗೆ ಸುಮಾರು 3-4 ಟನ್ ಮೊದಲೇ ಒಂದು 15-20 ದಿನ ಮುಂಚೆ ಭೂಮಿ ಸಿದ್ಧತೆಯ ಸಮಯದಲ್ಲಿ ನಾವು 3-4 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ನಾವು ಕೊಡಬೇಕಾಗ್ತದೆ. ಇನ್ನು ನಾವು ಬೀಜೋಪಚಾರದ ಬಗ್ಗೆ ಮಾತಾಡೋದಾದ್ರೆ ಸುಮಾರು 250-300 ಗ್ರಾಂನಷ್ಟು ಅಜೋಸ್ಪೈರ್ಲಮ್ ಅಂತ ಒಂದು ಈ ಒಂದು ಜೈವಿಕ ಜೀವಾಣು ಏನಿದೆ, ಇದನ್ನ ನಾವು ಬೀಜೋಪಚಾರ ಅಥವಾ ಬೀಜಕ್ಕೆ ಲೇಪನೆ ಮಾಡಬೇಕಾಗ್ತದೆ. ಇನ್ನು ನಾವು ನಮ್ಮ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದಾದ್ರೆ DOP, DAP ಇರ್ಬೋದು, ಯೂರಿಯಾ, ಈ ಸಿಂಗಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಶ್, ಅದೇ ಅಗತ್ಯ ಕಣಸುರವಾಗಿ ನಾವು ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಭತ್ತಕ್ಕೆ ಮುಖ್ಯವಾಗಿ ಜಿಂಕ್ ಮತ್ತೆ ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಐರನ್, ಕಬ್ಬಿಣ ಮತ್ತು ಸತ್ತು ಅಂತ ಏನ್ ಹೇಳ್ತೀವಿ, ಇದರ ಅವಶ್ಯಕತೆ ತುಂಬಾ ಇರುತ್ತೆ. ಏರೋಬಿಕ್ ಪದ್ಧತಿಯಲ್ಲಿ ಇದರ ಒಂದು ಡಿಫಿಷಿಯನ್ಸಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ನಾವು ಈ ಲಘು ಪೋಷಕಾಂಶಗಳನ್ನು ಭೂಮಿ ಸಿದ್ಧತೆ ಮಾಡುವಂತ ಸಮಯದಲ್ಲಿ ಕೊಟ್ಟಿದ್ದೆ, ಅದರಲ್ಲಿ ಇದರ ಒಂದು ನಮಗೆ ಡಿಫಿಷಿಯನ್ಸಿ ಕಂಡು ಬರೋದು ವಿರಳ ಅಂತಾನೆ ನಾವು ಹೇಳ್ಬೋದು. ಇನ್ನು ತಾವು ಹೇಳ್ತಾ ಇದ್ರಿ ಹೆಂಗೆ ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಅಂತ
1: ಹೇಳಿದ್ರಿ, ಸಸಿ ಮಡಿ ಮಾಡೋದೇ ಅವಶ್ಯಕತೆ
0: ಇಲ್ಲ ಇಲ್ಲ
1: ಒಂದು ಪದ್ಧತಿಯಲ್ಲಿ ಏರೋಬಿಕ್ ಪದ್ಧತಿಯಲ್ಲಿ ಮತ್ತೆ ಹೇಗೆ ಇದನ್ನು ಪರ್ಯಾಯ ಏನ್ ಮಾಡ್ಕೋತೀರಿ?
0: ಹೌದು, ನೀವು ಕೇಳಿದ ಖಂಡಿತ. ಈಗ ನಾವು ಏರೋಬಿಕ್ ಭತ್ತವನ್ನು ಬೆಳೆಯಲು ಸುಮಾರು 2-3 ಸಾರಿ ನಾವು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಬೇಕಾಗ್ತದೆ. ಮೊದಲು ಈ ಹುಲ್ಲು ಕಸ ಅಂತ ನಾವು ನಾರ್ಮಲ್ ಬೇರೆ ಒಂದು ಬೆಳೆಗಳಿಗೆ ಯಾವ ತರ ಭೂಮಿಯನ್ನ
1: ಸಿದ್ಧತೆ
0: ಮಾಡ್ಕೊಂತೀವಿ ಅದೇ ತರಾನೇ ಮಾಡ್ಕೋಬೇಕಾಗ್ತದೆ. ನಾವು ಈ ಮಣ್ಣಿ ಇದು ಬೀಜ ನಿಮಗೆ ಗೊತ್ತಿರುತ್ತೆ, ಭತ್ತ ಸ್ವಲ್ಪ ಸಣ್ಣದಿರೋದನ್ನ ಹೆಂಡೆಗಳು ಇರೋದಂತ ಜಮೀನಿನಲ್ಲಿ ಹೆಂಡೆಗಳು ಜಾಸ್ತಿ ಇರಬಾರ್ದು, ಆ ತರ ಎಲ್ಲ ನೋಡ್ಕೋಬೇಕು. ನಾವು ನೀಟಾಗಿ ಭೂಮಿಯನ್ನು ಹದಗೊಳಿಸ್ಕೊಂಡು 1 ಅಥವಾ 2 ಬಾರಿ ಕೊರಡಾಯಿಸ್ಕೊಂಡು ಭೂಮಿಯನ್ನು ಮಟ್ಟ ಮಾಡ್ಕೋಬೇಕು. ನಂತರದಲ್ಲಿ ನೇಗಿಲಿನ ಸಹಾಯದಿಂದ 1 ಅಡಿಗೊಂದರಂತೆ ಸಾಲು ಮಾಡ್ಕೋಬೇಕಾಗ್ತದೆ. ಪ್ರತಿ ಸಾಲಿನಲ್ಲೂ 1 ಅಡಿ ಅಂತರದಲ್ಲಿ 2 ದಿನ ಮೊದಲೇ ಹತ್ತದ ಬೀಜನ ಒಂದೆರಡು ದಿನ ಮುಂಚೆನೆ ನೆನೆಸಿಡ್ಬೇಕಾಗ್ತದೆ. ಇದರಲ್ಲಿ ನಾವು ನಾರ್ಮಲ್ ಬೇರೆ ಬೆಳೆಗಳಲ್ಲಿ ಏನ್ ಮಾಡ್ತೀವಿ, ಅಥವಾ ನಮ್ಮ ಒಂದು ಮೆಕ್ಕೆಜೋಳ ಇರ್ಬೋದು ಡೈರೆಕ್ಟ್ ಅಥವಾ ನೆನೆಸ್ತೇನೆ ಡೈರೆಕ್ಟ್ ಭೂಮಿ ಹಾಕ್ಬಿಡ್ತೀವಿ. ಬಟ್ ಇದರಲ್ಲಿ ಒಂದೆರಡು ದಿನ ಮುಂಚೆನೆ ಬೀಜಗಳನ್ನ ನೆನೆಸಿ ಅದು ಸ್ವಲ್ಪ ಮೊಳಕೆ ಬರೋಂಗೆ ಆದಾಗ ಬೇಗ ಅದರ ಭೂಮಿಲಿ ನಾವು ಹಾಕಿದಾಗ ಅದರ ಮೊಳಕೆ ಪ್ರಮಾಣ ಬೇಗ ಆಗುತ್ತೆ, ಅದು ಬೇಗ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೆನೆಸಿಟ್ಟಿರ್ತೇವೆ ಅಲ್ವಾ. ಈಗ ನೆನೆಸಿದಂತ ಒಂದು ಸಸಿಗಳನ್ನ ನಾವು ಬೀಜಗಳನ್ನ ಅಥವಾ 1 ಗುಣಿಗೆ 2 ಬೀಜದಂತೆ ಸುಮಾರು 3-5 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಜಾಸ್ತಿ ಆಳ ಆದ್ರೆ ಅದರ ಒಂದು ಮೊಳಕೆ ಬರುವಂತ ಪ್ರಮಾಣ ಕಡಿಮೆ ಆಗ್ತದೆ. ಜಾಸ್ತಿ ಆಳದಲ್ಲಿ ಇದನ್ನ ನಾವು ಬಿತ್ತನೆ ಮಾಡಬಾರ್ದು. ನಂತರ ನಾವು ಒಂದು ಬಿತ್ತನೆ ಸಾಲಿನಿಂದ ಸಾಲಿಗೆ ನಿಮಗೆ ಗೊತ್ತು 25-30 ಸೆಂಟಿಮೀಟರ್ ಅಂತ ಸಾಲಿನಿಂದ ಸಾಲಿಗೆ ಕೊಡಬೇಕಾಗ್ತದೆ. ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತ ಅಂತರವನ್ನ ನಾವು ಕೊಡಬೇಕಾಗ್ತದೆ. ಇನ್ನು ನಾವು ಬಿತ್ತನೆಯಾಗಿ 1-10 ಅಥವಾ 1 ತಿಂಗಳಾದ ನಂತರ ಒಂದೇ ಒಂದು ಸಸಿಗಳನ್ನ 1 ಗುಣಿಗೆ ಒಂದೇ ಸಸಿಯನ್ನ ಉಳಿಸ್ಕೊಳ್ಬೇಕಾಗ್ತದೆ. ಇದರಲ್ಲಿ
1: ಇನ್ನೊಂದು
0: ಕಿತ್ತ ಆಗ್ಬೇಕಾಗ್ತದೆ, ಯಾಕಂದ್ರೆ ಪೋಷಕಾಂಶಗಳು ಅದು ನಾರ್ಮಲ್ ನಿಮಗೆ ಈಲ್ಡ್ ಅಂತ ಹೇಳ್ತೀವಿ ನಾವು, ಇಳುವರಿ ಕಡಿಮೆ ಆಗ್ತದೆ 2-2 ಬಿಟ್ಟಾಗ.
1: ಅಲ್ಲ, ಇದು ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಹಾಗಿದ್ರೆ ಕೆಲಸ ಜಾಸ್ತಿ ಆಗುತ್ತಲ್ಲ, ಈಗ ಒಂದು ಕುಣಿಯಲ್ಲಿ ನೀವು ಒಂದು ಇನ್ನೊಂದು ಗಿಡ ಕೀಳ್ಬೇಕಂದ್ರೆ?
0: ಇಲ್ಲ, ಖಂಡಿತ ಇದರಲ್ಲಿ ತುಂಬಾನೇ ಕಡಿಮೆ. ನಾವು ಮೊದಲನೇದಾಗಿ ನಮಗೆ ಈ ಒಂದು ಕೆಸರು ಗದ್ದೆ ಮಾಡೋಕೆ ತುಂಬಾ ಕೂಲಿ ಆಳುಗಳ ಸಹಾಯ ಬೇಕಾಗ್ತಿತ್ತು. ಇದರಲ್ಲಿ ಕೂಲಿ ಆಳುಗಳ ನಮಗೆ ಪ್ರಮೇಯನೇ ಇಲ್ಲ. ನೀರಿಂದು ಮೊದಲನೇದಾಗಿ ನೀರು ನೈಸರ್ಗಿಕ ಉಳಿತಾಯ 50% 50%ರಷ್ಟು ನಮಗೆ ನೀರಿನ ಉಳಿತಾಯ.

0: ಆಗುತ್ತೆ. ಒಂದು ನಾವು ಈ ಕೆಸರು ಮಡಿವನ್ನು ಕೆಸರು ಗದ್ದೆ ಮಾಡೋದಕ್ಕೆ ಹೋಲಿಸಿದಾಗ ಅಲ್ವಾ. ನಂತರ ನೀವು ಈ ಒಂದು ಏರೋಬಿಕ್ ಭತ್ತದವನ್ನು ನಾನು ಹೇಳ್ತಾ ಇದ್ದೆ ನಿಮಗೆ, ಭೂಮಿ ಸಿದ್ಧತೆ ಆಯಿತು, ಇದರ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಯಾವ ಥರ ಅಥವಾ ಒಂದು ಕಳೆ ನಿರ್ವಹಣೆ ಬಗ್ಗೆನೂ ತಾವು ಕೇಳ್ತಾ ಇದ್ರಿ.
1: ಹೌದು ಹೌದು, ಇದು ಏರೋಬಿಕ್ ಪದ್ಧತಿಯಲ್ಲಿ ಯಾವ ತರ ಬಳಸ್ತಾರೆ?
0: ಹೌದು ಹೌದು, ಇದಕ್ಕೆ ನಾವು ಮುಖ್ಯವಾಗಿ ಇದಕ್ಕೆ ಬೇಕಾಗ್ತಂತ ತಳಿಗಳ ಬಗ್ಗೆ ನೋಡೋದಾದ್ರೆ, ತಮಗೆ ಗೊತ್ತಿರುತ್ತೆ ಈಗ ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯುವ ತಳಿಗಳು ಪ್ರಾರಂಭಿಕ ಹಂತದಲ್ಲಿ ಶೀಘ್ರವಾಗಿ ಒಂದು ಬೆಳೆಯುವಂತ ಗುಣವನ್ನು ಹೊಂದಿರ್ತವೆ ಅಲ್ವಾ. ಈ ಒಂದು ನೀರು ಮತ್ತು ಗೊಬ್ಬರಕ್ಕೆ ಉತ್ತಮವಾಗಿ ಸ್ಪಂದಿಸುವಂತ ಶಕ್ತಿನೂ ಕೂಡ ಇದಕ್ಕಿರುತ್ತೆ.
1: ಕಡಿಮೆ ನೀರು ಸಾಕು, ಕಡಿಮೆ ಗೊಬ್ಬರ
0: ಹೌದು
1: ಸಾಕು,
0: ಹೌದು, ಅಂತೆ ಬರ ನಿರೋಧಕ ಶಕ್ತಿಯನ್ನು
1: ಪಡ್ಕೊಂಡಿರ್ತವೆ.
0: ನಿರ್ವಹಿಸುವಂತ ಹೌದು ಹೌದು, ಮತ್ತೆ ರೋಗ ಕೀಟಗಳ ಪ್ರತಿರೋಧಕ ಶಕ್ತಿ ಕೂಡ ಇವಕ್ಕಿರುತ್ತೆ. ಅಂತ ಗುಣಗಳುಳ್ಳ ತಳಿ ನಮ್ಮ ಒಂದು ಜಿ ಕೆ ವಿ ಕೆ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಕೂಡ ಬಿಡುಗಡೆಯಾಗಿದೆ. ಒಂದು ಮೊದಲನೇದಾಗಿ ಮಾಸ್ 26 ಅಂತ, MAS 26 ಅಂತ, ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಅಂತ ಹೇಳ್ತೀವಿ, 26 ಅಂತ ಇದೆ. ಇನ್ನೊಂದಿದೆ ಮಾಸ್ MAS 946 9946-1 ಅಂತ ಇದೆ. ಇವು ಒಂದು ಶಾರದ ಅಂತಾನು ಕರಿತೀವಿ ಇದನ್ನ. ಇದು ಏರೋಬಿಕ್ ಕಂಡೀಷನ್ಗೆ ಅಂತಾನೆ ನಾವು ಈ ಒಂದು ಭತ್ತ ತಳಿಗಳನ್ನ ಬಿಡುಗಡೆ ಮಾಡಿದ್ದು, ಇನ್ನು ಕೃಷಿ ವಿಜ್ಞಾನ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೆಲವು ತಳಿಗಳಿದ್ದಾವೆ ನಾವು ರಾಶಿ ಅಂತ ಹೇಳ್ತೀವಿ, KRH 2 ಅಂತ ಇದೆ, ಕರ್ನಾಟಕ ರೈಸ್ ಹೈಬ್ರಿಡ್ ಅಂತ ಇದೆ, IR 64 ಇದೆ. ಇವು ಸಹ ನಾವು ಏರೋಬಿಕ್ ಭತ್ತದ ಒಂದು ಪದ್ಧತಿಯಲ್ಲಿ ಸೂಕ್ತವಾಗಿ ಉಪಯೋಗ ಮಾಡ್ಕೋಬಹುದು ಅಂತ ನಾವು ಹೇಳ್ಬಹುದು. ಇನ್ನ ತಾವು ಹೇಳಿದಾಗೆ ಇನ್ನ ಈ ಏರೋಬಿಕ್ ಭತ್ತದಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡೋದು ಅಂತ ಕೇಳೋದಾದ್ರೆ, ನಾವು ಆಗ್ಲೇ ಹೇಳ್ತಾ ಇದ್ದೆ ಏರೋಬಿಕ್ ವಿಧಾನದಲ್ಲಿ ನಾವೊಂದು ಸಾಲಿನಿಂದ ಸಾಲಿಗೆ ಮತ್ತು ಸಸಿನಿಂದ ಸಸಿಗೆ ಹೆಚ್ಚು ಅಂತರ ಕೊಡೋದ್ರಿಂದ ಸೂರ್ಯನ ಬೆಳಕು, ನೀರು, ಗಾಳಿ ಯಥೇಚ್ಛವಾಗಿ ಇದಕ್ಕೆ ಸಿಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಕಳೆಗಳು ಜಾಸ್ತಿ ಆಗುತ್ತೆ. ಗಾಳಿ, ನೀರು, ಬೆಳಕು ಎಲ್ಲಾ ಒಂದು ಅವಕ್ಕೆ ಪೋಷಕಾಂಶಗಳು ಸಿಕ್ಕಾಗ ಕಳೆಗಳ ಸಮಸ್ಯೆ ಜಾಸ್ತಿನೇ ಇರುತ್ತೆ. ನಾವು ಕೆಸರು ಮಡಿಗೆ ಹೋಲಿಸಿದಾಗ ಏರೋಬಿಕ್ ಪದ್ಧತಿಯಲ್ಲಿ ಒಂದು ಕಳೆಗಳ ಸಮಸ್ಯೆ ಜಾಸ್ತಿ ಇರುತ್ತೆ. ಈ ಮತ್ತೆ ಇದಕ್ಕೆ ಕೂಡ ಒಂದು ಉಪಯೋಗ, ಇದನ್ನ ಕಂಟ್ರೋಲ್ ಮಾಡಕ್ಕೂ ಕೂಡ ನಮ್ಮ ಹತ್ರ ಹತೋಟಿ ಕ್ರಮಗಳಿವೆ. ನಾವ್ ಈ ಕಳೆಗಳನ್ನ ಹೆಂಗ್ ಹತೋಟಿ ಮಾಡ್ಬೇಕಪ್ಪ ಅಂತಂದ್ರೆ, ತಾವ್ ಹೇಳ್ತಾ ಇದ್ರಿ ಒಂದು ಚೆನ್ನಾಗಿ, ಮೊದಲನೇದಾಗಿ ಸ್ವಲ್ಪ ಚೆನ್ನಾಗಿ ನಾವು ಈ ಒಂದು ಸಮಗ್ರ ಒಂದು ಕಳೆ ನಿರ್ವಹಣಾ ಪದ್ಧತಿಯನ್ನ ನಾವು ಅನುಸರಿಸೋದು ತುಂಬಾ ಪರಿಣಾಮಕಾರಿ. ಸಮಗ್ರ ಕಳೆ ನಿರ್ವಹಣೆ ಅಂತಂದ್ರೆ ನಾವು ಒಂದು ಕೆಮಿಕಲ್ ಮೆಥಡ್ ಆಗಿರ್ಬೋದು, ಫಿಸಿಕಲ್ ಅಥವಾ ಬಯಾಲಜಿ, ಎಲ್ಲಾ ಒಂದು ಸಮಗ್ರ ಒಂದು ಪದ್ಧತಿಗಳನ್ನ ಅನುಸರಿಸಿದಾಗ ಮಾತ್ರ ಈ ಒಂದು ಕಳೆಗಳನ್ನ ನಾವು ಸಮಗ್ರವಾಗಿ ಹತೋಟಿ ಮಾಡೋದಕ್ಕೆ
1: ಹೇಳಿ ಯಾವ್ದು ಪದ್ಧತಿ.
0: ಹೌದು ಹೌದು ಹೌದು, ಮೊದಲನೇದಾಗಿ ನಾವು ಭೂಮಿನ ಮೊದಲನೇದು ಶುರು ಆಗೋದು ಭೂಮಿನ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ಇದು ಪ್ರಾರಂಭ, ಮೊದಲನೇದು ಅಂತಾನೆ ಇದು ಕಳೆಗಳನ್ನ ಮಾಡಿ ಚೆನ್ನಾಗಿ ಬೇಸಿಗೆಯಲ್ಲಿ ಚೆನ್ನಾಗಿ ಉಳುಮೆ ಮಾಡಿಟ್ಕೊಂಡಿದ್ರೆ ಭೂಮಿನ. ಇದರಿಂದ ನಾವು ಆಲ್ಮೋಸ್ಟ್ ಮತ್ತೆ ಹೇಳಬೇಕು ಅಂತಂದ್ರೆ, 1 ಎಕರೆಗೆ ಸುಮಾರು 100 ಗ್ರಾಮ್ ಅಷ್ಟು ನಾವು ಕಳೆ ನಿರ್ವಹಣಾ ಅಂತ ಏನು ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ, ಪೈರೋಜೋ ಸಲ್ಫ್ಯೂರಾನ್ ಇಥೈಲ್ ಅಂತ ಹೇಳ್ತೀವಿ, ಸಾತಿ ಅಂತ ಹೇಳ್ತೀವಿ. ಇದನ್ನ ರೈತರು ಈ ಕೀಟನಾಶಕ ಅಂಗಡಿಗಳಲ್ಲಿ ಪೈರೋಜೋ ಸಲ್ಫ್ಯೂರಾನ್ ಅಂದ್ರೆ ಗೊತ್ತಾಗಲ್ಲ ಅವರಿಗೆ, ಪೈರೋಜೋ ಸಲ್ಫ್ಯೂರಾನ್ ಇಥೈಲ್ ಸಾತಿ ಅಂತ ಕರೀತಾರೆ ಇದನ್ನ, ಒಂದು ಟ್ರೇಡಮ್. ಇದು ನಾವು ಒಂದು 300 ಲೀಟರ್ ನೀರಿನಲ್ಲಿ ಶೇಕಡ 100 ಗ್ರಾಮ್ ಅಷ್ಟನ್ನ ಬೆರೆಸಿ 1 ಎಕರೆಗೆ ಇದನ್ನ ಪ್ರೀ ಎಮರ್ಜೆಂಟ್ ಆಗಿ ನಾವು ಸಿಂಪರಣೆ ಮಾಡೋದ್ರಿಂದ ಕಳೆಗಳ ಒಂದು ಹತೋಟಿಯನ್ನ ಮಾಡಬಹುದು ಕಳೆನಾಶಕವಾಗಿ. ಈ ಒಂದು ಕಳೆನಾಶಕವನ್ನು ನಾವು ಸಿಂಪರಣೆ ಮಾಡುವಾಗ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಈ ಕಳೆನಾಶಕವನ್ನು ನಾವು ಜಮೀನಿನಲ್ಲಿ ಸಿಂಪಡಿಸಿಗಿಂತ ಮೊದಲು ಹೆಂಟೆಗಳಿರದಂತೆ ನೋಡ್ಕೋಬೇಕು. ಆಮೇಲೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ನಾವು ಕಳೆನಾಶಕವನ್ನು ಸಿಂಪರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಒಣ ಮಣ್ಣಿದ್ರೆ ನೀವು ಕಳೆನಾಶಕ ಸಿಂಪಡಿಸಿದ್ದು ಏನು ಉಪಯೋಗ ಆಗೋದಿಲ್ಲ. ತೇವಾಂಶ ಇರಬೇಕು ಭೂಮಿಯಲ್ಲಿ, ತೇವಾಂಶ ಇರಬೇಕು
1: ಅಂದ್ರೆ ಅದು ಕಳೆ ಜೀವ ಇರ್ತದೆ,
0: ಕಳೆ ಜೀವನೇ ಅದು. ಅದು ಕಂಟ್ರೋಲ್ ಆಗಬೇಕು ಅಂದ್ರೆ ಭೂಮಿಯಲ್ಲಿ ತೇವಾಂಶ ಇದ್ದಾಗ ಅದನ್ನ
1: ಹಿಡಿದು
0: ಕಳೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗ್ತದೆ.
1: ಹೌದು,
0: ಇಲ್ಲ ಅಂತಂದ್ರೆ ಹತೋಟಿ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಇನ್ನ ನಾವು ಈ ಒಂದು ಕಳೆನಾಶಕವನ್ನ ನಾವು ಸಿಂಪರಣೆ ಮಾಡ್ಬೇಕಾದ್ರೆ ನಾವು ಹಿಮ್ಮುಖವಾಗಿ ನಡೆಯುತ್ತಾ ಸಿಂಪರಣೆ ಮಾಡ್ಬೇಕು ಜಮೀನಲ್ಲಿ. ಗಾಳಿಗೆ ನಾವು ಈಗ
1: ನಮಗೆ ತೊಂದರೆ ಆಗ್ಬಾರ್ದಂತ
0: ಅಲ್ವಾ, ನಮಗೆ ತೊಂದರೆ ಆಗ್ಬಾರ್ದು ಅಂತ. ಈ ರೀತಿ ನಾವು ಒಂದು ಕಳೆನಾಶಕವನ್ನು ಸಿಂಪಡಿಸಿದ್ದೆ ಆದಲ್ಲಿ ನಮಗೆ ನಾವು ಕಳೆಗಳನ್ನ ಈ ಒಂದು ಪ್ರೀ ಎಮರ್ಜೆಂಟ್ ಅಥವಾ ಹರ್ಬಿಸೈಡ್ ಅಥವಾ ಉದಯಪೂರ್ವಕ ಕಳೆನಾಶಕಗಳನ್ನ ಸಿಂಪಡಿಸಿದಾಗ ನಮ್ಮ ಕಳೆ ಹತೋಟಿ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನ ತಾವ್ ಹೇಳ್ತಾ ಇದ್ರಿ ಇನ್ನ ಇದ್ರ ಬಗ್ಗೆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ಮಾತಾಡೋದಾದ್ರೆ, ಪೋಷಕಾಂಶ ನಿರ್ವಹಣೆ ತುಂಬಾ ಮುಖ್ಯ ಯಾವುದೇ ಬೆಳೆಗಾಗ್ಲಿ. ಇನ್ನೊಬ್ಬ ನಾವು ಈ ಏರೋಬಿಕ್ ಪದ್ಧತಿಯಲ್ಲಿ ನೋಡೋದಾದ್ರೆ, ನಾವು ಮೊದಲು ಮಣ್ಣು ಪರೀಕ್ಷೆಯನ್ನ ಯಾವುದೇ ಒಂದು ಜಮೀನಾದ್ರೂ ಯಾವುದೇ ಒಂದು ಬೆಳೆಯನ್ನು
1: ಮಾಡ್ಕೊಳ್ಳಬೇಕು.
0: ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ಕೊಟ್ಟಿದ್ದೆ ಆದಲ್ಲಿ ನಾವು ಉತ್ತಮ ಇಳುವರಿಯನ್ನ ಪಡಿಬಹುದು. ಈ ಒಂದು ಪೋಷಕಾಂಶಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಲಘು ಪೋಷಕಾಂಶಗಳನ್ನ ನಾವು ಪ್ರಾರಂಭದಲ್ಲಿಯೇ ಕೊಡಬೇಕಾಗ್ತದೆ. ಅದನ್ನ ನಾವು ಬೆಳೆಯ ಮಧ್ಯ ಹಂತದಲ್ಲಿ ಕೊಡೋಕ್ಕಾಗಲ್ಲ. ಬೆಳೆಯ ಮಧ್ಯಾಹ್ನದಲ್ಲಿ ಕೊಡಬೇಕಾದ್ರೆ ಅವನ್ನ ನಾವು ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ, ಎಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಬಟ್ ನಾವು ಇದರ ಒಂದು ಸಂಪೂರ್ಣ ಇದರದ್ದು ಉಪಯೋಗ ಆಗಬೇಕು ಅಂತಂದ್ರೆ, ನಾವು ಬೆಳೆಯ ಬಿತ್ತನೆಗಿಂತ ಪೂರ್ವದಲ್ಲಿ ನಾವು ಭೂಮಿಗೆ ಸೇರಿಸಿದ ಲಘು ಪೋಷಕಾಂಶಗಳು ತುಂಬಾ ಉಪಯುಕ್ತ ಆಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನಾವು ಈ ಒಂದು ಮುಖ್ಯ ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಶೇಕಡ 100 kg ಸಾರಜನಕ, 50 kg ರಂಜಕ, 50 kg ಪೊಟ್ಯಾಶ್ನ ಬಿತ್ತನೆಗೆ ಪೂರ್ವದಲ್ಲಿ ಪೂರ್ತಿ ಪ್ರಮಾಣ ರಂಜಕ ಮತ್ತು

0: ಪೊಟ್ಯಾಶು, 50% ಸಾರಜನಕನ ಕೊಡಬೇಕಾಗುತ್ತೆ. ನಂತರ ಒಂದು 30 ದಿನಗಳ ನಂತರ ಎರಡು ಹಂತದಲ್ಲಿ ಉಳಿದಂತ ಒಂದು ಸಾರಜನಕವನ್ನು ನಾವು ಬೆಳೆಗೆ ಕೊಡಬೇಕಾಗ್ತದೆ.
1: ಡಾಕ್ಟರ್ ಮಂಜನಗೌಡ ಅವರೇ, ಎಲ್ಲ ಬೆಳೆಗೂ ಇಂತಿಷ್ಟು ಕಾಲಾವಧಿ ಅಂತ ಇರ್ತದೆ ಈಗ ಸಾಮಾನ್ಯವಾಗಿ, ಈ ಏರೋಬಿಕ್ ಬೆಳೆಯಲ್ಲಿ ಕಡಿಮೆ ಅವಧಿ ಬೆಳೆ ಏನ್ ಸಿಗ್ತದ ಹೇಗೆ?
0: ಇಲ್ಲ, ಇದು ಕೂಡ 120 ದಿನದ ಅವಧಿನೇ ಭತ್ತದ ಬೆಳೆನೆ, 120 ದಿವಸನೇ ನಾರ್ಮಲ್ ಬೆಳೆ ತರನೇ. ಬಟ್ ಇದರಲ್ಲಿ ನಾವು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಉಂಟಾಗುತ್ತಿರೋದ್ರಿಂದ ನಾವು ರೈತರಿಗೆ ಈ ಒಂದು ಭತ್ತದ ಬೆಳೆನ ಅನುಸರಿಸಿಕೊಳ್ಳ್ರಿ ಅಂತ.
1: ಕಡಿಮೆ ಅವಧಿ ಬೆಳೆ ಬೆಳಿಲಿಕ್ಕೆ ಸಾಧ್ಯತೆ
0: ಇದರಲ್ಲೂ ಕೂಡ ಇದೆ. ಇದರಲ್ಲೂ ಇದರಲ್ಲೂ ಕೂಡ 110 ದಿನದಿಂದನೂ ಕೂಡ ಕಡಿಮೆ ಅವಧಿ ಅಂತ ತಳಿಗಳು ಇದಾವೆ. ರೈತರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ಅದರ ಒಂದು ಮಾಹಿತಿಯನ್ನು ಪಡ್ಕೊಂಡು ತಮಗೆ ಯಾವ ಬೆಳೆ ಅಥವಾ ಯಾವ ತಳಿ ಬೇಕಾಗುತ್ತೋ ಅಂತ ಒಂದು ತಳಿಯವನ್ನು.
1: ಡಾಕ್ಟರ್ ಮಂಜನಗೌಡ ಅವರೇ, ಈಗ ನಾವು ಬೇರೆ ಬೇರೆ ಭತ್ತದ ಬೆಳೆ ನಾವು ಬೆಳಿಬೇಕಾದ್ರೆ ಬೇರೆ ಬೇರೆ ತರದ ನಿರ್ವಹಣೆ ಮಾಡಬೇಕಾಗುತ್ತೆ. ಅದೇ ತರ ಈ ಒಂದು ಏರೋಬಿಕ್ ಬೇಸಾಯದಲ್ಲಿ ಯಾವ ತರ ಈಗ ಕೊಯ್ಲಿನ ನಿರ್ವಹಣೆ ಅಥವಾ ಅದನ್ನ ಶೇಖರಣೆ ಮಾಡೋ ವಿಧಾನ, ಅಲ್ಲಿ ಏನಾದ್ರೂ ಮತ್ತೆ ನಮಗೆ ಕಡಿಮೆ ಅವಧಿಯ ಕಡಿಮೆ ಖರ್ಚಾಗುವಂತ ಒಂದು ಹಾರ್ವೆಸ್ಟಿಂಗ್ ಮೆಥಡ್ ಇದಾವ ಹೇಗೆ?
0: ಇದಾವೆ. ಇದರಲ್ಲೂ ಕೂಡ ನಾವ್ ಏನ್ ಹೇಳ್ತೀವಿ ಅಂತ, ಯಾಂತ್ರೀಕೃತ ಒಂದು ಹಾರ್ವೆಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಇವಾಗೆಲ್ಲ ಅಡ್ವಾನ್ಸ್ ಆಗಿದೆ. ಎಲ್ಲಾ ನಾವು ನಾರ್ಮಲ್ ಈ ಒಂದು ಕೆಸರು ಗದ್ದೆ ಮಾಡೋದ್ರಲ್ಲಿ ಅದನ್ನ ತುಂಬಾ ತಂತ್ರಜ್ಞಾನಗಳಿದಾವೆ. ಆ ಎಲ್ಲಾ ತಂತ್ರಜ್ಞಾನಗಳನ್ನು ನಾವು ಏರೋಬಿಕ್ ಭತ್ತಕ್ಕೆ ಅನುಸರಿಸಿಕೊಳ್ಬಹುದು ಅಂತ ಹೇಳ್ಬೋದು. ಇನ್ನ ಮುಖ್ಯವಾಗಿ ಅಂತಂದ್ರೆ ಇದರಲ್ಲಿ ನಾವು ಸಸ್ಯ ಸಂರಕ್ಷಣೆ ಅಲ್ವಾ,
1: ಹೌದು,
0: ಈ ಸಸ್ಯ ಸಂರಕ್ಷಣೆ ತುಂಬಾ ಮುಖ್ಯ. ಸಸ್ಯ ಸಂರಕ್ಷಣೆಯ ಬಗ್ಗೆ ನಾವು ಮಾತಾಡೋದಾದ್ರೆ, ಮೊದ್ಲು ಹೇಳಿದಾಗ ಈ ಪದ್ಧತಿಯಲ್ಲಿ ನಾವು ಸಾಲಿನಿಂದ ಸಾಲಿಗೆ ಮತ್ತೆ ಸಸಿಯಿಂದ ಸಸಿಗೆ ಹೆಚ್ಚಿನ ಅಂತರ ಕೊಡೋದ್ರಿಂದ ಹೆಚ್ಚು ಸೂರ್ಯನ ಬೆಳಕು ಗಾಳಿ ಸಂಚಾರ ಹೆಚ್ಚಾಗಿರೋದ್ರಿಂದ ಆದ್ರತೆ ಪ್ರಮಾಣ ಕಡಿಮೆ ಇರ್ತದೆ ಇದರಲ್ಲಿ. ಆದ್ರಿಂದ ನಾವು ಸಾಮಾನ್ಯವಾಗಿ ರೋಗಗಳ ಸಮಸ್ಯೆ ಕಡಿಮೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇದರಲ್ಲಿ ಒಂದು ಕಾಂಡ ಕರೆಯುವ ಹುಳು ಅಂತ ಹೇಳಕ್ಕ ಹುಳು, ಮತ್ತೆ ಎಲೆ ಸುರುಳಿ ಹುಳು, ರಸ ಇರುವ ಮತ್ತೆ ನುಸಿ ಹುಳು ಕಂಡು ಬರ್ತವೆ. ಈ ಒಂದು ಕೀಟಗಳ ನಾವು ಹತೋಟಿಗಾಗಿ ಅಥವಾ ಕೀಟಶಾಸ್ತ್ರಜ್ಞರ ಒಂದು ಸಲಹೆ ಮೇರೆಗೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸುವುದು ತುಂಬಾನೇ ಮುಖ್ಯ ಅಂತ ನಾವು ಹೇಳ್ಬೋದು.
1: ಅಂದ್ರೆ ಈ ಉಳಿದ ಪದ್ಧತಿಯಲ್ಲೇ ಈ ಪದ್ಧತಿಯಲ್ಲೂ ಕೂಡ
0: ಹೌದು. ಇನ್ನ ನಾವು
1: ಈಗ ಆ ಏರೋಬಿಕ್ ಪದ್ಧತಿಯಲ್ಲಿ ಬೆಂಕಿ ರೋಗದ ಬಗ್ಗೆ ಸ್ವಲ್ಪ ಹೇಳಿ ಅಥವಾ ಬೂದಿ ರೋಗದ ಬಗ್ಗೆ.
0: ಬೆಂಕಿ ರೋಗ ಸಾಮಾನ್ಯವಾಗಿ ಇದು ಭತ್ತದಲ್ಲಿ ಒಂದು ಮುಖ್ಯವಾದ ಒಂದು ರೋಗ ಅಂತಾನೆ ಹೇಳ್ಬೋದು. ಈ ಒಂದು ಬೆಂಕಿ ರೋಗಕ್ಕೆ ರೈತರು, ಇದು ನಾವು ಶಿಲೀಂಧ್ರದಿಂದ ಒಂದು ಬರುವಂತ ರೋಗ ಆದ್ದರಿಂದ, ಒಂದು ವೇಳೆ ಈ ಒಂದು ರೋಗ ಮೊದಲನೇದಾಗಿ ನಾವೇನು ಸಮಗ್ರ ಒಂದು ಪೀಡೆ ನಿರ್ವಹಣೆ ಅಥವಾ ರೋಗ ನಿರ್ವಹಣೆ ಪದ್ಧತಿಗಳನ್ನು ಅನುಸರಿಸ್ಕೋಬೇಕು. ಆದಾಗ್ಯೂ ಕೂಡ ನಮ್ಮ ಒಂದು ಜಮೀನಲ್ಲಿ ಈ ಒಂದು ಬೆಂಕಿ ರೋಗದ ಅಥವಾ ಒಂದು ರೋಗ ಕಾಣಿಸ್ಕೊಂಡಾಗ ಶಿಲೀಂಧ್ರನಾಶಕ ಸಿಗುತ್ತೆ, ಭೀಮ್ ಅಂತ ಟ್ರೈಸೈಕ್ಲೋಜೋಲ್ ಅಂತ ಸಿಗುತ್ತೆ. ಈ ಒಂದು ಶಿಲೀಂಧ್ರನಾಶಕವನ್ನು 0.3 ಗ್ರಾಂ ಪರ್ 1 ಲೀಟರ್ ನೀರಿಗೆ
1: ಸಿಂಪಡಣೆ
0: ಮಾಡಿದಾಗ ಇದರ ಒಂದು
1: ನಿಯಂತ್ರಣ ಮಾಡಬಹುದು. ಗಿಡನೇ ಪೂರ್ಣ ಬೆಂಕಿ ಬಿದ್ದು ಹೋಗಿ ಇರುತ್ತಲ್ಲ, ಬುಡ ಮಾತ್ರ ಇರ್ತದೆ, ಚಿಗುರು ಬರ್ತದ?
0: ಚಿಗುರು ಕಂಪ್ಲೀಟ್ ಹೋದಂತ ಗಿಡನ ನಾವೇನು ಮಾಡಕ್ಕಲ್ಲ. ಇನ್ನ ಆರಂಭಿಕ ಹಂತದಲ್ಲಿ ಇದ್ದಂತ ಒಂದು ಸಸ್ಯ, ಆರಂಭಿಕ ಅಥವಾ ಮಧ್ಯಮ ಹಂತದಲ್ಲಿ ಇರ್ತಕ್ಕಂಥದ್ದು ನಾವು ಕಂಟ್ರೋಲ್ ಕಂಪ್ಲೀಟ್.
1: ಅಂದ್ರೆ ಇದು ಏನು ಸುಳಿ ಬರ್ದಿದ್ದ ಸಮಯ ಅಂದ್ರೆ ಇನ್ನೂ ಅದು ಕಾಳು ಕಟ್ಟಕ್ಕಿಂತ ಪೂರ್ವದಲ್ಲಿ ಆರಂಭದಲ್ಲಿ ಇದ್ದಾಗ ನೀವು ನಿಯಂತ್ರಣ
0: ಮಾಡ್ಬೇಕು. ರೈತರು ಇದರಿಂದ ನಾನು ಹೇಳೋದು, ತಾವು ದಿನೇ ದಿನ ಒಂದು ಬೆಳೆನ ನೋಡ್ತಾ ಇದ್ದಾಗ ತಮಗೆ ಗೊತ್ತಾಗುತ್ತೆ ಅಲ್ವಾ, ಯಾವಾಗ ಎಲ್ಲೋ ಒಂದು ಅಥವಾ ಒಂದು ಸಿಂಪ್ಟಮ್ಸ್ ಎಲ್ಲಿ ಕಾಣ್ತವೆ ಆ ಟೈಮಲ್ಲಿ ನಾವೊಂದು ಈ ಒಂದು ಹತೋಟಿ ಕ್ರಮ, ನಮ್ಮ ಒಂದು ಕ್ರಮಗಳು ಅಥವಾ ಶಿಲೀಂಧ್ರನಾಶಕ ಇರ್ಬೋದು, ಯಾವುದೇ ಒಂದು ಅಥವಾ ಒಂದು ಕೀಟ ರೋಗಶಾಸ್ತ್ರಜ್ಞರ ಒಂದು ಸಲಹೆ ಮೇರೆಗೆ ಯಾವ್ದು ಹೇಳ್ತಾರೆ ಅದನ್ನ ಬಗ್ಗೆ ನಾವು ಅಳವಡಿಸಿಕೊಂಡಾಗ ಒಂದು ರೋಗವನ್ನು ಕಂಡು ಹತೋಟಿ ಮಾಡಬಹುದು ಅಂತಾನೆ ನಾವು ಹೇಳ್ಬೋದು.
1: ಈ ಏರೋಬಿಕ್ ಪದ್ಧತಿಯಲ್ಲಿ ಮತ್ತೆ ಉಳಿದ ಪದ್ಧತಿಯಲ್ಲಿ ಬರುವಂತ ಇಳುವರಿ ಬಗ್ಗೆ ಸ್ವಲ್ಪ ಮಾತಾಡಿ ಡಾಕ್ಟರ್ ಮಂಜನಗೌಡ ಅವರೇ.
0: ಖಂಡಿತ, ನಾವು ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ನಾವು ಭತ್ತವನ್ನು ಬೆಳೆದಾಗ ನಮಗೆ ನಾವು ಶಿಫಾರಸು ಮಾಡಿದ ಒಂದು ಎಲ್ಲಾ ಬೇಸಾಯ ಕ್ರಮಗಳನ್ನು ತಪ್ಪದೇ ಅನುಸರಿಸಿದ್ದೇ ಆದಲ್ಲಿ ನಾವು 1 ಎಕರೆಗೆ ಸುಮಾರು 18-20 ಕ್ವಿಂಟಲ್ ಭತ್ತ ಮತ್ತೆ 2-2.5 ಟನ್ ಅಷ್ಟು ಮೇವನ್ನು ಕೂಡ ನಾವು ಪಡಿಬಹುದು. ಇನ್ನ ನಾವು ಕೆಸರಗದ್ದೆಯಲ್ಲೂ ಕೂಡ ನಮಗೆ ಒಂದು 20-22 ಕ್ವಿಂಟಲ್ ಬರಬಹುದು. ಮುಖ್ಯವಾಗಿ ನಾವು ಇದರಲ್ಲಿ ನೀರಿನ ಒಂದು
1: ಲಭ್ಯತೆಯನ್ನ
0: ನೋಡಿಕೊಂಡು ನಾವು ಈ ಒಂದು ಏರೋಬಿಕ್ ಪದ್ಧತಿಯನ್ನ ಅನುಸರಿಸಬೇಕು. ಏರೋಬಿಕ್ ಪದ್ಧತಿ ನಾವು ಎಲ್ಲಾ ಏರಿಯಾಕ್ಕೂ ನಾವು ಇದನ್ನ
1: ಮಾಡಬೇಕು
0: ಅಂತ ಏನಿಲ್ಲ.
1: ಈ ಒಂದು ನೀರಿನ ಲಭ್ಯತೆ
0: ನೀರಿನ ಲಭ್ಯತೆ ಯಾರಿಗೆ ನೀರಿನ ಲಭ್ಯತೆ ಕಡಿಮೆ ಇದೆ ಅಂತ ಒಂದು ಪ್ರದೇಶದಲ್ಲಿ, ಸಾಮಾನ್ಯವಾಗಿ ನೋಡ್ತೀರಾ ಎಲ್ಲಾ ಕೆರೆ ಅಣೆಕಟ್ಟು ಪ್ರದೇಶಗಳಲ್ಲಿ ಸೂಕ್ತವಾಗಿರ್ತದೆ. ಈ ಕಡಿಮೆ ನೀರು ದೊರೆಯುವಂತ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದಲ್ಲಿ ಇರುವಂತಹ ಪ್ರದೇಶಗಳು ಅಲ್ವಾ, ಅಂತ ಪ್ರದೇಶಗಳಲ್ಲಿ ಏರೋಬಿಕ್ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬಹುದು. ನಾವು ಉತ್ತಮ ಮಳೆಯಾಗುವಂತ ಎಲ್ಲಾ ಮಳೆಯಾಶ್ರಿತ ಪ್ರದೇಶಗಳು ಇದಕ್ಕೆ ಸೂಕ್ತವಾಗಿರ್ತವೆ. ಈ ಒಂದು ಕೊಳವೆ ಬಾವಿ ಇರ್ಬೋದು, ತೆರೆದ ಬಾವಿ ಆಧಾರಿತ ಒಂದು ನೀರಾವರಿ ಜಮೀನುಗಳಲ್ಲೂ ಸಹ ಈ ಒಂದು ಏರೋಬಿಕ್ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಬಹುದು. ಇನ್ನು ನಾವು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಒಂದು ಕೆಸರುಗದ್ದೆ

0: ಅವಶ್ಯಕತೆ ಇಲ್ಲ, ಸಸಿ ಮಡಿಯ ಅವಶ್ಯಕತೆ ಇಲ್ಲ, ನಾಟಿ ಮಾಡುವ ಪ್ರಮೇಯನೂ ಇಲ್ಲ. ಕೂಲಿ ಆಳುಗಳ ಸಂಖ್ಯೆಯಲ್ಲಿ ನಾವು ಗಣನೀಯವಾಗಿ ಕಡಿಮೆ ಮಾಡೋದ್ರಿಂದ ಶೇಕಡ 40 ರಿಂದ 50 ರಷ್ಟು ನೀರನ್ನ ಉಳಿತಾಯ ಆಗೋದ್ರಿಂದ ಸಮಯ ಕಡೆ ಉಳಿಯುತ್ತೆ, ಶ್ರಮ ಉಳಿಯುತ್ತೆ, ನೀರು ಉಳಿಯುತ್ತೆ, ನಮಗೆ ಉತ್ಪಾದನಾ ವೆಚ್ಚವನ್ನು ನಾವು ಕಡಿಮೆ ಮಾಡೋದು. ಅದಲ್ಲದೆ ಮಣ್ಣಿನ ಕಣರಚನೆಯನ್ನು ಕೂಡ ನಾವು ಸುಧಾರಣೆ ಮಾಡಬಹುದು. ನಾವು ಬಳಸಿದ ಸಾರಜನಕ ಗೊಬ್ಬರ ಕಂಪ್ಲೀಟ್ ಇದರಲ್ಲಿ ಸದ್ಬಳಕೆ ಆಗ್ತದೆ. ಬಹಳ ಮುಖ್ಯವಾಗಿ ಮೀಥೇನ್ ಅಂತ ಹಸಿರುಮನೆ ಅನಿಲ ಅಂತ ಏನು ಹೇಳ್ತೀವಿ, ಇದರ ಉತ್ಪಾದನೆ ಕೂಡ ಕಡಿಮೆ ಆಗಿ ಪರಿಸರ ಮಾಲಿನ್ಯವನ್ನು ನಾವು ತಪ್ಪಿಸಬಹುದು ಅಂತಾನೆ ಹೇಳ್ಬೋದು.
1: ಆಯ್ತು ಡಾಕ್ಟರ್ ಮಂಜನಗೌಡ ಸಣ್ಣಗೌಡರವರೇ, ಆಕಾಶವಾಣಿಗೆ ಬಂದು ಪ್ರಸ್ತುತ ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ, ಇದರಲ್ಲಿ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಏನೇನು ಇದರಲ್ಲಿ ಪದ್ಧತಿಗಳಿದ್ದಾವೆ, ಆ ಪದ್ಧತಿ ಮೂಲಕ ಹೋದರೆ ಸಹಜವಾಗಿ ಈ ಒಂದು ಭತ್ತದ ಬೇಸಾಯ ಮತ್ತು ಈ ಒಂದು ಅರೇಬಿಕ್ ಬೇಸಾಯದಲ್ಲಿ ಯಾವುದು ಉತ್ತಮ, ಅದರಲ್ಲೂ ಕಡಿಮೆ ನೀರು ಲಭ್ಯ ಇರುವ ಪ್ರದೇಶದಲ್ಲಿ ಇದು ಒಂದು ಸೂಕ್ತ, ಈ ಪ್ರದೇಶಕ್ಕೆ ಇದು ಹೇಳಿ ಮಾಡಿಸಿದ ಒಂದು ಪದ್ಧತಿ ಅಂತ ಹೇಳ್ಬೋದಾಗಿದೆ. ಆಯಿತು ಡಾಕ್ಟರ್ ಮಂಜನಗೌಡ ಅವರೇ, ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಮಂಜನಗೌಡ ಅವರಿಂದ ಪಡ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆನ ಹೇಳಿ.
0: ನನ್ನ ಮೊಬೈಲ್ ಸಂಖ್ಯೆ 9381445031.
1: ಇನ್ನೊಮ್ಮೆ
0: 9381445031.
1: ಇನ್ನೊಮ್ಮೆ ಧನ್ಯವಾದಗಳು ಡಾಕ್ಟರ್ ಮಂಜನಗೌಡ ಅವರೇ.
0: ಧನ್ಯವಾದಗಳು ಸರ್.
2: ರೈತ ಬಂಧವರೇ, ಇಲ್ಲಿಯ ತನಕ ಅರೋಬಿಕ್ ಪದ್ಧತಿಯಲ್ಲಿ ಭತ್ತ ಬೇಸಾಯ ಈ ವಿಷಯದ ಕುರಿತಂತೆ ಡಾಕ್ಟರ್ ಮಂಜನಗೌಡ ಸಣ್ಣಗೌಡರ್ ಅವರನ್ನೇ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಜನಪದ ಸಂಗೀತ ಕೇಳಿ. ತುರುವೇಕೆರೆ ತಾಲೂಕು ನಿರ್ಗುಂದ ಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ನಾಗಮ ಹಾಗೂ ಸಂಗಡಗಳಿಂದ ಸೋಮಾನೆ ಪದಗಳನ್ನು ಕೇಳಿದಿರಿ. ಇನ್ನೀಗ ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತದೆ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಂತೆ ಡಾಕ್ಟರ್ ಆನಂದ್ ಎಂಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ, ನಂತರ ಜನಪದ ಸಂಗೀತ ಮಾಗಡಿ ತಾಲೂಕು ಕೋಟಿಗೆ ಪಾಳ್ಯದ ಹೊಂಬೇಗೌಡ ಹಾಗೂ ಸಂಘಗಳಿಂದ ಸುಗ್ಗಿ ಪದಗಳನ್ನು ಕೇಳುತ್ತೀರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ

0: ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.
1: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
2: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ. ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣು ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2ನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಚರ್ಚೆಯ ನಂತರ ಶಾಸನವನ್ನು ಲೋಕಸಭೆಗೆ ಹಿಂತಿರುಗಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಪ್ರಸ್ತುತ 33 37 ಹೆಚ್ಚಿಸಲು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಕಾಯ್ದೆ 1956 ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಲೋಕಸಭೆಯು ಸೋಮವಾರ ಮಸೂದೆಯನ್ನು ಅಂಗೀಕರಿಸಿದೆ. ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಉಪಸಭಾಪತಿಯವರು ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ಈ ವರ್ಷದ ಮೇ ತಿಂಗಳಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33 ಹೆಚ್ಚಿಸಲು ಸುಗ್ರೀವಾಜ್ಞೆಯನ್ನು ಪ್ರಕಟಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆ ಕುರಿತು ಚರ್ಚೆಯನ್ನು ಪ್ರಾರಂಭಿಸಿದ ಕಾಂಗ್ರೆಸ್ನ ವಿವೇಕ್ ತಂಖಾ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33 ಹೆಚ್ಚಿಸಲು ಸುಗ್ರೀವಾಜ್ಞೆ ತರುವ ಉದ್ದೇಶವನ್ನು ಪ್ರಶ್ನಿಸಿದರು. ಚರ್ಚೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿಯ ಸಂಗೀತಾ ಯಾದವ್ ಸುಪ್ರೀಂಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮಸೂದೆಯು ಐತಿಹಾಸಿಕ ಮತ್ತು ದೂರದೃಷ್ಟಿಯ ಹೆಜ್ಜೆಯಾಗಿದ್ದೇ ಎಂದು ಬಣ್ಣಿಸಿದರು. ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಕಾರಿ ಗುಂಪಿನ 2ನೇ ಸಭೆ ಇಂದು ಮುಕ್ತಾಯಗೊಂಡಿತು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ DOPT ಆಯೋಜನೆ ಮಾಡಿದಂತಹ ಈ ಸಭೆಯಲ್ಲಿ ಭ್ರಷ್ಟಾಚಾರದ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು DOPT ಕಾರ್ಯದರ್ಶಿ ರಚನಾ ಶಾ ಪುನರುಚ್ಚರಿಸಿದರು. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಲೆ ಮರೆಸಿಕೊಂಡಿರುವಂತಹ ಆರೋಪಿಗಳನ್ನು ಪತ್ತೆಹಚ್ಚಲು ಹಾಗೂ ಹಸ್ತಾಂತರ ಪ್ರಕ್ರಿಯೆಗೆ ನೆರವಾಗುವ ಬ್ರಿಕ್ಸ್ ಕಾನೂನು ಜಾರಿ ಅಧಿಕಾರಿಗಳ ಜಾಲ ಸ್ಥಾಪಿಸುವ ಭಾರತದ ಪ್ರಸ್ತಾವನೆಗೆ ಸದಸ್ಯ ರಾಷ್ಟಗಳು ತಾತ್ವಿಕ ಒಪ್ಪಿಗೆ ನೀಡಿದವು. ಅಲ್ಲದೆ ಆರೋಪಿಗಳ ಪತ್ತೆಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಳ್ಳಲು ಹೊಸ ಬ್ರಿಕ್ಸ್ ಅನೌಪಚಾರಿಕ ಸಹಕಾರವನ್ನು ಸ್ವಾಗತಿಸಲಾಯಿತು. ಆಸ್ತಿ ಮರುಪಡೆಯುವಿಕೆ, ಗಡಿ ಆಚೆಗಿನ ಭ್ರಷ್ಟಾಚಾರ ನಿಯಂತ್ರಣ ಹಾಗೂ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಆಡಳಿತಕ್ಕೆ ಬ್ರಿಕ್ಸ್ ರಾಷ್ಟಗಳ ನಡುವೆ ಪ್ರಾಯೋಗಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೈದರಾಬಾದ್ ಸಭೆ ಮಹತ್ವದ ಅಡಿಪಾಯ ಹಾಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಒಡಿಶಾದ ಬೇರ್ಹಾಂಪುರ್ ಸಮೀಪದ ಧಬಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು.

0: ಪ್ರೆಸಿಡೆಂಟ್ ಸ್ಪೆಷಲ್ ರೈಲಿನಲ್ಲಿ ಬೆರ್ಹಂಪುರ್ನಿಂದ ಭುವನೇಶ್ವರಕ್ಕೆ ಪ್ರಯಾಣಿಸಿದರು. ಅಲ್ಲಿಂದ ನವದೆಹಲಿಗೆ ತೆರಳುವ ಮೂಲಕ ತಮ್ಮ ತವರು ರಾಜ್ಯದ 3 ದಿನಗಳ ಪ್ರವಾಸವನ್ನು ಅವರು ಮುಕ್ತಾಯಗೊಳಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟ್ರಪತಿ ಭವನ ಇಂದು ಈ ಉಪಹಾರ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗಿಯಾಗಲು ಆಸಕ್ತಿ ಹೊಂದಿರುವವರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು ಉಪಹಾರ ಡಾಟ್ ರಾಷ್ಟ್ರಪತಿ ಭವನ್ ಡಾಟ್ ಜಿಒವಿ ಡಾಟ್ ಇನ್ ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವಂತಹ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಲೋಕಸಭೆ ಅಂಗೀಕರಿಸಿದೆ. ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಣೆ ಮಾಡಲಾಯಿತು. ಮಧ್ಯಾಹ್ನ 2 ಗಂಟೆಗೆ ಸದನದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕರ್ಸ್ ಬುಕ್ಸ್ಗೆ ಸಂಬಂಧಿಸಿದ ಪುರಾವೆಗಳಿಗೆ ಒಳಪಡುವ ಕಾನೂನನ್ನು ಒದಗಿಸಲು ಮತ್ತು ಅದನ್ನು ಸಮಕಾಲೀನ ಡಿಜಿಟಲ್ ಬ್ಯಾಂಕಿಂಗ್ ಪದ್ದತಿಯೊಂದಿಗೆ ಹೊಂದಿಸಲು ಪ್ರಯತ್ನಿಸುವ ಮಸೂದೆಯನ್ನು ಮಂಡಿಸಿದರು. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಆ ಪ್ರಕಾರ ಬ್ಯಾಂಕರ್ಸ್ ಬುಕ್ಸ್ನ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಯು ಸಾಕ್ಷಿಯಾಗಿ ಸ್ವೀಕಾರಾರ್ಹ ಮಾನ್ಯ ಮತ್ತು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದಂತಹ ನಿಬಂಧನೆಯನ್ನು ಮಸೂದೆ ಒಳಗೊಂಡಿದೆ. ವಿರೋಧ ಪಕ್ಷದ ಗದ್ದಲದ ನಡುವೆಯೇ ಯಾವುದೇ ಚರ್ಚೆ ಇಲ್ಲದೆ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿದೇಶಿ ವ್ಯಾಪಾರ ನೀತಿ 2023 ಅಡಿಯಲ್ಲಿ ಕೇಂದ್ರ ಸರ್ಕಾರವು ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತು ಚೌಕಟ್ಟನ್ನು ಕಾರ್ಯಗತಗೊಳಿಸಿದೆ. ಇದು ಭಾರತದಲ್ಲಿ ಉತ್ಪಾದಿಸುವ ಸರಕುಗಳ ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತಿಗೆ ಅನುಕೂಲವಾಗುವಂತೆ ಈ ಚೌಕಟ್ಟು ಸಮಗ್ರ ನೀತಿ ಮತ್ತು ಕಾರ್ಯವಿಧಾನದ ಚೌಕಟ್ಟನ್ನು ಒದಗಿಸುತ್ತದೆ. ಅದರಂತೆ ನಿಯಂತ್ರಕ ಮೇಲ್ವಿಚಾರಣೆಯನ್ನು ನಿರ್ವಹಿಸುವಾಗ ಇ ಕಾಮರ್ಸ್ ರಫ್ತಿನ ಪ್ರಯೋಜನಗಳು ಭಾರತೀಯ ತಯಾರಕರು ಮತ್ತು ಎಂಎಸ್ಎಂಇಗಳಿಗೆ ಸೇರುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಹಲವಾರು ಸುರಕ್ಷತಾ ಕ್ರಮಗಳನ್ನು ಒಳಗೊಂಡಿದೆ. ನೋಂದಾಯಿತ ರಫ್ತುದಾರರಿಗೆ ಆನ್ ರೆಕಾರ್ಡ್ ಮೂಲಕ ರಫ್ತು ಮಾತ್ರವಲ್ಲದೆ ದಾಸ್ತಾನು ಕಾರ್ಯಾಚರಣೆಗಳನ್ನು ಸಹ ಚೌಕಟ್ಟು ಸಕ್ರಿಯಗೊಳಿಸುತ್ತದೆ. ಇದು ವಿದೇಶಿ ಖರೀದಿದಾರರಿಂದ ಪಾವತಿಯ ಸ್ವೀಕೃತಿಯನ್ನು ಲೆಕ್ಕಿಸದೆ ನಿಗದಿತ ಸಮಯದ ಒಳಗೆ ಭಾರತೀಯ ಮಾರಾಟಗಾರರಿಗೆ ಸಕಾಲಿಕ ಪಾವತಿಗಳನ್ನು ಸಹ ಒದಗಿಸುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 1 ದಿನದ ಅಧಿಕೃತ ಪ್ರವಾಸಕ್ಕಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇಂದು ಕೊಲಂಬೋ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾದಲ್ಲಿನ ಭಾರತದ ಹೈಕಮಿಷನರ್ ಸಂತೋಷ್ ಝಾ ಮತ್ತು ಶ್ರೀಲಂಕಾ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸ್ವಾಗತ ಕೋರಿದರು. ಶ್ರೀಲಂಕಾ ಅಧ್ಯಕ್ಷ ಅನುರುಕುಮಾರ ದಿಸ್ಸಾ ನಾಯಕೆ, ಪ್ರಧಾನಿ ಹರಿಣಿ ಅಮರಸೂರ್ಯ ಹಾಗೂ ವಿದೇಶಾಂಗ ಸಚಿವ ವೆಜಿತಾ ಹೆರತ್ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ವಿಕ್ರಮ್ ಮಿಸ್ರಿ ಭೇಟಿ ಮಾಡುವ ನಿರೀಕ್ಷೆ ಇದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ 7 ವರ್ಷಗಳ ಹಿಂದೆ 370 ಮತ್ತು 35A ವಿಧಿಗಳನ್ನು ರದ್ದುಗೊಳಿಸಿದ ನಂತರ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಗತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂವಿಧಾನದ ಸಂಪೂರ್ಣ ಅನ್ವಯದಿಂದಾಗಿ ಮಹಿಳೆಯರು ಹಾಗೂ ಹಿಂದುಳಿದ ಸಮುದಾಯಗಳು ಸಬಲೀಕರಣಗೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ರಾಷ್ಟೀಯ ಏಕತೆಯ ದೃಷ್ಟಿಕೋನ 2019 ಆಗಸ್ಟ್ 5ರಂದು ಐತಿಹಾಸಿಕವಾಗಿ ಸಾಕಾರಗೊಂಡಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಪ್ರಗತಿಗೆ ಸರ್ಕಾರ ಬದ್ದವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಳೆ ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ್ರ, ಕೊಂಕಣ ಮತ್ತು ಗೋವಾದಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಈ ವೇಳೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ

0: ಕೆಲವು ಭಾಗಗಳು ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಮಹಿಳಾ ವಿಭಾಗ ಉತ್ತಮ ಪ್ರದರ್ಶನವನ್ನು ನೀಡಿದ್ದು ಅನ್ಮೋಲ್ ಬರ್ಖ್ ಸೇರಿದಂತೆ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2ನೇ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಆದರೆ ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಭಾರತದ ಎಲ್ಲ 6 ಆಟಗಾರರು ಮೊದಲ ಸುತ್ತಿನಲ್ಲೇ ಪರಾಭವಗೊಂಡರು. ಮಹಿಳಾ ಸಿಂಗಲ್ಸ್ನಲ್ಲಿ ಅನ್ಮೋಲ್ ಬರ್ಖ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್, ಅಸ್ಮಿತಾ ಚಾಲಿಹಾ, ಇಶಾರಾಣಿ ಬರುವಾ, ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಲಗ್ಗೆಯಿಟ್ಟರು. ಮಹಿಳಾ ಡಬಲ್ಸ್ನಲ್ಲಿ ಸೋನಾಲಿ ಸಿಂಗ್ ಮತ್ತು ರೀತಿಕಾ ಠಾಕರ್ ಜೋಡಿ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಶ್ರುತಿ ಮಿಶ್ರಾ ಹಾಗೂ ಈಶಾನ್ ಭಟ್ನಾಗರ್ ಜೋಡಿ ಕೂಡ 2ನೇ ಸುತ್ತಿಗೆ ಪ್ರವೇಶ ಪಡೆಯಿತು. ಪುರುಷರ ಡಬಲ್ಸ್ನಲ್ಲಿ ಕೃಷ್ಣಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ 6ನೇ ಶ್ರೇಯಾಂಕದ ಥಾಯ್ಲೆಂಡ್ ಜೋಡಿಯನ್ನು ಮಣಿಸಿ ಅಚ್ಚರಿಯ ಗೆಲುವು ದಾಖಲಿಸಿ 2ನೇ ಸುತ್ತಿಗೆ ಪ್ರವೇಶ ಪಡೆಯಿತು. ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಸಮತೋಲಿತ ವಿಧಾನ ಅನುಸರಿಸುವ ಅಗತ್ಯವಿದೆ ಎಂದು ಪರಿಸರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಷ್ಟೀಯ ಮಾನವ ವನ್ಯಜೀವಿ ಸಂಘರ್ಷ ಪೋರ್ಟಲ್ ಮತ್ತು ಶ್ರೇಷ್ಠತಾ ಕೇಂದ್ರವು ದತ್ತಾಂಶ ಆಧಾರಿತ ಕಾರ್ಯತಂತ್ರ ರೂಪಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಕೇರಳ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳು ಸಂಘರ್ಷ ತಗ್ಗಿಸುವ ಕ್ರಮಗಳು, ಸಮುದಾಯದ ಸಹಭಾಗಿತ್ವ ಮತ್ತು ತಂತ್ರಜ್ಞಾನದ ಬಳಕೆ ಕುರಿತು ಪ್ರಸ್ತಾವನೆ ಮಾಡಿದವು. ಚಲನಚಿತ್ರ, ದೂರದರ್ಶನ, ಪ್ರಸಾರ, ಡಿಜಿಟಲ್ ಮಾಧ್ಯಮ ಮತ್ತು ಕಂಟೆಂಟ್ ಕ್ರಿಯೇಷನ್ಗೆ ಮುಂಬೈ ದೇಶದ ಪ್ರಮುಖ ಕೇಂದ್ರವಾಗಿ ಮುಂದುವರೆದಿದ್ದು ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಬೆಳವಣಿಗೆಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಎಂದು ಕೇಂದ್ರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ. ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣುತಾ ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2ನೇ ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು.

ಸ್ನೇಹಿತರಿಗೆಲ್ಲ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಕೇಳೋದಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದ್ರಿ? ಹೀಗಂತ ನಾನು ನನ್ನ ಸ್ನೇಹಿತರಲ್ಲಿ ಪ್ರಶ್ನೆಯನ್ನು ಕೇಳಿದೆ. ಬಹುತೇಕರು ಹೇಳೋದು ನಾವು ಮೊಬೈಲ್ ಫೋನ್ನ ಮುಖ ನೋಡಿದ್ವಿ ಅಂತ. ಹೌದು, ಇದು ತಮಾಷೆಯಲ್ಲ, ಗಂಭೀರವಾಗಿರುವಂತಹ ವಿಷಯ. ಇವತ್ತು ಡಿಜಿಟಲ್ ಅನ್ನೋದು ಮಾನವನ ಕೊರಡಿಗೆ ಹೇಗೆ ಸರಪಳಿಯಾಗಿ ಸಿಲುಕಿದೆ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. 90% ಜನ ಮೊಬೈಲ್ ಫೋನನ್ನು, ಸ್ಕ್ರೀನನ್ನು ನೋಡ್ತಾನೆ, ಬೆಳಿಗ್ಗೆ ಹಾಸಿಗೆಯಿಂದ ಏಳ್ತಾರೆ ಮತ್ತು ರಾತ್ರಿ ಹಾಗೆ ಮಲಗ್ತಾರೆ. ಹಿಂದೆ ಒಂದು ಕಾಲ ಇತ್ತು, ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತಾ ಕೈಯನ್ನು ನೋಡ್ತಾ, ಕೈಯನ್ನು ಉಜ್ಜಿಕೊಳ್ತಾ, ಕಣ್ಣಿಗೆ ಸ್ಪರ್ಶಿಸ್ಕೊಳ್ತಾ ಕೈಯನ್ನು ದಿನದ ಆರಂಭವನ್ನು ಮಾಡುವಂತಹ ಕ್ರಮ. ಆದರೆ ಇವತ್ತು ಹಾಗಲ್ಲ, ಡಿಜಿಟಲ್ ಯುಗದಲ್ಲಿ ನಾವೆಲ್ಲ ಕೂಡ ಬದುಕ್ತಾ ಇದ್ದೇವೆ. ಡಿಜಿಟಲ್ ಅನ್ನುವಂತಹ ಕ್ರಾಂತಿ, ಈ ಕ್ರಾಂತಿಯನ್ನು ನಾವು ಬಿಗಿದಪ್ಪಿಕೊಂಡಿದ್ದಷ್ಟೇ ಅಲ್ಲ, ಈ ಡಿಜಿಟಲ್ ಕ್ರಾಂತಿ ನಮ್ಮ ಕೊರಳನ್ನೇ ಸುತ್ತಿಬಿಟ್ಟಿದೆ. ಅಂದರೆ ಅಷ್ಟರ ಮಟ್ಟಿಗೆ ನಾವು

ಮತ್ತು ಡಿಜಿಟಲ್ ಸಲಕರಣೆಗಳನ್ನು, ಡಿಜಿಟಲ್ ಉಪಕರಣಗಳನ್ನು ಬಳಸ್ತಾ ಇದ್ದೀವಿ, ಅದಕ್ಕೆ ನಾವು ಅಂಟಿಕೊಂಡಿದ್ದೀವಿ. ಎಷ್ಟೋ ಸಲ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದು ಡಿಜಿಟಲ್ ಯುಗ ಅಂತ, ಆದರೆ ಒಂದಿಷ್ಟು ಚರ್ಚೆಗಳು ಖಂಡಿತ ನಮ್ಮ ನಡುವೆ ಆಗ್ತಾ ಇರುತ್ತೆ, ಒಂದಿಷ್ಟು ಆರೋಪಗಳು ಕೂಡ ಕೇಳಿಬರುತ್ತೆ. ಏನಂತಂದರೆ ಡಿಜಿಟಲ್ ಯುಗ ಎಷ್ಟೋ ಸಹಕಾರಿಯಾಗಿದೆ ಡಿಜಿಟಲ್ ಉಪಕರಣಗಳು, ಆದರೆ ಮನುಷ್ಯ ಮನುಷ್ಯರ ನಡುವೆ ಮಾತುಕತೆಗಳು ಕಮ್ಮಿ ಆಗಿದೆ, ಸಂವಹನ ಕೂಡ ಕಮ್ಮಿಯಾಗಿದೆ, ಪರಸ್ಪರರಲ್ಲಿ ಮಾನವೀಯ ಸಂಬಂಧ ಇಂತಹ ಗುಣಗಳು ಕಮ್ಮಿ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ಈ ಡಿಜಿಟಲ್ ಸಲಕರಣೆಗಳ ಕಾರಣದಿಂದ ಅಂತ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಅನಿಸುತ್ತೆ. ಆದರೆ ಈ ಡಿಜಿಟಲ್ ಸಲಕರಣೆಗಳನ್ನ, ಡಿಜಿಟಲ್ ಸಲಕರಣೆಗಳು ಅಂತಂದರೆ ವಿಶೇಷತಃ ಮೊಬೈಲ್ ಫೋನ್, ಅದಲ್ಲದೇನೆ ಇಂಟರ್ನೆಟ್ ಬೇಸ್ಡ್ ಆಗಿರುವಂತಹ ಯಾವುದೇ ರೀತಿಯಾದಂತಹ ಇಕ್ವಿಪ್ಮೆಂಟ್ಸ್ಗಳಾಗಿರಲಿ, ಅವೆಲ್ಲವೂ ಕೂಡ ನಮ್ಮ ಅವಿಭಾಜ್ಯ ಅಂಗವೇ ಆಗಿದೆ ಜೀವನಕ್ಕೆ. ಆದರೆ ನಮಗೂ ಕೂಡ ಅನಿಸ್ತಾ ಇರುತ್ತೆ, ಇವನ್ನು ಬಿಟ್ಟು ಒಂದು ಸ್ವಲ್ಪ ಕಾಲ ನಾವು ಹಾಯಾಗಿ ಇರಬಹುದಲ್ವೇ ಅಂತ. ನಿಜ ಸ್ನೇಹಿತರೆ, ಹಾಗೆ ಒಂದು ವೇಳೆ ಈ ಡಿಜಿಟಲ್ ಸಲಕರಣೆಗಳನ್ನು ಬಿಟ್ಟು ಒಂದಿಷ್ಟು ಕಾಲ ನಾವು ಹಾಯಾಗಿ ಇರಬಹುದು ಅಂತ ಅನಿಸಿದರೆ ನಿಮ್ಮ ಆಲೋಚನೆ ಖಂಡಿತವಾಗಿಯೂ ಕೂಡ ಸರಿ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಹೌದು, ಡಿಜಿಟಲ್ ಸಲಕರಣೆಗಳು ಎಷ್ಟೋ ಸಲ ನಮ್ಮ ಕತ್ತು ಹಿಸುಕ್ತಾ ಇದೆ, ನಮ್ಮ ಪ್ರಾಣಕ್ಕೆ ಅದು ಸಂಚಕಾರ ತರ್ತಾ ಇದೆ, ಅತಿಶಯ ಉಕ್ತಿಯಲ್ಲ ಇದು ಸ್ನೇಹಿತರೆ. ಹೌದು, ಹೀಗೊಂದು ಜಗತ್ತಿನಲ್ಲಿ ಚರ್ಚೆ ಸ್ಟಾರ್ಟ್ ಆಗಿದೆ. ಎಂತಂದರೆ ಡಿಜಿಟಲ್ ಡಿಟಾಕ್ಸ್ ಅಂತ. ಏನಿದು ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಡಿಟಾಕ್ಸ್ ಅಂತ ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ಬೇಡದೇ ಇರುವಂತಹ ಸಂಗತಿಗಳನ್ನು ಹೊರಗೆ ತೆಗೆಯುವುದು ಅಂತ ಅರ್ಥ. ಡಿಜಿಟಲ್ ಡಿಟಾಕ್ಸ್ ಅಂತಂದರೆ ನಮಗೆ ನಿತ್ಯ ಜೀವನದಲ್ಲಿ ಬೇಡದೇ ಇರುವಂತಹ, ಅನವಶ್ಯಕವಾಗಿ ನಾವು ಉಪಯೋಗಿಸ್ತಾ ಇರುವಂತಹ ಡಿಜಿಟಲ್ ಸಲಕರಣೆಗಳನ್ನು ನಮ್ಮಿಂದ ದೂರ ಮಾಡುವಂಥದ್ದು. ಖಂಡಿತವಾಗೂ ಕೂಡ ಎಷ್ಟೋ ಡಿಜಿಟಲ್ ಸಲಕರಣೆಗಳು ನಮಗೆ ಬೇಕು ಅಂತ ನಾವು ತೆಗೆದುಕೊಳ್ತೀವಿ, ಬೇಕು ಅಂತ ನಾವು ಉಪಯೋಗಿಸೋದಕ್ಕೆ ಆರಂಭ ಮಾಡ್ತೀವಿ, ಆದರೆ ಅದು ಅನವಶ್ಯಕವಾಗಿ ನಮ್ಮಿಂದ ಉಪಯೋಗಿಸಲ್ಪಡ್ತಾ ಇರ್ತವೆ. ಅಂತಹ ಡಿಜಿಟಲ್ ಸಲಕರಣೆಗಳನ್ನು ನಮ್ಮಿಂದ ಹೇಗೆ ಹಂತ ಹಂತವಾಗಿ ದೂರ ಇಡಬಹುದು ಅನ್ನೋದ್ರ ಕುರಿತಾಗಿ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ ಒಂದಿಷ್ಟು ವಿಚಾರವನ್ನು. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು, ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ನಮ್ಮ ಸಿರಿಗಂಧ ಕಾರ್ಯಕ್ರಮವನ್ನು ಇವತ್ತು ಆರಂಭಿಸ್ತಾ ಇದ್ದೀವಿ ಚೌಕಾಬಾರ ಚಿತ್ರದಿಂದ ಆಯ್ದ ಒಂದು ಗೀತೆಯ ಮೂಲಕವಾಗಿ. ರಮ್ಯಾ ಭಟ್ ಅಭಯಂಕರ್ ಹಾಗೂ ನಕುಲ್ ಅಭಯಂಕರ್ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ ಇದು. ಇದಕ್ಕೆ ಸಂಗೀತ ನೀಡಿದವರು ಪವನ್ ಪಿ ಕುಮಾರ್ ಅವರು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸ್ನೇಹಿತರೆ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಡಿಜಿಟಲ್ ಡಿಟಾಕ್ಸ್ ಅಂತಂದರೆ ನಾವು ಡಿಜಿಟಲ್ ಸಲಕರಣೆಗಳನ್ನು ಉಪಯೋಗಿಸ್ತಾ ಅದರ ಸುತ್ತವೇ ಸುತ್ತಿ ಬಿಡ್ತಾ ಇದ್ದೀವಿ. ಅನವಶ್ಯಕವಾಗಿ ಎಷ್ಟೋ ಸಲ ನಾವು ಡಿಜಿಟಲ್ ಒಂದು ಪಟ್ಟಿಯ ಒಳಗಡೆಗೆ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಡಿಜಿಟಲ್ ಸಲಕರಣೆಗಳು ನಮ್ಮ ಜೀವನವನ್ನು ನಿಯಂತ್ರಿಸ್ತಾ ಇದ್ದಾವೆ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಆಗ್ತಾ ಇದೆ. ಹೀಗಿರುವಂತಹ

ಸಂದರ್ಭದಲ್ಲಿ ಡಿಜಿಟಲ್ ಡಿಟಾಕ್ಸ್ ಬಹಳ ಮುಖ್ಯ. ಯಾಕೆಂತಂದ್ರೆ ಡಿಜಿಟಲ್ ಡಿಟಾಕ್ಸ್ ಅಂತಂದ್ರೆ ಅದನ್ನ ಬೇಡದೇ ಇರುವಂತಹ ಡಿಜಿಟಲ್ ಸಲಕರಣೆಗಳನ್ನ ನಮ್ಮ ನಿತ್ಯದ ಬದುಕಿನಿಂದ ದೂರ ಮಾಡೋದು. ಸ್ನೇಹಿತರೆ, ನೋಡಿ, ಡಿಜಿಟಲ್ ಸಲಕರಣೆಗಳನ್ನ ನಾವು ಉಪಯೋಗಿಸಬೇಕು ಅಂತಂದಾಗ ಡಿಜಿಟಲ್ ಸಲಕರಣೆಗಳು ಅಂತಂದ್ರೆ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಮೊಬೈಲ್ ಫೋನ್ ಇರ್ಬೋದು, ಎಷ್ಟೋ ಸಲ ಮನೆಯಲ್ಲಿರುವಂತಹ ಟಿವಿ ಕೂಡ ಆಗ್ಬೋದು ಡಿಜಿಟಲ್ ಸಲಕರಣೆಗಳಲ್ಲಿ, ಅದು ಕೂಡ ಒಂದಾಗಿರುತ್ತೆ. ಇದನ್ನೆಲ್ಲ ನಮಗೆ ಇದು ನಮಗೆ ಏನು ಕೊಡ್ತಾ ಇದೆ ಅಂತಂದರೆ, ನಾವು ಇಡೀ ದಿವಸ ಅದನ್ನು ಬಳಸ್ತೀವಿ, ಎಷ್ಟೋ ಸಲ ನಮ್ಮ ಜೀವನ ಸುಗಮ ಆಗತ್ತೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅದು ನಮಗೆ ಏನು ಕೊಡ್ತಾ ಇದೆ ಅಂತಂದರೆ ತಲೆನೋವು. ತಲೆನೋವನ್ನು ಖಂಡಿತವಾಗಿ ಕೊಡ್ತಾ ಇದೆ. ಹಾಗಾಗಿ ಡಿಜಿಟಲ್ ಡಿಟಾಕ್ಸ್ ಇವತ್ತು ಬಹಳ ಬಹಳ ಅವಶ್ಯಕ. ಹಾಗಾದರೆ ಹೇಗೆ ಮಾಡಬೇಕು? ಮೊಬೈಲನ್ನು ಅತಿಯಾಗಿ ಬಳಸಬಾರ್ದು ಅಥವಾ ಡಿಜಿಟಲ್ನ ಇನ್ಯಾವುದೇ ಸಲಕರಣೆಯನ್ನು ಹೆಚ್ಚು ನಾವು ಬಳಸಬಾರ್ದು ಅಂತಂದರೆ ಏನು ಮಾಡಬೇಕು? ಅದನ್ನು ಬಿಸಾಡಬೇಕಾ? ಇಲ್ಲ, ಬದಲಿಗೆ ಒಂದಿಷ್ಟು ನಿಯಮಗಳನ್ನು ನಮಗೆ ನಾವೇ ಹಾಕಿಕೊಳ್ಳಬೇಕು. ಅದರಲ್ಲಿ ಮೊದಲನೇ ವಿಷಯ ನಾನು ಹೇಳ್ತೀನಿ ಕೇಳಿ, ಹೀಗೆ ನಾವು ಪ್ರಯತ್ನ ಮಾಡಬಹುದಾ ಅನ್ನೋದನ್ನು ನೀವೂ ಕೂಡ ವಿಚಾರ ಮಾಡಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ, ಒಂದು ಗಂಟೆ ಮುಂಚೆ, ಅಂದರೆ ನಾವು ಇನ್ನೇನು ಮಲಗ್ತೀವಿ ಅನ್ನೋಕ್ಕಿಂತ ಒಂದು ಗಂಟೆ ಮುಂಚೆ ನಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿ ಬಿಡೋಣ, ದೂರ ಇಟ್ಟು ಬಿಡೋಣ. ಡಾಕ್ಟರ್ಸ್ಗಳು ಕೂಡ ಹೇಳ್ತಾರೆ, ಮೊಬೈಲ್ ಫೋನ್ಗಳಿಂದ ನಾವು ಎಷ್ಟು ದೂರ ಆಗಿ ಇರ್ತೀವೋ ಅಷ್ಟು ಚೆನ್ನಾಗಿ ನಿದ್ರೆ ನಮ್ಮ ಕಣ್ಣಿಗೆ ಹತ್ತತ್ತೆ. ಹಾಗಾಗಿ ಈ ಒಂದು ಸಂಗತಿಯನ್ನು ಮಾಡೋಣ. ಇನ್ನಷ್ಟು ಸಂಗತಿಗಳು ಇದ್ದಾವೆ, ಅದರ ಬಗ್ಗೆ ನಾನು ಮಾತಾಡ್ತೀನಿ ಮುಂದಿನ ಒಂದು ಗೀತೆಯ ಬಳಿಕ. ಬನ್ನಿ, ಈಗ ಮೂಡಿ ಬರ್ತಾ ಇದೆ ರೋನಿಕ್ ಅವರ ಧ್ವನಿಯಲ್ಲಿ ಕಿಸ್ ಕಿಸ್ ಕಿಸಿಕ್ ಚಿತ್ರದಿಂದ ಆಯ್ದ ಒಂದು ಗೀತೆ. ರೋನಕ್ ಹಾಗೂ ಸ್ವಾತಿ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ವಿಶ್ವರತ್ನ ಬರೆದಿರುವಂತಹ ಗೀತೆ, ನೆಟ್ಸ್ ಹಾಗೂ ಸೋನಲ್ ಪ್ರಧಾನ್ ಸಂಗೀತವನ್ನು ನೀಡಿದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

ಡಿಜಿಟಲ್ ಡಿ ಟಾಕ್ ಅಂದರೆ ನಾವು ಡಿಜಿಟಲ್ ಸಲಕರಣೆಗಳನ್ನು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅದು ಮಿತಿ ಮೀರುವ ಹಾಗೆ. ಹಾಗಾಗಿ ಈ ಡಿಜಿಟಲ್ ಸಲಕರಣೆಗಳಿಂದ ನಾವು ದೂರ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಹಾಗೆ ಡಿಜಿಟಲ್ ಸಲಕರಣೆಗಳಿಂದ ಹೇಗೆ ನಾವು ದೂರ ಇರಬಹುದು, ದೂರ ಇರಬೇಕು ಅಂದ ತಕ್ಷಣ ಇರೋದಕ್ಕೆ ಆಗ

ಯಾಕೆಂದರೆ ನಾವು ಅಷ್ಟಾಗಿ ಆ ಡಿಜಿಟಲ್ ಸಲಕರಣೆಗಳ ಮೇಲೆ ಅವಲಂಬಿತರಾಗಿದ್ದೇವೆ, ಮತ್ತು ಅದರ ಜೊತೆಗೆ ನಾವು ಅಡಿಕ್ಟ್ ಆಗಿದ್ದೇವೆ. ಹೌದು, ಡಿಜಿಟಲ್ ಸಲಕರಣೆ ಅಂತಂದಾಗ ಬಹಳ ಮುಖ್ಯವಾಗಿ ನಮ್ಮ ತಲೆಯಲ್ಲಿ ಸುಳಿಯೋದು ಮೊಬೈಲ್ ಫೋನ್. ಮೊಬೈಲ್ ಫೋನನ್ನು ನಾವು ದೂರ ಇಡಬೇಕು ಅಂತಂದರೆ, ಹೌದು, ಬಹಳ ಪ್ರಮುಖವಾಗಿರುವಂಥ ಕೆಲಸ. ನಾವು ದಿನನಿತ್ಯ ನಾವು ಉಪಯೋಗಿಸುವಂತಹ ಪ್ರತಿ ಆ್ಯಪ್ಗಳ ಟೋಟಲ್ ಡ್ಯೂರೇಷನ್, ಪ್ರತಿ ಆ್ಯಪ್ಗಳು ಕೂಡ ನಮಗೆ ಎಷ್ಟು ಹೊತ್ತು ನಾವು ಆ ದಿನ ಅಥವಾ ಆ ವಾರದಲ್ಲಿ ಉಪಯೋಗಿಸಿದ್ದೀವಿ ಅನ್ನೋದರ ಒಂದು ಡೇಟಾವನ್ನು ಕೊಡುತ್ತೆ. ಸ್ವಲ್ಪ ಅದರತ್ತ ಕಣ್ಣಾಯಿಸಿ ಅದನ್ನು ರೆಡ್ಯೂಸ್ ಮಾಡ್ತಾ ಬರಬೇಕು, ಅಂದರೆ ಅದನ್ನು ಕಡಿತ ಮಾಡ್ತಾ ಬರಬೇಕು. ನಿತ್ಯ ನಾವು ಉಪಯೋಗಿಸುವಂತಹ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ವಾಟ್ಸ್ಯಾಪ್ ಕೂಡ ಇರ್ಬೋದು, ಇವುಗಳ ಬಳಕೆಯನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಹಾಗೆ ಮಾಡೋದರಿಂದ ನಿಧಾನಗತಿಯಲ್ಲಿ ನಾವು ಈ ಡಿಜಿಟಲ್ ಸಲಕರಣೆಗಳಿಂದ ದೂರ ಹೋಗೋದಕ್ಕೆ ಸಾಧ್ಯ. ಹೆಚ್ಚೆಚ್ಚು ನಾವು ನಮ್ಮ ಸ್ನೇಹಿತರ ಜೊತೆಗೆ ಅಥವಾ ನಮ್ಮ ಬಾಂಧವರ ಜೊತೆಗೆ ಕಾಲ ಕಳೆಯೋದಕ್ಕೆ ಸಾಧ್ಯ. ಏನಂತೀರಾ? ಇನ್ನಷ್ಟು ವಿಚಾರವನ್ನು ನಾನು ಚರ್ಚೆ ಮಾಡ್ತೀನಿ, ಆದರೆ ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ. ಪದವಿ ಪೂರ್ವ ಚಿತ್ರದಿಂದ ಇದ್ದದ್ದು ಅರ್ಜುನ್ ಜನ್ಯ, ಸೃಷ್ಟಿ ಶಾಮನೂರು ಇವರ ಯುಗಲ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಯೋಗರಾಜ್ ಭಟ್ ಬರೆದಿರುವ ಗೀತೆ, ಅರ್ಜುನ್ ಜನ್ಯ ಅವರದೇ ಸಂಗೀತ.

ಹೌದು, ಡಿಜಿಟಲ್ ಡಿಟಾಕ್ ಅನ್ನುವಂಥದ್ದು ಇವತ್ತು ಬಹುಚರ್ಚಿತವಾಗಿರುವಂತಹ ವಿಷಯ. ಹೌದು, ನಾವು ಡಿಜಿಟಲ್ ಸಲಕರಣೆಗಳಿಂದ ಹೇಗೆ ದೂರ ಇರಬಹುದು ಅನ್ನೋದರ ಕುರಿತಾಗಿ ಇವತ್ತಿನ ಶ್ರೀಗಂಧ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗ್ತಾ ಇದ್ದೀವಿ. ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ. ಆದರೆ ಈಗ 8:15 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಪ್ರಸಾರವಾಗುತ್ತೆ. ಇದಾದ ನಂತರದಲ್ಲಿ ಮತ್ತೆ ಶ್ರೀಗಂಧ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೆ ಭೇಟಿಯಾಗೋಣ.

ಸ್ನೇಹಿತರೆ, ಇವತ್ತಿನ ಸಿಗಂತ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಡಿಜಿಟಲ್ ಡಿಟಾಕ್ಸ್, ಅಂದರೆ ನಾವು ಡಿಜಿಟಲ್ ಸಲಕರಣೆಗಳನ್ನು ಹೇಗೆ ನಿತ್ಯದ ಜೀವನದಿಂದ ದೂರ ಇಡಬಹುದು, ಅಂದರೆ ಅನವಶ್ಯಕವಾಗಿ ನಾವು ಏನು ಉಪಯೋಗಿಸ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ಡಿಜಿಟಲ್ ಸಲಕರಣೆಗಳು, ಅಂದರೆ ವಿಶೇಷತಃ ಮೊಬೈಲ್ ಫೋನನ್ನು ಬಳಸ್ತಾ ನಾವು ಕಾಲ ಕಳೀತೀವಿ. ಕಾಲ ಹೋಗಿದ್ದೇ ನಮಗೆ ಗೊತ್ತಾಗಲ್ಲ. ಅಮೂಲ್ಯವಾಗಿರುವಂತಹ ನಮ್ಮ ಬದುಕಿನ ಕ್ಷಣಗಳನ್ನು ಕಳ್ಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಪ್ರೀತಿಗೆ ಪಾತ್ರರಾದಂಥವರು ಅಥವಾ ನಮ್ಮನ್ನು ಹೆಚ್ಚು ಕಾಳಜಿಯಿಂದ ನೋಡ್ಕೊಳ್ತಾ ಇರುವಂತಹ ಅತ್ಯಾಪ್ತರಿಂದ ನಾವು ದೂರ ಆಗ್ತಾ ಹೋಗ್ತೀವಿ. ಇದು ನಿಜಕ್ಕೂ ಕೂಡ ಮಾನವ ಸಮಾಜಕ್ಕೆ ಕಂಟಕ ಅನ್ನುವಂತಹ ವಿಚಾರ ಎಲ್ಲ ಕಡೆ ಕೇಳಿಬರ್ತಾ ಇದೆ. ಆದರೆ ಈ ಡಿಜಿಟಲ್ ಡಿಟಾಕ್, ಅಂದರೆ ಈ ಡಿಜಿಟಲ್ ಸಲಕರಣೆಗಳಿಂದ ಹೇಗೆ ದೂರ ಹೋಗಬಹುದು ಅನ್ನೋದ್ರ ಬಗ್ಗೆ ಯಾರೂ ಕೂಡ ವಿಚಾರ ಮಾಡೋದಿಲ್ಲ ಅಷ್ಟಾಗಿ. ನಾನು ಹೇಳ್ತಾ ಇದ್ದೆ ಮೊಬೈಲ್ ಫೋನಿಂದ ದೂರ ಇರಬಹುದು ಹೇಗೆ ಅಂತಂದರೆ, ನಾವು ದಿನನಿತ್ಯದ ಒಂದು ಬಳಕೆಯ ಅವಧಿಯನ್ನು ಕಡಿಮೆ ಮಾಡ್ತಾ ಬರಬೇಕು ಅಂತ. ಇನ್ನು ವಾರದಲ್ಲಿ ಒಂದು ದಿನ, ಅಟ್ಲೀಸ್ಟ್ ಭಾನುವಾರ ದಿವಸ ಅಥವಾ ಭಾನುವಾರದ ಅರ್ಧ ದಿನ ಆದರೂ ಸರಿಯೇ ನೋ ಡಿಜಿಟಲ್ ಡೇ ಅಂತ ಆಚರಿಸೋಣ. ಹಾಗೆ ಆಚರಿಸೋದ್ರಿಂದ ಆ ಒಂದಿಡೀ ದಿನ, ಅಂದರೆ ಭಾನುವಾರ ನಮಗೆಲ್ಲ ರಜೆ ಇರುತ್ತೆ, ಹಾಗಾಗಿ ಹೆಚ್ಚಾಗಿ ನಾವು ಆಫೀಸ್ ಕೆಲಸ ಕಾರ್ಯಗಳಿಗಾಗಿ ಅನಿವಾರ್ಯವಾಗಿ ಡಿಜಿಟಲ್ ಸಲಕರಣೆಗಳನ್ನು ಬಳಸುವಂಥದ್ದು ಅವಾಯ್ಡ್ ಆಗ್ತಾ ಇರುತ್ತೆ ಆ ದಿನ. ಹಾಗಾಗಿ ಭಾನುವಾರವನ್ನೇ ನಾವು ಸಿಲೆಕ್ಟ್ ಮಾಡಿಕೊಳ್ಬೋದು ಅಥವಾ ಇನ್ಯಾವುದೇ ರಜಾ ದಿನಗಳನ್ನು ಕೂಡ ಇದಕ್ಕೋಸ್ಕರವಾಗಿ ಬಳಸಿಕೊಳ್ಳಬಹುದು. ವಾರದಲ್ಲಿ ಒಂದು ದಿವಸ ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಭಾಳ ಉತ್ತಮ. ಆ ಒಂದು ದಿವಸ ಆಗಿಲ್ಲ ಅಂತಂದರೆ ಮೊದಲಿಗೆ ಅರ್ಧ ದಿನ ಆದರೂ ನಾವು ಪ್ರಯತ್ನ ಪಡಬೇಕು. ಹೇಗೆ ಅಂತಂದರೆ, ಈ ಫೋನನ್ನು ನಾವು ಕಂಪ್ಲೀಟಾಗಿ ಸ್ವಿಚ್ ಆಫ್ ಮಾಡಿ ನಮ್ಮ ಮನೆಯ ಕುಟುಂಬದ ಸದಸ್ಯರ ಜೊತೆಗೆ ಅಥವಾ ನಮ್ಮ ಹೊರಗೆಯವರ ಜೊತೆಗೆ ಅಥವಾ ನಮ್ಮ ಸ್ನೇಹಿತರ ಜೊತೆಗೆ ಖುದ್ದಾಗಿ ಅವರನ್ನು ಭೇಟಿಯಾಗಿ ಪರಸ್ಪರ ಕುಳಿತುಕೊಂಡು ಮಾತು ಹರಟೆ ಇತ್ಯಾದಿಗಳಲ್ಲಿ ಕಾಲ ಕಳೆಯೋಣ. ಆಹಾ, ಒಂದ್ಸಲ ನೆನಪಿಸ್ಕೊಳ್ಳಿ ಆ ರಸಗಳಿಗೆ ಎಷ್ಟು ಉತ್ತಮವಾಗಿರುತ್ತಲ್ಲ. ಅಷ್ಟೇ ಅಲ್ಲ, ಅಡುಗೆ ಮನೆಯಲ್ಲೂ ಕೂಡ ನಾವು ಅಡುಗೆಯನ್ನು ಮಾಡೋದಿರಬಹುದು ಅಥವಾ ಜೊತೆಗೆ ಹೊರಗಡೆಗೆ ಪ್ರಕೃತಿಯ ಸೊಬಗನ್ನು ಕಣ್ಣಾರೆ ಸವಿಯುವಂತಹ ಕೆಲಸಗಳನ್ನು ಕೂಡ ಆ ಸಮಯದಲ್ಲಿ ನಾವು ಮಾಡಬಹುದು. ಹೀಗೆ ಮಾಡ್ತಾ ಡಿಜಿಟಲ್ ಸಲಕರಣೆಗಳಿಂದ ಕನಿಷ್ಠ ವಾರದಲ್ಲಿ ಒಂದು ದಿವಸ ಆದರೂ ನಾವು ದೂರ ಇರುವಂತಹ ಪ್ರಯತ್ನವನ್ನು ನಾವು ಮಾಡಬಹುದು. ಇನ್ನು ಮೊಬೈಲ್ ಫೋನ್ಗಳಲ್ಲಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಇಮೇಲ್ ಇರ್ಬೋದು. ಈ ನೋಟಿಫಿಕೇಷನ್ ಕಂಡ ತಕ್ಷಣ ನಮಗೆ ಆ ಮೊಬೈಲ್ ಫೋನಲ್ಲಿರುವಂತಹ ಸಂದೇಶ ಏನು ಅಂತ ಹೇಳಿ ತೆರೆದು ನೋಡುವಂತಹ ಕೌತುಕ ಅಥವಾ ಅನಿವಾರ್ಯತೆ ಉಂಟಾಗುತ್ತೆ.

ಹಾಗಾಗಿ ಮೊಬೈಲ್ ಫೋನ್ಗಳಲ್ಲಿ ವಿಶೇಷತಃ ನೋಟಿಫಿಕೇಶನ್ ಅದನ್ನು ಸೈಲೆಂಟ್ ಮಾಡೋದು ಭಾಳ ಒಳ್ಳೆಯದು. ಅದಕ್ಕೆ ಒಂದು ವೇಳೆ ರಿಂಗ್ ಟೋನ್ ಕೊಟ್ಟಿದ್ದಿದ್ರೆ ಅದನ್ನು ಕೂಡ ಸೈಲೆಂಟ್ಗೆ ಇಡ್ಬೋದು, ಅದನ್ನು ಅಪಿಯರ್ ಆಗದ ಹಾಗೆ, ಸ್ಕ್ರೀನ್ ಮೇಲೆ ಅಪಿಯರ್ ಆಗದ ಹಾಗೆ ಮಾಡ್ಬೋದು. ನೆನಪಿಟ್ಟು ಅವಶ್ಯಕತೆ ಇದ್ದಾಗ ಅದನ್ನು ತೆರೆದು ನೋಡುವಂತಹ ಒಂದು ರೂಢಿಯನ್ನು ನಾವು ಮಾಡ್ಕೊಳ್ಬೋದಲ್ಲ. ಹಾಗೆ ಮಾಡಿಕೊಂಡಾಗ ಒಂದಿಷ್ಟು ಕಾಲ ಆದರೂ ನಾವು ಡಿಜಿಟಲ್ ಸಲಕರಣೆಗಳಿಂದ ದೂರ ಇರ್ಬೋದು. ಏನಂತೀರಿ? ಇನ್ನೊಂದಿಷ್ಟು ವಿಚಾರವನ್ನು ಮಾತಾಡ್ತೀನಿ. ಅದಕ್ಕಿಂತ ಮುನ್ನ ಒಂದು ಗೀತೆ, ಪ್ರೇಮಂ ಪೂಜ್ಯಂ ಚಿತ್ರದಿಂದ ಆಯ್ದದ್ದು. ಮೃದುಲ ವಾರಿಯರ್ ಇವರು ಗೀತೆನ ಹಾಡಿದ್ದಾರೆ. ಬಿ ಎಸ್ ರಾಘವೇಂದ್ರ ಅವರು ಕೂಡ ಗೀತೆಗೆ ಧ್ವನಿಯಾಗಿದ್ದಾರೆ. ಬಿ ಎಸ್ ರಾಘವೇಂದ್ರ ಅವರದೇ ಸಂಗೀತ ಸಂಯೋಜನೆ ಈ ಗೀತೆಗೆ ಇದೆ.

ಡಿಜಿಟಲ್ ಸಲಕರಣೆಗಳಿಂದ ನಾವು ಹೇಗೆ ದೂರ ಇರಬಹುದು, ಈ ಪ್ರಯತ್ನ ಹೇಗೆ ನಾವು ಮಾಡಬಹುದು ಅನ್ನೋದರ ಕುರಿತಾಗಿ ಮಾತಾಡ್ತಾ ಇದ್ವಿ. ಹೌದು, ಫೋನ್ ಡಿಸ್ಪ್ಲೇಯಲ್ಲಿ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೋಡ್ಗೆ ನಾವು ಬದಲಾಯಿಸ್ಬೋದು. ಹಾಗೆ ಬಣ್ಣಗಳೇ ಇಲ್ಲದೇ ಇರುವಂತಹ ಸ್ಕ್ರೀನ್ಗಳನ್ನ ನಾವು ಅಷ್ಟಾಗಿ ನೋಡೋದಕ್ಕೆ ಇಷ್ಟಪಡಲ್ಲ, ಹಾಗೆ ಫೋನ್ ಬಳಸುವಂತಹ ಆಸೆ ಕೂಡ ಕಡಿಮೆ ಆಗಬಹುದು. ಇನ್ನು ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ದಿನಕ್ಕೆ 30 ಅಥವಾ 1 ಗಂಟೆ ಟೈಮ್ಗಳನ್ನು ಕೂಡ ಸೆಟ್ ಮಾಡ್ಬೋದು. ಹಾಗೆ ಸಮಯ ಮುಗಿದ ತಕ್ಷಣ ಆ್ಯಪ್ ತಾನಾಗೆ ಕ್ಲೋಸ್ ಆಗೋ ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಪರ್ಯಾಯವಾಗಿ ಕೆಲವು ಹವ್ಯಾಸಗಳನ್ನು ರೂಢಿಸ್ಕೊಳ್ಳೋದು ಕೂಡ ಭಾಳ ಉತ್ತಮ. ಪುಸ್ತಕ ಓದೋದಿರ್ಬೋದು, ಹೊರಾಂಗಣ ಆಟಗಳಿರ್ಬೋದು, ಹೊಸ ಕಲೆಗಳನ್ನು ನಾವು ಕಲಿಬೋದು. ಹೀಗೆ ಬೇರೆ ಬೇರೆ ಸಂಗತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತಾ ಡಿಜಿಟಲ್ ಏನು ಸಲಕರಣೆಗಳಲ್ಲಿ ನಾವು ಅತಿಯಾಗಿ ಕಾಲವನ್ನು ಕಳೀತಾ ಇದ್ದೀವಿ. ಅದರಿಂದ ನಾವು ಖಂಡಿತವಾಗಿ ಕೂಡ ದೂರ ಹೋಗಬಹುದು, ವಿಶ್ವಾಸ ಇಡಿ. ಬನ್ನಿ, ಇವತ್ತಿನ ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಇದು ಓಜಸ್ ಚಿತ್ರದ ಅನುರಾಧ ಭಟ್ ಗೀತೆಗೆ ಧ್ವನಿಯಾಗಿದ್ದಾರೆ. ವಿನಯ್ ಬರೆದಿರುವ ಗೀತೆಗೆ ಕಾರ್ತಿಕ್ ವೆಂಕಟೇಶ್ ಅವರ ಸಂಗೀತ.

ಭಾಗಿಯಾಗಲು ಅವಕಾಶ ನೀಡುತ್ತದೆ. ಈ ಕ್ರಮವು ಭಾರತದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಚಟುವಟಿಕೆಗಳಿಗೆ ಖಾಸಗಿ ಆಟಗಾರರಿಗೆ ಬಾಗಿಲು ತೆರೆದಿದೆ. ಈ ನೀತಿಯು ತಂತ್ರಜ್ಞಾನದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವ ವಲಯದೊಳಗೆ ಹೊಸ ಆಲೋಚನೆಗಳು ಮತ್ತು ಪ್ರಗತಿಯನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಬಾಹ್ಯಾಕಾಶದ ಶಾಂತಿಯುತ ಅನ್ವೇಷಣೆಯನ್ನು ಬೆಂಬಲಿಸುವ ಸಹಭಾಗಿತ್ವವನ್ನು ಪೋಷಿಸುವ ಮೂಲಕ ಅಂತಾರಾಷ್ಟ್ರೀಯ ಸಹಯೋಗವನ್ನು ಉತ್ತೇಜಿಸುತ್ತದೆ. ಒಟ್ಟಾರೆಯಾಗಿ ಈ ಕ್ರಮಗಳು ಭಾರತದಲ್ಲಿ ಹೆಚ್ಚು ಮುಕ್ತ ಮತ್ತು ಅಂತರ್ಗತ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ ಕಡೆಗೆ ಒಂದು ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತವೆ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಅಧಿಕೃತಗೊಳಿಸಲು ಮತ್ತು ಉತ್ತೇಜಿಸಲು ಸ್ವಾಯತ್ತ ಏಕಗವಾಕ್ಷಿ ಬಾಹ್ಯಾಕಾಶ ನಿಯಂತ್ರಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಲಗೊಂಡಿರುವ ಇನ್ಸ್ಪೇಸ್ ಸ್ಥಿರ ಮತ್ತು ಮುನ್ಸೂಚಿಸಬಹುದಾದಂತಹ ನಿಯಂತ್ರಕ ಚೌಕಟ್ಟನ್ನು ಒದಗಿಸುತ್ತದೆ ಮತ್ತು ಉದ್ಯಮದ ಸಂಪೂರ್ಣ ಭಾಗವಹಿಸುವಿಕೆಯನ್ನು ಸುಗಮಗೊಳಿಸುತ್ತದೆ. ಹೆಚ್ಚುವರಿಯಾಗಿ ಇದು ಇಸ್ರೋ ಸೌಲಭ್ಯಗಳು, ತಂತ್ರಜ್ಞಾನಗಳು ಮತ್ತು ತಾಂತ್ರಿಕ ಪರಿಣಿತಿಗೆ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ಪಾರದರ್ಶಕ ಮಾರ್ಗಸೂಚಿಗಳ ಮೂಲಕ ಅನುಮೋದನೆಗಳನ್ನು ಸುಗಮಗೊಳಿಸುತ್ತದೆ. ಜೂನ್ 2026 ಹೊತ್ತಿಗೆ ಇನ್ಸ್ಪೇಸ್ 4,500 ಹೆಚ್ಚು ಸಂಸ್ಥೆಗಳನ್ನು ನೋಂದಾಯಿಸಿದೆ, 133 ಅಧಿಕೃತತೆಗಳನ್ನು ನೀಡಿದೆ ಮತ್ತು 106 ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೆಚ್ಚುವರಿಯಾಗಿ ಫೆಬ್ರವರಿ 2026 ಹೊತ್ತಿಗೆ ಇನ್ಸ್ಪೇಸ್ 2025 ಕ್ಯಾಲೆಂಡರ್ ವರ್ಷದಲ್ಲಿ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಿಗೆ 150 ಮಿಲಿಯನ್ ಅಮೆರಿಕನ್ ಡಾಲರ್ಗಳ ಹೂಡಿಕೆಯನ್ನು ಸುಗಮಗೊಳಿಸಿದೆ. ಅಗ್ರ 10 ಸ್ಟಾರ್ಟ್ಅಪ್ಗಳು ಅದೇ ಮೌಲ್ಯದ ದೃಢೀಕರಿಸಿದ ಆರ್ಡರ್ ಬುಕ್ ಅನ್ನು ಪಡೆದುಕೊಂಡಿವೆ. ಜೂನ್ 2026 ವೇಳೆಗೆ ಇನ್ಸ್ಪೇಸ್ 118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳನ್ನು ಸುಗಮಗೊಳಿಸಿದೆ ಮತ್ತು 189 ಜಂಟಿ ಯೋಜನೆ ಅನುಷ್ಠಾನ ಯೋಜನೆಗಳು, ತಂತ್ರಜ್ಞಾನ ಪಾಲುದಾರಿಕೆ ಒಪ್ಪಂದಗಳು ಮತ್ತು ವ್ಯಾಪಾರ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ತಂತ್ರಜ್ಞಾನದ ವಾಣಿಜ್ಯೀಕರಣ ಮತ್ತು ಉದ್ಯಮದ ಸಹಯೋಗವನ್ನು ವೇಗಗೊಳಿಸುತ್ತಿದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳು ಮತ್ತು ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮಗಳಿಗೆ ಆರಂಭಿಕ ಹಂತದ ಆರ್ಥಿಕ ನೆರವು ನೀಡುತ್ತದೆ. ಇದು ನವೀನ ಬಾಹ್ಯಾಕಾಶ ತಂತ್ರಜ್ಞಾನಗಳು ಮತ್ತು ವಿವಿಧ ಉಪಯೋಗಗಳಿಗಾಗಿ ಪ್ರಾಯೋಗಿಕ ಅನ್ವಯಿಕೆಗಳನ್ನು ಅಭಿವೃದ್ಧಿಪಡಿಸಲು ಬೆಂಬಲಿಸುತ್ತದೆ. ಇದಲ್ಲದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅರ್ಹ ಅರ್ಜಿದಾರರಿಗೆ ಯೋಜನೆಗೆ 1 ಕೋಟಿ ರೂಪಾಯಿವರೆಗೆ ಅನುದಾನವನ್ನು ನೀಡಲಾಗುತ್ತದೆ. ಹಣಕಾಸಿನ ಜೊತೆಗೆ ಸ್ಟಾರ್ಟ್ಅಪ್ಗಳು ಬೆಳೆಯಲು ಸಹಾಯ ಮಾಡಲು ಮಾರ್ಗದರ್ಶನ, ತರಬೇತಿ ಮತ್ತು ನೆಟ್ವರ್ಕಿಂಗ್ ಬೆಂಬಲವನ್ನು ಸಹ ಇದು ಒದಗಿಸುತ್ತದೆ. ಹೆಚ್ಚುವರಿಯಾಗಿ ಕೃಷಿ ಸಂಬಂಧಿತ ತಂತ್ರಜ್ಞಾನಗಳಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಿಗೆ ಈ ಯೋಜನೆ ನಿಧಿಯನ್ನು ನೀಡುತ್ತದೆ. ಇದು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅವಲಂಬಿಸಿರುವ ವಿಪತ್ತು ನಿರ್ವಹಣೆ ಮತ್ತು ನಗರ ಅಭಿವೃದ್ಧಿಯ ಪರಿಹಾರಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಯ ಸಾಹಸೋದ್ಯಮ ಬಂಡವಾಳ ನಿಧಿ ಇನ್ಸ್ಪೇಸ್ ಅಡಿಯಲ್ಲಿನ ನಿಧಿಯು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಭಾಗವಹಿಸುವಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಿಧಿಯು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಭರವಸೆಯ ಸ್ಟಾರ್ಟ್ಅಪ್ಗಳಿಗೆ ಆರಂಭಿಕ ಹಂತದ ಬಂಡವಾಳವನ್ನು ಒದಗಿಸುತ್ತದೆ. ಇದು ದೇಶೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಉತ್ಪಾದನೆಯನ್ನು ಬೆಂಬಲಿಸುವಾಗ ವಲಯಕ್ಕೆ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಈ ಉಪಕ್ರಮವು ಮುಂಬರುವ ದಶಕದಲ್ಲಿ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯನ್ನು 5 ಪಟ್ಟು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಈ ನಿಧಿಯನ್ನು 2025-26 ಹಣಕಾಸು ವರ್ಷದಿಂದ 2029-30 ಹಣಕಾಸು ವರ್ಷದವರೆಗೆ 5 ವರ್ಷಗಳಲ್ಲಿ ಬಳಸಲಾಗುವುದು. ಈ ನಿಧಿಯ ಅಡಿಯಲ್ಲಿ ವಾರ್ಷಿಕ ಹೂಡಿಕೆಯು 100 ಕೋಟಿ ರೂಪಾಯಿಯಿಂದ 250 ಕೋಟಿ ರೂಪಾಯಿವರೆಗೆ ಇರುತ್ತದೆ. 500 ಕೋಟಿ ರೂಪಾಯಿಗಳ ಇನ್ಸ್ಪೇಸ್ ತಂತ್ರಜ್ಞಾನ ಅಳವಡಿಕೆ ನಿಧಿಯು ಸರ್ಕಾರೇತರ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದ ಸ್ಥಳೀಯ ಬಾಹ್ಯಾಕಾಶ ತಂತ್ರಜ್ಞಾನಗಳ ನಿಯೋಜನೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಆರಂಭಿಕ ಹಂತದ ತಂತ್ರಜ್ಞಾನಗಳನ್ನು ಮಾರುಕಟ್ಟೆಗೆ ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಉತ್ಪನ್ನಗಳಾಗಿ ಪರಿವರ್ತಿಸಲು ಸಹ ಬೆಂಬಲಿಸುತ್ತದೆ. ಈ ಯೋಜನೆಯು ಸ್ಟಾರ್ಟ್ಅಪ್ಗಳು ಮತ್ತು ಎಂಎಸ್ಎಂಇಗಳಿಗೆ ಯೋಜನಾ ವೆಚ್ಚದ 60%ವರೆಗೆ ಹಣಕಾಸಿನ ನೆರವನ್ನು ನೀಡುತ್ತದೆ. ದೊಡ್ಡ ಕೈಗಾರಿಕೆಗಳು ತಮ್ಮ ಯೋಜನಾ ವೆಚ್ಚದ 40%ವರೆಗೆ ಹಣವನ್ನು ಪಡೆಯಬಹುದು. ಈ ನಿಧಿಯು ಪ್ರತಿ ಯೋಜನೆಗೆ ಕನಿಷ್ಠ 25 ಕೋಟಿ ರೂಪಾಯಿಯ ಮಿತಿಯನ್ನು ಹೊಂದಿದೆ. ಭಾರತೀಯ ಬಾಹ್ಯಾಕಾಶ ನೀತಿ 2023 ಇಸ್ರೋದ ವಾಣಿಜ್ಯ ವಿಭಾಗವಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಎನ್ಎಸ್ಐಎಲ್ನ ಪಾತ್ರವನ್ನು ವ್ಯಾಖ್ಯಾನಿಸಿದೆ. ಎನ್ಎಸ್ಐಎಲ್ ವಾಣಿಜ್ಯ ತತ್ವಗಳ ಮೇಲೆ ಬಾಹ್ಯಾಕಾಶ ವ್ಯವಸ್ಥೆಯನ್ನು ತಯಾರಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ. ಇದು ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳೆರಡಕ್ಕೂ ಸಮಗ್ರ ಬಾಹ್ಯಾಕಾಶ ಪರಿಹಾರಗಳನ್ನು ಒದಗಿಸುತ್ತದೆ. ಪಿಎಎಸ್ಎಲ್ವಿ ಉತ್ಪಾದನೆ ಮತ್ತು ಸಣ್ಣ ಉಪಗ್ರಹ ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಖಾಸಗಿ ಭಾಗವಹಿಸುವಿಕೆಯನ್ನು ಎನ್ಎಸ್ಐಎಲ್ ಮತ್ತಷ್ಟು ವಿಸ್ತರಿಸುತ್ತದೆ. ಅಲ್ಲದೆ ಬಾಹ್ಯಾಕಾಶ ಉತ್ಪನ್ನಗಳು ಮತ್ತು ಸ್ಪಿನ್ ಆಫ್ ತಂತ್ರಜ್ಞಾನಗಳನ್ನು ಮಾರುಕಟ್ಟೆಗೆ ಮಾಡುವಾಗ ಉಪಗ್ರಹ ಸೇವೆಗಳನ್ನು ಬೆಂಬಲಿಸುತ್ತದೆ. ವರ್ಷಗಳಲ್ಲಿ
ಎನ್ಎಸ್ಐಎಲ್ ತನ್ನ ಆದಾಯದಲ್ಲಿ 10 ಪಟ್ಟು ಹೆಚ್ಚಳವನ್ನು ಕಂಡಿದೆ. ಇದು ಜಾಗತಿಕ ಬಾಹ್ಯಾಕಾಶ ವಲಯದಲ್ಲಿ ಅದರ ವಿಸ್ತರಿಸುತ್ತಿರುವಂತಹ ವಾಣಿಜ್ಯ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಡಿಸೆಂಬರ್ 2025 ಹೊತ್ತಿಗೆ 70 ಹೆಚ್ಚು ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದ

ಇಸ್ರೋ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಉದ್ಯಮಕ್ಕೆ ವರ್ಗಾಯಿಸಲು ಅನುವು ಮಾಡಿಕೊಟ್ಟಿದ್ದು ಅವುಗಳ ವಾಣಿಜ್ಯೀಕರಣವನ್ನು ವೇಗಗೊಳಿಸಿದೆ. ಜುಲೈ 2026 ಹೊತ್ತಿಗೆ ಎನ್ಎಸ್ಐಎಲ್ ಒಟ್ಟು 141 ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಇದರಲ್ಲಿ 138 ಅಂತಾರಾಷ್ಟೀಯ ಗ್ರಾಹಕ ಉಪಗ್ರಹಗಳು ಮತ್ತು 3 ಭಾರತೀಯ ಉಪಗ್ರಹಗಳು ಸೇರಿವೆ. ಇದು ವಿಶ್ವಾಸಾರ್ಹ ಜಾಗತಿಕ ಉಡಾವಣಾ ಸೇವಾ ಪೂರೈಕೆದಾರರಾಗಿ ಭಾರತದ ಸ್ಥಾನವನ್ನು ಬಲಪಡಿಸಿದೆ. ಬಾಹ್ಯಾಕಾಶ ವಲಯಕ್ಕಾಗಿ ನೇರ ವಿದೇಶಿ ಹೂಡಿಕೆ ನೀತಿಯನ್ನು ಹೂಡಿಕೆದಾರರಿಗೆ ಹೆಚ್ಚು ಅನುಕೂಲಕರವಾಗಿಸಲು ಉದಾರೀಕರಿಸಲಾಗಿದೆ. ಪರಿಷ್ಕೃತ ನೀತಿಯು ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಲ್ಲಿ 74% ಸ್ವಯಂಚಾಲಿತ ಎಫ್ಡಿಐಗೆ, ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ಪೋರ್ಟ್ಗಳಲ್ಲಿ 49% ಸ್ವಯಂಚಾಲಿತ ಎಫ್ಡಿಐಗೆ ಮತ್ತು ಉಪಗ್ರಹ ಘಟಕಗಳು ಹಾಗೂ ಉಪವ್ಯವಸ್ಥೆಗಳ ತಯಾರಿಕೆಯಲ್ಲಿ 100% ಸ್ವಯಂಚಾಲಿತ ಎಫ್ಡಿಐಗೆ ಅವಕಾಶವನ್ನು ನೀಡುತ್ತದೆ. ಈ ಸುಧಾರಣೆಯು ಹೂಡಿಕೆಗಳನ್ನು ವೇಗಗೊಳಿಸುತ್ತದೆ, ತಂತ್ರಜ್ಞಾನ ವರ್ಗಾವಣೆ ಮತ್ತು ಸಹಯೋಗದ ಸಂಶೋಧನೆಯನ್ನು ಉತ್ತೇಜಿಸುತ್ತದೆ ಹಾಗೂ ಭಾರತದ ಬಾಹ್ಯಾಕಾಶ ವಲಯದಲ್ಲಿ ಸುಗಮ ವ್ಯವಹಾರವನ್ನು ಮತ್ತಷ್ಟು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ಸುಧಾರಣೆಗಳು ಉದ್ಯಮಶೀಲತೆಯನ್ನು ಉತ್ತೇಜಿಸುವ, ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುವಂತಹ ಹೆಚ್ಚು ಬಲವಾದ ಮತ್ತು ಕ್ರಿಯಾತ್ಮಕ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಸರ್ಕಾರದ ಸುಧಾರಣೆಗಳು ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಾದ್ಯಂತ ನಾವೀನ್ಯತೆ, ಖಾಸಗಿ ಭಾಗವಹಿಸುವಿಕೆ ಮತ್ತು ವಾಣಿಜ್ಯ ಅವಕಾಶಗಳನ್ನು ಮುಕ್ತಗೊಳಿಸಿವೆ. ಈ ಸುಧಾರಣೆಗಳು ಉಡಾವಣಾ ಸೇವೆಗಳು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸ್ಪಷ್ಟವಾದ ಫಲಿತಾಂಶಗಳಾಗಿ ಪರಿವರ್ತನೆಗೊಂಡಿವೆ. ಅಕ್ಟೋಬರ್ 2022 ಭಾರತದ ಮೊದಲ ಮೀಸಲಾದ ವಾಣಿಜ್ಯಿಕ LVM3 ಮಿಷನ್ ಅನ್ನು ಕಾರ್ಯಗತಗೊಳಿಸುವ ಮೂಲಕ ಎನ್ಎಸ್ಐಎಲ್ ಭಾರತದ ವಾಣಿಜ್ಯ ಉಡಾವಣಾ ಸಾಮರ್ಥ್ಯಗಳನ್ನು ಬಲಪಡಿಸಿತು. ಈ ಮಿಷನ್ ಮೂಲಕ 36 ಒನ್ವೆಬ್ ಉಪಗ್ರಹಗಳನ್ನು ಭೂಮಿಯ ಕೆಳಕಕ್ಷೆಗೆ ಉಡಾವಣೆ ಮಾಡಲಾಯಿತು. ಇದು ಜಾಗತಿಕ ಉಡಾವಣಾ ಸೇವೆಗಳ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿತು. ನವೆಂಬರ್ 2022 ಮಿಷನ್ ಪ್ರಾರಂಭ ಅಡಿಯಲ್ಲಿ ವಿಕ್ರಮ್ ಎಸ್ ಅನ್ನು ಉಡಾವಣೆ ಮಾಡಲಾಯಿತು. ವಿಕ್ರಮ್ ಎಸ್ ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ಆಗಿತ್ತು ಮತ್ತು ಐಎನ್ ಸ್ಪೇಸ್ನಿಂದ ಅಧಿಕೃತಗೊಳಿಸಲ್ಪಟ್ಟಂತಹ ದೇಶದ ಮೊದಲ ಖಾಸಗಿ ಉಡಾವಣೆಯಾಗಿತ್ತು. ಈ ತಂತ್ರಜ್ಞಾನ ಪ್ರದರ್ಶನ ಮಿಷನ್ ಭವಿಷ್ಯದ ಕಕ್ಷೀಯ ಮಿಷನ್ಗಳಿಗಾಗಿ ನಿರ್ಣಾಯಕ ಉಡಾವಣಾ ತಂತ್ರಜ್ಞಾನಗಳನ್ನು ಮೌಲ್ಯೀಕರಿಸಲು ಸೆನ್ಸಾರ್ಗಳನ್ನು ಹೊಂದಿದ್ದಂತಹ 3 ಗ್ರಾಹಕ ಪೇಲೋಡ್ಗಳನ್ನು ಹೊತ್ತೊಯ್ದಿತ್ತು. ಮೇ 2024 ಶ್ರೀಹರಿಕೋಟದಲ್ಲಿ ಭಾರತದ ಮೊದಲ ಖಾಸಗಿ ಉಡಾವಣಾ ಕೇಂದ್ರ ಧನುಷ್ದಿಂದ ರಾಕೆಟ್ ಉಡಾವಣೆ ಮಾಡಿದ ಮೊದಲ ಸರ್ಕಾರೇತರ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಅಗ್ನಿಕುಲ್ ಕಾಸ್ಮೋಸ್ ಪಾತ್ರವಾಯಿತು. ಈ ಮಿಷನ್ ವಿಶ್ವದ ಮೊದಲ ಏಕತುಂಡಿನ 3D ಪ್ರಿಂಟೆಡ್ ಸೆಮಿ ಕ್ರಯೋಜೆನಿಕ್ ರಾಕೆಟ್ ಇಂಜಿನ್ ಅನ್ನು ಪ್ರದರ್ಶಿಸಿತು. ಕೃಷಿ, ವಿಪತ್ತು ನಿರ್ವಹಣೆ, ಹವಾಮಾನ ಮೇಲ್ವಿಚಾರಣೆ ಮತ್ತು ನಗರ ಯೋಜನೆಗಳಂತಹ ಕ್ಷೇತ್ರಗಳನ್ನು ಬಲಪಡಿಸಲು ಪಿಕ್ಸೆಲ್ ನೇತೃತ್ವದಲ್ಲಿ ಧ್ರುವ್ ಸ್ಪೇಸ್, ಸ್ಯಾಟ್ಶೂರ್ ಅನಾಲಿಟಿಕ್ಸ್ ಇಂಡಿಯಾ ಮತ್ತು ಪಿಯರ್ ಸೈಟ್ ಸ್ಪೇಸ್ ಅವರ ಸಹಯೋಗದೊಂದಿಗೆ ಭೂವೀಕ್ಷಣಾ ಉಪಗ್ರಹ ಸಮೂಹಕ್ಕಾಗಿ ಐಎನ್ ಸ್ಪೇಸ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಅನುಮೋದಿಸಿತು. ತಂತ್ರಜ್ಞಾನದ ವಾಣಿಜ್ಯೀಕರಣವು ವೇಗಗೊಂಡಿದೆ. ಫೆಬ್ರವರಿ 2026 ಐಎನ್ ಸ್ಪೇಸ್ ಎಸ್ಎಸ್ಎಲ್ವಿ ತಂತ್ರಜ್ಞಾನವನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ 511 ಕೋಟಿ ರೂಪಾಯಿ ಮೊತ್ತಕ್ಕೆ 10 ವರ್ಷಗಳ ಅವಧಿಗೆ ವರ್ಗಾಯಿಸುವುದನ್ನು ಸುಗಮಗೊಳಿಸಿತು. ಇದು ಉದ್ಯಮ ನೇತೃತ್ವದ ಉತ್ಪಾದನೆ ಮತ್ತು ಉಡಾವಣಾ ಸೇವೆಗಳನ್ನು ಸಕ್ರಿಯಗೊಳಿಸಿತು. ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಸಹ ಡಿಆರ್ಡಿಒನ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯ ಅಡಿಯಲ್ಲಿ ದೇಶೀಯ ಹಸಿರು ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ಇದು ಸ್ವಚ್ಛ ಪ್ರೊಪಲ್ಷನ್ ತಂತ್ರಜ್ಞಾನಗಳ ಮೂಲಕ ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸಿದೆ. ಈ ಸಹಯೋಗದ ಪರಿಸರ ವ್ಯವಸ್ಥೆಯು ಜಾಗತಿಕ ಬಾಹ್ಯಾಕಾಶ ತಂತ್ರಜ್ಞಾನ ಕೇಂದ್ರವಾಗಿ ಭಾರತದ ಉದಯವನ್ನು ರೂಪಿಸುತ್ತಿದೆ. ಸರ್ಕಾರದ ನೇತೃತ್ವದ ಸುಧಾರಣೆಗಳು ಮತ್ತು ಕ್ರಿಯಾತ್ಮಕ ಖಾಸಗಿ ಪರಿಸರ ವ್ಯವಸ್ಥೆಯಿಂದ ಉತ್ತೇಜಿತವಾಗಿರುವ ಭಾರತದ ಬಾಹ್ಯಾಕಾಶ ವಲಯವು ಹೊಸ ಯುಗದ ಹೊಸ್ತಿಲಲ್ಲಿದೆ. ಭಾರತೀಯ ಬಾಹ್ಯಾಕಾಶ ನೀತಿ 2023 ಉದಾರೀಕೃತ ಎಫ್ಡಿಐ ಮಾನದಂಡಗಳು ಮತ್ತು ಮೀಸಲಾದ ಹಣಕಾಸು ಉಪಕ್ರಮಗಳು ಸಂಪೂರ್ಣ ಬಾಹ್ಯಾಕಾಶ ಮೌಲ್ಯ ಸರಪಳಿಯನ್ನು ಯಾವುದೇ ಸಂಭಾವ್ಯ ಭಾಗಿದಾರರಿಗೆ ಮುಕ್ತಗೊಳಿಸಿವೆ. ಈ ಸುಧಾರಣೆಗಳು ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ಗಳು, ಸ್ಥಳೀಯ ನಾವೀನ್ಯತೆ ಮತ್ತು ವಿಸ್ತರಿಸುತ್ತಿರುವ ವಾಣಿಜ್ಯ ಚಟುವಟಿಕೆಗಳಿಂದ ಗುರುತಿಸಲ್ಪಟ್ಟ ಕ್ರಿಯಾತ್ಮಕ ಪರಿಸರ ವ್ಯವಸ್ಥೆಯನ್ನು ಪೋಷಿಸಿವೆ. ಇದಲ್ಲದೆ ಮಿಷನ್ ಆಗಮನದ ಅಡಿಯಲ್ಲಿ ವಿಕ್ರಮ್-1 ಉಡಾವಣೆಗೆ ಸಿದ್ದವಾಗುತ್ತಿರುವಾಗ ಇದು ಕೇವಲ ತಾಂತ್ರಿಕ ಮೈಲಿಗಲ್ಲು ಮಾತ್ರವಲ್ಲ, ಭಾರತದ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಬೆಳೆಯುತ್ತಿರುವ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯಗಳನ್ನು ಇದು ಪ್ರತಿಬಿಂಬಿಸುತ್ತದೆ. ಇಸ್ರೋ ನೇತೃತ್ವದ ಮಿಷನ್ಗಳಿಂದ ಅಭಿವೃದ್ಧಿಶೀಲ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯವರೆಗಿನ ಈ ಪ್ರಯಾಣವು ಸರ್ಕಾರದ
ಸುಧಾರಣಾ ಕಾರ್ಯಸೂಚಿಯ ಯಶಸ್ಸನ್ನು ಪ್ರದರ್ಶಿಸುತ್ತದೆ. ನಿರಂತರ ನೀತಿ ಬೆಂಬಲ, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮತ್ತು ತಾಂತ್ರಿಕ ನಾವೀನ್ಯತೆಯೊಂದಿಗೆ ಭಾರತವು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗಿ ಮತ್ತು ಭವಿಷ್ಯದ ಬಾಹ್ಯಾಕಾಶ ಆರ್ಥಿಕತೆಯ ಪ್ರಮುಖ ಚಾಲಕನಾಗಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆಗಳನ್ನು ಹೊಂದಿದೆ.

ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತದ ಬಾಹ್ಯಾಕಾಶ ಭವಿಷ್ಯದ ರೂಪುರೇಷೆ, ಸುಧಾರಣೆಗಳು, ಪ್ರಗತಿ ಮತ್ತು ಉಡಾವಣೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ವಿಷಯದ ಕುರಿತು ವಿಶ್ಲೇಷಣೆ. ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡೆಗಳಿಗೆ ವರ್ಣರಂಜಿತ ತೆರೆ ಬಿದ್ದಿದೆ. ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಈ ಬಾರಿ ಕ್ರೀಡಾ ಪ್ರಕಾರಗಳ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆಯಾದರೂ ಭಾರತದ ಕ್ರೀಡಾಪಟುಗಳು ಪದಕ ಗಳಿಕೆಯಲ್ಲಿ ಉತ್ತಮವಾದ ಸಾಧನೆಯನ್ನ ತೋರಿದರು. ವಿಶೇಷವಾಗಿ ಮಹಿಳಾ ಬಾಕ್ಸರ್ಗಳು ಭಾರತದ ಪದಕ ಗಳಿಕೆಗೆ ಹೆಚ್ಚು ಹೊಳಪು ಮೂಡಿಸಿದರು. ಹೈಡ್ರೋ ಅರೇನಾದಲ್ಲಿ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಪ್ರದರ್ಶನಗಳು ಸಮಾರೋಪ ಸಮಾರಂಭದ ಸೊಬಗು ಹೆಚ್ಚಿಸಿದವು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 39 ಪದಕಗಳನ್ನು ಗೆದ್ದು 4ನೇ ಸ್ಥಾನಿಯಾಗಿ ಅಭಿಯಾನ ಮುಗಿಸಿದ ಭಾರತಕ್ಕೆ ಪ್ರಸಕ್ತ ಆವೃತ್ತಿಯ ಕ್ರೀಡಾಕೂಟ ಹಲವು ಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹಲವು ಕ್ರೀಡೆಗಳನ್ನು ಕೈಬಿಟ್ಟು ಕಿರಿಯದಾಗಿಸಿದ್ದು ಭಾರತದ ಒಟ್ಟು ಪದಕ ಸಂಖ್ಯೆ ಕಡಿಮೆಯಾಗಲು ಕಾರಣವಾಯಿತು. 2022ರ ಆವೃತ್ತಿಯಲ್ಲಿ ಭಾರತ ಪದಕ ಗೆದ್ದಿದ್ದ 12 ಕ್ರೀಡೆಗಳ ಪೈಕಿ 8 ಕ್ರೀಡೆಗಳನ್ನು ಕೈಬಿಡಲಾಗಿತ್ತು. ಅಲ್ಲದೆ ಏಷ್ಯನ್ ಕ್ರೀಡಾಕೂಟ ಸಮೀಪಿಸುತ್ತಿರುವುದರಿಂದ ಗ್ಲಾಸ್ಕೋ ಕ್ರೀಡಾಕೂಟಕ್ಕೆ ಹೆಚ್ಚಿನ ಗಮನ ಕೊಡಲು ಸಾಧ್ಯವಾಗದ ಸಂದಿಗ್ಧತೆಯು ಕ್ರೀಡಾಪಟುಗಳಿಗೆ ಎದುರಾಯಿತು. ಇವೆಲ್ಲ ಅಡೆತಡೆ ನಿರೀಕ್ಷೆಗಳನ್ನು ಮೀರಿ ಭಾರತ 13 ಚಿನ್ನ, 17 ಬೆಳ್ಳಿ ಹಾಗೂ 9 ಕಂಚಿನೊಂದಿಗೆ 4ನೇ ಸ್ಥಾನ ಗಳಿಸಿತು. ಜೊತೆಗೆ ಭಾರತೀಯ ಕ್ರೀಡಾಪಟುಗಳು ದಾಖಲೆಗಳನ್ನ ಸೃಷ್ಟಿಸಿದರು. ಹಲವು ಪ್ರಥಮಗಳ ದಾಖಲೆಗಳಿಗೆ ಭಾರತೀಯ ಕ್ರೀಡಾಪಟುಗಳು ಪಾತ್ರರಾದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆಯ ಕುರಿತಾಗಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಬನಿ ಅವರು ಮಾತನಾಡುತ್ತಾರೆ, ಕೇಳಿ.
1: 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಗ್ಲಾಸ್ಗೋದಲ್ಲಿ ಈಗ ಮುಕ್ತಾಯ ಕಂಡಿದೆ. ಬಹು ಕ್ರೀಡಾ ಉತ್ಸವಗಳಲ್ಲಿ ಪ್ರಮುಖವಾದ ಕ್ರೀಡಾಕೂಟ ಇದಾಗಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾರತ ಅಥ್ಲೀಟ್ಗಳು 39 ಪದಕಗಳೊಂದಿಗೆ ಯಶಸ್ಸಿನ ಓಟವನ್ನ ಮುಗಿಸಿ ಈಗ ಸ್ವದೇಶಕ್ಕೆ ಮರಳಿದ್ದಾರೆ. ಈ ವರ್ಷದ ಕ್ರೀಡಾಕೂಟ ಮತ್ತೆ 2022ರ ಬರ್ಮಿಂಗ್ಹ್ಯಾಮ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಹೋಲಿಕೆ ಮಾಡಿದರೆ ಭಾರತದ ಪದಕಗಳ ಗಳಿಕೆ ಕಡಿಮೆನೆ ಅನ್ಬೋದು. ಯಾಕೆಂದ್ರೆ ಅವಾಗ 61 ಪದಕಗಳನ್ನ ಭಾರತ ಗೆದ್ದಿತ್ತು, ಈಗ ಒಟ್ಟು 39 ಪದಕಗಳನ್ನ ಗೆದ್ದಿದೆ. ಆದರೆ ಇಲ್ಲಿ ನಾವು ನೋಡಬೇಕಾದಂತಹ ಪ್ರಮುಖವಾದ ವ್ಯತ್ಯಾಸ ಏನು ಅಂತಂದ್ರೆ, ಈ ಸರ್ತಿ ಇದು ಮಿತವ್ಯಯದ ಒಂದು ಕ್ರೀಡಾಕೂಟ ಆಗಿತ್ತು. ಆದ್ದರಿಂದ ಹೋದ ಸರ್ತಿ ಏನು 19 ಗೇಮ್ಗಳು ನಡೆದಿತ್ತು ಸಾಮಾನ್ಯರ ಒಂದು ಕ್ರೀಡಾಕೂಟದಲ್ಲಿ, ಈ ಸರ್ತಿ ಪ್ಯಾರಾ ಮತ್ತು ಸಾಮಾನ್ಯರ ಎರಡು ವಿಭಾಗಗಳನ್ನ ಏಕಕಾಲಕ್ಕೆ ನಡೆಸಲಾಯಿತು. ಅದರಲ್ಲೂ 10 ಕ್ರೀಡಾ ಪ್ರಕಾರಗಳನ್ನ ಮಾತ್ರ ಆಡಿಸಲಾಯಿತು. ಬಿಟ್ಟು ಹೋದಂತಹ 9 ಕ್ರೀಡಾ ಪ್ರಕಾರಗಳಲ್ಲಿ ನಾವು ನೋಡಬೇಕಾದಂತಂದ್ರೆ ಪ್ರಮುಖವಾಗಿ ಕುಸ್ತಿ, ಶೂಟಿಂಗ್, ಬ್ಯಾಡ್ಮಿಂಟನ್, ಟೇಬಲ್ ಟೆನಿಸ್ ಮತ್ತು ಹಾಕಿ, ಈ ಎಲ್ಲ ಕ್ರೀಡಾ ವಿಭಾಗಗಳು ಭಾರತಕ್ಕೆ ಅತಿ ಹೆಚ್ಚು ಪದಕಗಳನ್ನ ಇತಿಹಾಸದಲ್ಲಿ ತಂದುಕೊಟ್ಟಂತ ಕ್ರೀಡೆಗಳು ಇವಾಗಿದ್ದವು. ಆದರೆ ಈ ಸರ್ತಿ ಕಾರಣಾಂತರಗಳಿಂದ ಈ ಒಂದು ಗ್ಲಾಸ್ಗೋ ಕ್ರೀಡಾಕೂಟವನ್ನ ಮಿತವ್ಯಯಗೊಳಿಸಬೇಕು ಅನ್ನೋ ಕಾರಣದಿಂದ ಈ ಎಲ್ಲ ಕ್ರೀಡೆಗಳನ್ನ ಕೈಬಿಡಲಾಗಿತ್ತು. ಯಾಕೆ ಅಂತಂದ್ರೆ ಮೊದಲಿಗೆ ಇದು

ಆಸ್ಟ್ರೇಲಿಯಾದಲ್ಲಿ ನಡಿಬೇಕಾಗಿದ್ದಂತಹ ಕ್ರೀಡಾಕೂಟ. ಈ ಒಂದು ಕ್ರೀಡಾಕೂಟ ಆಸ್ಟ್ರೇಲಿಯಾದಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯಿತು. ಈ ಕ್ರೀಡಾಕೂಟವನ್ನು ನಡೆಸೋದಕ್ಕಾಗೋದಿಲ್ಲ ಅಂತ ಅವರು ಬಿಟ್ಟ ಮೇಲೆ, ಸಮಯ ತುಂಬಾ ಕಡಿಮೆ ಇತ್ತು, ಆದರೆ ಈ ಕ್ರೀಡಾಕೂಟವನ್ನು ನಡೆಸಬೇಕು ಅನ್ನೋ ಒಂದು ಜಿದ್ದಿನಿಂದ ಇಂಗ್ಲೆಂಡ್ ಗ್ಲಾಸ್ಗೋದಲ್ಲಿದ್ದಂತಹ ತನ್ನ ಸಿದ್ಧ ಒಂದು ಮೂಲ ಸೌಲಭ್ಯಗಳನ್ನೆಲ್ಲ ಬಳಸಿಕೊಂಡು ತಕ್ಕ ಮಟ್ಟಿಗೆ ಅದ್ದೂರಿಯಾಗಿಯೇ ನಡೆಸಿದೆ. ಇಂಗ್ಲೆಂಡಿಗೆ ಯಾಕೆ ಇದಿಷ್ಟೊಂದು ಪ್ರತಿಷ್ಠೆ ಈ ಕ್ರೀಡಾಕೂಟದ ಬಗ್ಗೆ ಅಂತ ಹೇಳೋದಾದ್ರೆ, 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ ನಗರದಲ್ಲಿ ಮೊದಲನೇ ಬಾರಿಗೆ ಈ ಕ್ರೀಡಾಕೂಟ ನಡೀತು. ಕಾಮನ್ವೆಲ್ತ್ ಕ್ರೀಡಾಕೂಟ ಅಂದ್ರೇನೆ ಬ್ರಿಟಿಷ್ ಎಂಪೈರ್ಸ್ ಗೇಮ್ಸ್ ಎಂದೇ ಅರ್ಥ, ಮತ್ತು ಅದನ್ನ ಮೊದಲಿಗೆ ಹಂಗೆ ಕರೆಯಲಾಗ್ತಿತ್ತು. ಎಲ್ಲೆಲ್ಲಿ ಬ್ರಿಟಿಷರು ತಮ್ಮ ವಸಾಹತುಗಳನ್ನ ಮಾಡಿಕೊಂಡು ಯಾವ್ಯಾವ ದೇಶಗಳಲ್ಲಿ ಅವರು ರಾಜ್ಯಭಾರ ಮಾಡಿದ್ರೋ ಆ ರಾಷ್ಟ್ರಗಳು ಸ್ವತಂತ್ರಾನಂತರ ಅಥವಾ ಇನ್ನು ಅವು ಅಧೀನದಲ್ಲಿದ್ದಾಗಲೇ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋದಕ್ಕೆ ಅಂತಹ ದೇಶಗಳ ಒಂದು ಒಕ್ಕೂಟ ಕಾಮನ್ವೆಲ್ತ್ ಕ್ರೀಡಾಕೂಟ. ಈ ಒಂದು ಕ್ರೀಡಾಕೂಟವನ್ನ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಮೊದಲಿಗೆ ಕರೀತಿದ್ರು, ಆಮೇಲೆ ಅದನ್ನ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಮರುನಾಮಕರಣ ಮಾಡಿ ಅದನ್ನ ನಡೆಸ್ತಾ ಇದ್ದಾರೆ.

ಈ ಒಂದು ಒಲಿಂಪಿಕ್ಸ್ ಮತ್ತೆ ಏಷ್ಯನ್ ಗೇಮ್ಸ್ ಅಥವಾ ಕಾಂಟಿನೆಂಟಲ್ ಗೇಮ್ಸ್ ಅಂತ ಏನ್ ಹೇಳ್ತೀವಿ ಅವುಗಳನ್ನ ಹೊರತುಪಡಿಸಿದ್ರೆ ಬಹುಶಿಸ್ತೀಯ ಆಟಗಳು ನಡೆಯುವ ದೊಡ್ಡ ಕ್ರೀಡಾಕೂಟವಾಗಿ ಕಾಮನ್ವೆಲ್ತ್ ರೂಪುಗೊಂಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಕ್ರೀಡಾಕೂಟದ ಬಗ್ಗೆ ಕೆಲವು ದೇಶಗಳಿಗೆ ಆಸಕ್ತಿ ಇಲ್ಲ. ಆದ್ದರಿಂದ ಇದನ್ನ ನಡೆಸಲೇಬೇಕು ಅನ್ನುವ ಒಂದು ಪ್ರತಿಷ್ಠೆ ಇಂಗ್ಲೆಂಡ್ಗೆ ಜಾಸ್ತಿ ಇದೆ. ಅದರ ಫಲವಾಗಿ ಈ ವರ್ಷ ಗ್ಲಾಸ್ಗೋದಲ್ಲಿ ಈ ಒಂದು ಕ್ರೀಡಾಕೂಟ ನಡೆಯಿತು. ಈ ಕ್ರೀಡಾಕೂಟ ಭಾರತಕ್ಕೂ ಮುಖ್ಯ ಆಗಿತ್ತು. ಯಾಕೆ ಅಂತಂದ್ರೆ 2030ರಲ್ಲಿ ಅಂದ್ರೆ ಮುಂದಿನ 4 ವರ್ಷಗಳ ನಂತರ ಮುಂದಿನ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ನಡೆಸೋದಕ್ಕೆ ಭಾರತ ಹಕ್ಕುಗಳನ್ನ ಪಡ್ಕೊಂಡಿದೆ. ಗ್ಲಾಸ್ಗೋದಲ್ಲಿ ಮುಕ್ತಾಯ ಸಮಾರಂಭದಲ್ಲಿ ನಾವು ನೋಡಿದ್ವಿ, ಅಲ್ಲಿಯ ಒಂದು ಆಯೋಜಕರು ಏನಿದ್ರು ಆ ಕ್ರೀಡಾಕೂಟ ಮುಗಿದ ನಂತರ ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜವನ್ನ ಭಾರತಕ್ಕೆ ಹಸ್ತಾಂತರಿಸಿದರು. ಭಾರತದ ಜಾವೆಲಿನ್ ಥ್ರೋ ಸ್ಟಾರ್ ಅಂತ ಏನ್ ಹೇಳ್ತೀವಿ ನೀರಜ್ ಚೋಪ್ರಾ ಅವರಿಗೆ ಅದು ಹಸ್ತಾಂತರ ಆಯಿತು. ಅವರಿಂದ ಭಾರತ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಆದಂತಹ ಪಿಟಿ ಉಷಾ ಅವರಿಗೆ ಹಸ್ತಾಂತರ ಆಯಿತು. 2010ರಲ್ಲಿ ಒಂದ್ಸರ್ತಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ಭಾರತದ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈಗ ಗುಜರಾತ್ ರಾಜಧಾನಿ ಅಹಮದಾಬಾದಲ್ಲಿ ಈ ಒಂದು ಕ್ರೀಡಾಕೂಟವನ್ನ ನಡೆಸಲು ಎಲ್ಲ ಸಿದ್ಧತೆಗಳು ಆರಂಭ ಆಗಿದೆ. ಇನ್ನು 4 ವರ್ಷದ ನಂತರ ಇಲ್ಲಿ ಕ್ರೀಡಾಕೂಟ ನಡೆಯುತ್ತೆ. ಆದ್ದರಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದಕ್ಕಷ್ಟೇ ಅಲ್ಲ, ಅಲ್ಲಿ ಉತ್ತಮ ಸಾಧನೆ ಮಾಡುವ ಒಂದು ಛಲ ಕೂಡ ಕ್ರೀಡಾಪಟುಗಳಿಗೆ ಇತ್ತು. ಹಾಗೆ ನೋಡಿದ್ರೆ ಈ ಸರ್ತಿ ಕ್ರೀಡಾಕೂಟ ಶುರುವಾಗೋಕ್ಕಿಂತ ಮೊದಲು ನಮ್ಮ ಪ್ರಮುಖ ಗೇಮ್ಗಳಲ್ಲೇ ಅದರಲ್ಲಿಲ್ಲ ಎಷ್ಟು ಮೆಡಲ್ ಗೆಲ್ಬಹುದು, ಹೆಚ್ಚು ಅಂದ್ರೆ ಒಂದು 10-15 ಮೆಡಲ್ ಗೆಲ್ಬಹುದು ನಾವು. ಅಥ್ಲೆಟಿಕ್ಸ್ ಅಲ್ಲಿ ಸ್ಟಾರ್ಗಳಾದಂತ ನೀರಜ್ ಚೋಪ್ರಾ, ಬಾಕ್ಸಿಂಗ್ ಅಲ್ಲಿ ಲವ್ಲಿನಾ ಬೊರ್ಗೊಹೈನ್, ಈ ತರದವರು ಒಂದಷ್ಟು ಮೆಡಲ್ಗಳನ್ನ ಗೆದ್ಕೊಂಡ್ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದ್ದಿದ್ದು ಸಹಜ. ಆದರೆ ನಿರೀಕ್ಷೆಗೂ ಮೀರಿದ ಸಾಧನೆ ಭಾರತದ ಕ್ರೀಡಾಪಟುಗಳಿಂದ ಈ ಸರ್ತಿ ಆಗಿದೆ. ಯಾಕೆಂತಂದ್ರೆ 39 ಪದಕಗಳು ಸಣ್ಣ ವಿಷಯ ಅಲ್ಲ. ಅದರಲ್ಲಿ 13 ಚಿನ್ನದ ಪದಕ, 17 ಬೆಳ್ಳಿ ಪದಕ, 9 ಕಂಚಿನ ಪದಕಗಳು ಸೇರಿದೆ. ಪ್ರಮುಖವಾಗಿ ಮಹಿಳೆಯರ ಸಾಧನೆ ಇಲ್ಲಿ ಗಮನಾರ್ಹ. ಮಹಿಳೆಯರು 8 ಚಿನ್ನದ ಪದಕಗಳನ್ನ, 4 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳ ಸಹಿತ 16 ಪದಕಗಳನ್ನ ಒಟ್ಟಾಗಿ ಗೆದ್ದುಕೊಂಡಿದ್ದಾರೆ. ಪುರುಷರ ವಿಭಾಗದಲ್ಲಿ 5 ಚಿನ್ನ, 13 ಬೆಳ್ಳಿ, 5 ಕಂಚಿನ ಪದಕ ಸೇರದಂಗೆ 23 ಪದಕಗಳು ಬಂದಿದೆ. ಇದೊಂದು ಆರೋಗ್ಯಕರವಾದ ಬೆಳವಣಿಗೆ ಅಂತಾನೆ ಹೇಳಬಹುದು.

ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾರ್ಯಾರು ಸ್ಟಾರ್ಸ್ ಗೆಲ್ತಾರೆ ಅಂತ ಅನ್ಕೊಂಡ್ವಿ ಅವರು ಕೂಡ ಮೆಡಲ್ ತರೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಆದ್ರೆ ಅವ್ರಕ್ಕಿಂತನೂ ಒಂದು ಹೆಜ್ಜೆ ಮುಂದೆ ಅನ್ನುವುದನ್ನ ನವತಾರೆಗಳು ಸಾಬೀತ್ ಮಾಡಿದ್ದಾರೆ. ಹೊಸ ಪ್ರತಿಭೆಗಳು, ಇದೇ ಮೊದಲನೇ ಸರಿ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದುಕೊಂಡಂತಹ ಕೆಲವು ಕ್ರೀಡಾಪಟುಗಳು ನಿರೀಕ್ಷೆಗೂ ಮೀರಿದ ಅಮೋಘ ಸಾಧನೆಯನ್ನ ಮಾಡಿದ್ದಾರೆ. ಉದಾಹರಣೆಗೆ ಗುಲ್ವೀರ್ ಸಿಂಗ್, ಭರವಸೆಯ ಓಟಗಾರ ಇವರು. ಗುಲ್ವೀರ್ ಸಿಂಗ್ ಒಂದು ಅಮೋಘ ಉದಾಹರಣೆ ನಮ್ಗೆ ಈ ಸರ್ತಿ. ಯಾಕೆ ಅಂತಂದ್ರೆ ಗುಲ್ವೀರ್ ಸಿಂಗ್ ಹಿಂದೆಂದೂ ಮಾಡದಂತಹ ಒಂದು ದಾಖಲೆಯನ್ನ ಬರೆದಿದ್ದಾರೆ. ಅದೇ

ಅಂದ್ರೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಎರಡು ಪದಕಗಳನ್ನ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಒಬ್ಬರೇ ಗೆದ್ದಿದ್ದಾರೆ. ಒಂದು 10,000 ಮೀಟರ್ ಓಟದಲ್ಲಿ ಅವರು ಬೆಳ್ಳಿ ಪದಕ ಗೆದ್ದಿದ್ರು, ಇನ್ನೊಂದು 5,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನ ಕೂಡ ಗೆದ್ದರು.

ಪದಕಗಳು ಸೇರದಂಗೆ ಒಟ್ಟು 10 ಪದಕಗಳು ಬಾಕ್ಸಿಂಗ್ ನಲ್ಲೇ ನಮಗೆ ಈ ಸರ್ತಿ ಸಿಕ್ಕಿದ್ದು. ಅದರಲ್ಲೂ ಇಲ್ಲಿಯ ಮಹಿಳಾ ಬಾಕ್ಸರ್ಗಳು ಮಾಡಿದ ಸಾಧನೆ ಅಮೋಘವಾದದ್ದು. ಜೈಸ್ಮಿನ್ ಲಂಬೋರಿಯಾ 57 ಕೆಜಿ ವಿಭಾಗದಲ್ಲಿ ಚಿನ್ನಾಗಿದ್ರು. ಆದ್ರೆ ಕೆಲವೇ ದಿನಗಳ ಹಿಂದೆ ಈ ಒಬ್ಬ ಬಾಕ್ಸಿಂಗ್ ಪಟು ಆಸ್ಪತ್ರೆಯ ಬೆಡ್ ಅಲ್ಲಿದ್ರು. ಯಾಕೆ ಅಂತಂದ್ರೆ ಅನಾರೋಗ್ಯದಿಂದ ಅವರು ಬಹಳಷ್ಟು ವೇಟ್ ಲಾಸ್ ಮಾಡಿಕೊಂಡಿದ್ರು, ಜೊತೆಗೆ ನಿತ್ರಾಣಗೊಂಡಿದ್ರು, ಚಿಕಿತ್ಸೆಯಲ್ಲಿದ್ರು. ಆದ್ರೂ ಅವರು ಅಲ್ಪ ಅವಧಿಯಲ್ಲಿ ಚೇತರಿಸಿಕೊಂಡು ಮತ್ತೆ ತಮ್ಮ ಅಭ್ಯಾಸಕ್ಕೆ ಮರಳಿ ಕಠಿಣ ಪರಿಶ್ರಮ ಮತ್ತು ಉತ್ತಮ ಒಂದು ತರಬೇತಿಯನ್ನ ಪಡ್ಕೊಂಡು ಕಾಮನ್ವೆಲ್ತ್ ಗೇಮ್ಸ್ ಗೆ ಬಂದಾಗ ಅವರು ಗೆಲ್ಲುವ ನಿರೀಕ್ಷೆಯನ್ನ ಬಹುಶಃ ಯಾರೂ ಮಾಡಿರ್ಲಿಕ್ಕಿಲ್ಲ, ಅದರಲ್ಲೂ ಚಿನ್ನ ಗೆಲ್ತಾರೆ ಅಂತ ಯಾರು ಅಂದ್ಕೊಂಡಿರಲೂ ಇಲ್ಲ. ಆದರೆ ಎಲ್ಲರ ನಿರೀಕ್ಷೆಯನ್ನ ಮೀರಿ ತಮ್ಮ ಸಾಮರ್ಥ್ಯವನ್ನ ಮೆರೆದಿರುವಂತಹ ಹರಿಯಾಣದ ಜೈಸ್ಮಿನ್ ಲಂಬೋರಿಯಾ 57 ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ರು. 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, ಅವರು ಕೂಡ ಬಾಲ್ಯದಿಂದಲೂ ಬಹಳಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿ ಛಲದಿಂದ ಬೆಳೆದಂತಹ ಈ ಬಾಕ್ಸರ್ ಚಿನ್ನದ ಪದಕ ಗೆದ್ದುಕೊಟ್ರು. ಸಾಕ್ಷಿ ಚೌಧರಿ 51 ಕೆಜಿಯಲ್ಲಿ ಚಿನ್ನ ಗೆದ್ದುಕೊಟ್ರು. ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಚಿನ್ನ ಗೆದ್ರು. ಅರುಂಧತಿ ಚೌಧರಿ 70 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ರು. ಪುರುಷರ ವಿಭಾಗದಲ್ಲೂ ಕೂಡ ಬಹಳ ಒಳ್ಳೆಯ ಸಾಧನೆಗಳನ್ನ ನಾವು ನೋಡಿದ್ದೇವೆ. ಸಚಿನ್ ಸಿವಾಚ್ 60 ಕೆಜಿಯಲ್ಲಿ ಚಿನ್ನ ಗೆದ್ರು. ಅಂಕುಶ್ ಪಂಗಲ್ ಅವರು ಕೂಡ 80 ಕೆಜಿ ಪುರುಷರ ವಿಭಾಗದಲ್ಲಿ ಚಿನ್ನ ಗೆದ್ರು. ಜಾದುಮಣಿ ಸಿಂಗ್ ಪುರುಷರ 55 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ರು. ನರೇಂದ್ರ ನರ್ವಾಲ್ 90 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ರು. ಇನ್ನು ಒಲಿಂಪಿಯನ್ ಮೆಡಲಿಸ್ಟ್ ಲವ್ಲಿನಾ ಬೋರ್ಗಹೈನ್ ಕೂಡ ಅಲ್ಪ ಅಂತರದಲ್ಲಿ ಚಿನ್ನದ ಪದಕವನ್ನ ಮಿಸ್ ಮಾಡಿಕೊಂಡ್ರು ಕೂಡ 75 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಗೆದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಒಬ್ಬ ಸೀನಿಯರ್ ಬಾಕ್ಸಿಂಗ್ ಪಟುವಾಗಿ ಅನುಭವಿಯಾಗಿ ಇಡೀ ತಂಡವನ್ನ ಯಶಸ್ಸಿನತ್ತ ನಡೆಸಿದಂತಹ ಒಂದು ಶ್ರೇಯವನ್ನ ಕೂಡ ಪಡೆದ್ರು. ಇದರಿಂದಾಗಿ ಭಾರತದ ಪದಕಗಳ ಒಂದು ಸಂಖ್ಯೆ ರಾಕೆಟ್ ವೇಗದಲ್ಲಿ ಮೇಲಕ್ಕೇರಿತು.

ಇನ್ನು ಪ್ಯಾರಾ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಸೋಮನ್ ರಾಣಾ ಮತ್ತು ಶುಭಂ ಜುಯಾಲ್ ಅವರು ಚಿನ್ನ ಮತ್ತು ಬೆಳ್ಳಿ ಪದಕ ಎರಡನ್ನೂ ಗೆದ್ರು. ಇಲ್ಲಿ ಸೋಮನ್ ರಾಣಾ ಅವರ ಒಂದು ಸಾಧನೆಯನ್ನು ನೋಡೋದಾದ್ರೆ, ಮಿಜೋರಾಂನಿಂದ ಬಂದಂತಹ ಅಥ್ಲೀಟ್ ಇವರು. ಅವರು ಸಾಮಾನ್ಯವಾದ ವ್ಯಕ್ತಿಯಾಗಿದ್ರು, ಆದರೆ ಕೆಲವೇ ವರ್ಷಗಳ ಹಿಂದೆ ಗಣಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲೊಂದು ಸ್ಫೋಟ ಸಂಭವಿಸುತ್ತೆ, ಅದರಲ್ಲಿ ಒಂದು ಕಾಲನ್ನ ಅವರು ಕಳ್ಕೊತಾರೆ. ಈ ಒಂದು ದುರಂತದಲ್ಲಿ ಬದುಕುಳಿದ್ರು ಕೂಡ ಕಾಲು ಕಳ್ಕೊಂಡಿದ್ದು ಹೆಂಗಪ್ಪ ಅಂತ ಯೋಚನೆ ಮಾಡೋದ್ರಲ್ಲಿ ಅವರಿಗೆ ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಮಾಡಬೇಕು ಅನ್ನುವ ಛಲ ಹುಟ್ಟತ್ತೆ. ಅದು ಅವರನ್ನ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ವರೆಗೂ ಬೆಳೆಸಿ ನಿಲ್ಲಿಸುತ್ತೆ. ಅವರು F-57 ವಿಭಾಗದಲ್ಲಿ ಶಾರ್ಟ್ ಪುಟ್ ನಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಅವರು 13.40 ಮೀಟರ್ ದೂರ ಎಸೆತ ಸಾಧಿಸಿ ಈ ಒಂದು ಚಿನ್ನದ ಪದಕ ಗೆದ್ರು. ಅವ್ರ ಜೊತೆಗಿದ್ದಂತಹ ಶುಭಂ ಜುಯಲ್ ಕೂಡ ಬೆಳ್ಳಿ ಪದಕ ಗೆದ್ರು. ಇದು ಅಮೋಘ ಸಾಧನೆಯೇ ಹೌದು. ಇನ್ನು ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ ಮಾತಾಡುವಾಗ ಕರ್ನಾಟಕದ ಶಿಲ್ಪಾ ಶೈಲ್ ಅವರನ್ನ ಹೇಗ್ ಮರೆಯಾಕ ಸಾಧ್ಯ? ಅವರು ಕೂಡ ಬಾಲ್ಯದಲ್ಲಿ ಒಂದು ಲಾರಿ ಅಪಘಾತದಲ್ಲಿ ಕಾಲು ಕಳ್ಕೊಂಡಿದ್ರು. ತೀರಾ ಇತ್ತೀಚೆಗೆ ಅಂದ್ರೆ 2019 ಅವರು ಸ್ಪೋರ್ಟ್ಸ್ ನಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಶುರು ಮಾಡಿ ಸಿಟ್ಟಿಂಗ್ ವಾಲಿಬಾಲ್ ಕಲಿಯೋದಕ್ಕೆ ಶುರು ಮಾಡಿದ್ರು. ಸಿಟ್ಟಿಂಗ್ ವಾಲಿಬಾಲ್ ಕಲಿತಾ ಕಲಿತಾ ಶಾರ್ಟ್ ಪುಟ್ ಅಲ್ಲಿ ಇಂಟ್ರೆಸ್ಟ್ ಬಂತು. ಅವರಿಗೆ SD ಈಶನ್ನು, ಸತ್ಯನಾರಾಯಣ ಅಂತ ಕೋಚ್ಗಳು, ರಾಘವೇಂದ್ರ ಅಂತ ಕೋಚ್ ಮಾರ್ಗದರ್ಶನ ಮಾಡಿದ್ರು. ತೀರಾ 2 ವರ್ಷದ ಹಿಂದೆ, 2 ವರ್ಷನೂ ಅಲ್ಲ, ಅದಕ್ಕಿಂತ ಕಮ್ಮಿ ಅವಧಿಯಲ್ಲಿಯೇ ಅವರು ಶಾರ್ಟ್ ಪುಟ್ ಅನ್ನ ಕಲ್ಕೊಂಡು, ಅವರಿಗೂ ಕೂಡ ಒಂದು ಎಡಗಾಲು ಇಲ್ಲ, ಜೈಪುರ್ ಲಿಮ್ಸ್ ಹಾಕೊಂಡೇ ಅವರು ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿಯೇ ಅವರು ಪ್ರಾಕ್ಟೀಸ್ ಮಾಡಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅವರು ಕಂಚಿನ ಪದಕವನ್ನ ಗೆಲ್ತಾರೆ. ಶಿಲ್ಪಾ ಅವರು ಕರ್ನಾಟಕದ ಮೈಸೂರು ಜಿಲ್ಲೆಯ KR ನಗರದ ಕಂಚುಗಾರ ಕೊಪ್ಪಲಿನವರು. ಅವರು ಬೆಂಗಳೂರಲ್ಲಿ ತರಬೇತಿ ಪಡೆದು ಈ ಒಂದು ಎತ್ತರಕ್ಕೆ ಏರಿದ್ದಾರೆ. ಮಹಿಳೆಯರ ಶಾರ್ಟ್ ಪುಟ್ ಅಲ್ಲಿ ಅವರು ಕೂಡ F-57 ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಅದೇ ವಿಭಾಗದಲ್ಲಿ ಶರ್ಮಿಳಾ ಧನ್ಕರ್ ಅಂತ ಹೇಳಿ ಅವರು ಕೂಡ ಚಿನ್ನದ ಪದಕ ಗೆಲ್ತಾರೆ. ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ ಭಾರತ ಈ ಸರ್ತಿ 3 ಚಿನ್ನ, 2 ಬೆಳ್ಳಿ, 1 ಕಂಚಿನ ಪದಕದೊಂದಿಗೆ ಒಟ್ಟು 6 ಪದಕಗಳನ್ನ ಗೆದ್ದುಕೊಂಡಿದೆ. ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ T-47 ಪುರುಷರ 100 ಮೀಟರ್ ಓಟದಲ್ಲಿ ದಿಲೀಪ್ ಗಾವಿತ್ ಗೆದ್ದಿದ್ದಾರೆ ಚಿನ್ನವನ್ನ. ಅದೇ 100 ಮೀಟರ್ ಓಟದಲ್ಲಿ ಮೊಹಮ್ಮದ್ ಬ್ಯಾಸಿಲ್ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. ಪ್ಯಾರಾ ಪವರ್ ಲಿಫ್ಟಿಂಗ್ ಅಲ್ಲಿ ಪುರುಷರ

ಹೆವಿ ವೇಟ್ ವಿಭಾಗದಲ್ಲಿ ಜಂಡು ಕುಮಾರ್ ಅವರು ಕಂಚಿನ ಪದಕ ಗೆದ್ದಿದ್ರು. ವೇಟ್ ಲಿಫ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ, ಮೀರಾಬಾಯಿ ಚಾನು ಅತ್ಯಂತ ನಿರೀಕ್ಷೆಯೊಂದಿಗೆ ಕಣಕ್ಕಿಳಿದಿದ್ದಂತಹ ಮಣಿಪುರದ ಈ ತಾರೆ ನಿರಾಶೆ ಮಾಡಲಿಲ್ಲ. ಮಹಿಳೆಯರ 48 kg ವಿಭಾಗದಲ್ಲಿ ಅವರು ಈ ಸಲನೂ ಕೂಡ ಚಿನ್ನದ ಪದಕವನ್ನ ಗೆದ್ರು. ಇದು 3ನೇ ಸರ್ತಿ ಅವ್ರು ಗೆಲ್ತಾ ಇರೋದು. 2018 ಗೋಲ್ಡ್ ಕೋಸ್ಟ್ ಅಲ್ಲಿ ಮೊದಲ ಬಾರಿ ಗೆದ್ದಿದ್ರು, 2022 ಬರ್ಮಿಂಗ್ ಹ್ಯಾಮ್ ನಲ್ಲಿ ಚಿನ್ನ ಗೆದ್ದಿದ್ರು, ಈಗ ಮತ್ತೆ ಗ್ಲಾಸ್ಗೋದಲ್ಲಿ ಚಿನ್ನದ ಒಂದು ಸಂಭ್ರಮವನ್ನ ದೇಶಕ್ಕೆ ತಂದಿದ್ದಾರೆ. ಇವರು ಒಲಿಂಪಿಕ್ಸ್ ಪದಕ ವಿಜೇತೆ ಕೂಡ ಹೌದು. ಜ್ಞಾನೇಶ್ವರಿ ಯಾದವ್ ಅವರು ಮಹಿಳೆಯರ 53 kg ವಿಭಾಗದ ವೇಟ್ ಲಿಫ್ಟಿಂಗ್ ಅಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಬಿಂದ್ಯಾರಾಣಿ ದೇವಿ ಅವರು 58 kg ಮಹಿಳೆಯರ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸಿದರು. ಪುರುಷರ ವಿಭಾಗದಲ್ಲಿ ವೆಲ್ಲೂರಿ ಅಜಯ್ ಬಾಬು ಅವರು 79 kg ವಿಭಾಗದಲ್ಲಿ ಬೆಳ್ಳಿ ಪದಕ ಮತ್ತು ಹರ್ಜಿಂದರ್ ಕೌರ್ ಅವರು ಮಹಿಳೆಯರ 69 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನ ಜಯಿಸಿದರು. ಪುರುಷರ ಹೆವಿ ವೇಟ್ ವಿಭಾಗದಲ್ಲಿ ಅಂದ್ರೆ 110 kg ಜಾಸ್ತಿ ದೇಹ ತೂಕದ ವಿಭಾಗದಲ್ಲಿ ಲವ್ಪ್ರೀತ್ ಸಿಂಗ್ ಅವರು ಬೆಳ್ಳಿ ಪದಕ ಗೆದ್ದು ಸಾಧನೆ ಮಾಡಿದರು. ವೇಟ್ ಲಿಫ್ಟಿಂಗ್ ಅಲ್ಲಿ ಒಟ್ಟು 8 ಪದಕಗಳು ಈ ಬಾರಿ ಭಾರತಕ್ಕೆ ಒಲಿದಿವೆ. ಅದರಲ್ಲಿ 1 ಚಿನ್ನ, 6 ಬೆಳ್ಳಿ, 1 ಕಂಚಿನ ಪದಕ ಇದೆ. ಅಚ್ಚರಿ ಅನ್ನುವ ಫಲಿತಾಂಶವನ್ನ ನಾವು ನೋಡೋದಾದ್ರೆ ಅದು ಜೂಡೋ ಮ್ಯಾಟ್ ಅಲ್ಲಿ. ಜೂಡೋನಲ್ಲಿ ಈ ಬಾರಿ ನಮಗೆ 2 ಚಿನ್ನದ ಪದಕಗಳು ಒಲಿದಿವೆ. ಅದರಲ್ಲೂ ಮಹಿಳೆಯರ ವಿಭಾಗದಲ್ಲಿ ಮೊದಲ ಬಾರಿಗೆ ಈ ಸಾಧನೆ ಕಂಡು ಬಂದಿದೆ. ಅಸ್ಮಿತಾ ಡೇ ಅವರು 48 kg ವಿಭಾಗದಲ್ಲಿ ಚಿನ್ನದ ಪದಕ ಪಡೆದರು. ಹರ್ಷ ಸಿಂಗ್ ಪುರುಷರ ವಿಭಾಗದ 60 kg ವಿಭಾಗದಲ್ಲಿ ಚಿನ್ನದ ಸಾಧನೆ ಮಾಡಿದರೆ ಯಾಮಿನಿ ಮೌರ್ಯ 57 kg ವಿಭಾಗದಲ್ಲಿ ಅಲ್ಪ ಅಂತರದಲ್ಲಿ ಬಂಗಾರದ ಪದಕವನ್ನ ಕಳ್ಕೊಂಡ್ರು, ಆದರೆ ಬೆಳ್ಳಿ ಪದಕವನ್ನ ಗೆದ್ದ ಸಾಧನೆ ಮಾಡಿದರು. ಉನ್ನತಿ ಶರ್ಮಾ ಅವರು ಕೂಡ ಮಹಿಳೆಯರ ವಿಭಾಗದ 63 kg ವಿಭಾಗದಲ್ಲಿ ಕಂಚಿನ ಪದಕವನ್ನ ತಮ್ಮದಾಗಿಸಿಕೊಂಡ್ರು. ಒಟ್ಟಾರೆ ಈ ಜೂಡೋದಲ್ಲಿ ಭಾರತಕ್ಕೆ 2 ಚಿನ್ನ, 1 ಬೆಳ್ಳಿ, 1 ಕಂಚಿನ ಪದಕ ಸೇರಿದಂಗೆ 4 ಪದಕಗಳು ಒಲಿದಿವೆ. ಈ ಸಲ ಅಥ್ಲೆಟಿಕ್ಸ್ ನಲ್ಲಿ ಕೂಡ ಗಣನೀಯ ಸಾಧನೆಗಳನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಅಲ್ಪ ಅಂತರಗಳಲ್ಲಿ ಭಾರತಕ್ಕೆ ಚಿನ್ನದ ಪದಕಗಳು ತಪ್ಪಿ ಹೋಗಿದ್ದು ಕೂಡ ಇದೆ. ಆದ್ದರಿಂದ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಈ ಸಲ ಭಾರತಕ್ಕೆ ಯಾವುದೇ ಚಿನ್ನದ ಪದಕ ಬರಲಿಲ್ಲ. ಪ್ರಮುಖವಾಗಿ ಜಾವೆಲಿನ್ ಥ್ರೋ ನಲ್ಲಿ ನೀರಜ್ ಚೋಪ್ರಾ ಅವರು ಚಿನ್ನವನ್ನ ಗೆಲ್ಲುವಲ್ಲಿ ಸಫಲ ಆಗಲಿಲ್ಲ. ಅವರು ಬೆಳ್ಳಿ ಪದಕ ಗೆದ್ರು. ಅವರ ಜೊತೆಗೆ ಯಶ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ರು. ಇನ್ನು ಒಂದೇ ಆವೃತ್ತಿಯಲ್ಲಿ 2 ಪದಕ ಗೆದ್ದ ಇತಿಹಾಸ ಬರೆದ ಗುಲ್ವೀರ್ ಸಿಂಗ್ ಅವರು 5000 ಮೀಟರ್ ಓಟ ಮತ್ತು 10000 ಮೀಟರ್ ಓಟದಲ್ಲಿ ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕದ ಸಾಧನೆಯನ್ನ ಮಾಡಿದರು. ಇದು ಈ ತರ ಒಂದೇ ಗೇಮ್ನಲ್ಲಿ 2 ಪದಕಗಳ ಸಾಧನೆ ಮಾಡಿದ ಮೊದಲ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೂ ಅವರು ಭಾಜನರಾಗಿದ್ದಾರೆ. ಮುರಳಿ ಶ್ರೀಶಂಕರ್ ಅವರು ಪುರುಷರ ಲಾಂಗ್ ಜಂಪ್ ಅಲ್ಲಿ ಬೆಳ್ಳಿ ಪದಕ ಗೆದ್ರು. ಅದಾದ ನಂತರ ಡೆಕಾಥ್ಲಾನ್ ಅಲ್ಲಿ ಕೂಡ ಅವರು ಕಂಚಿನ ಪದಕವನ್ನ ಗೆದ್ರು. ಅವರು ತೀರಾ ಇತ್ತೀಚೆಗಷ್ಟೇ ಗಾಯದಿಂದ ಚೇತರಿಸಿಕೊಂಡು ಮರಳಿದ ಮೇಲೆ ಈ ಸಾಧನೆಗಳನ್ನ ಮಾಡಿರೋದು ವಿಶೇಷ. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಭಾರತದ ಪ್ರವೀಣ್ ಚಿತ್ರವೇಲ್ ಅವರು ಬೆಳ್ಳಿ ಪದಕ ಗೆದ್ರೆ ಸೆಲ್ವಪ್ರಭು ತಿರುಮಾರನ್ ಅವರು ಕಂಚಿನ ಪದಕ ಜಯಿಸಿದರು. ಚಿತ್ರವೇಲ್ 16.58 meters ದೂರ ಜಿಗಿದು 2ನೇ ಸ್ಥಾನ ಪಡೆದರೆ ಸೆಲ್ವಪ್ರಭು 16.52 meters ಜಿಗಿದು ಕಂಚು ಪಡೆದರು. ಜಮೈಕಾದ ಜೋರ್ಡನ್ ಸ್ಕಾಟ್ ಅವರು 16.72 meters ಜಿಗಿದು ಚಿನ್ನದ ಪದಕ ಗೆದ್ರು. ಪುರುಷರ ಹೈ ಜಂಪ್ ನಲ್ಲಿ ಕೂಡ ಈ ಬಾರಿ ನಮಗೆ ಪದಕ ಒಲಿದಿದೆ. ಸರ್ವೇಶ್ ಅನಿಲ್ ಕುಶಾರೆ ಅವರು 2.25 meters ಎತ್ತರವನ್ನ ಜಿಗಿಯುವ ಮೂಲಕ ಬೆಳ್ಳಿ ಪದಕ ಜಯಿಸಿದರು. ಕ್ರೀಡಾಕೂಟದ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಹೈ ಜಂಪರ್ ಎಂಬ ಹೆಗ್ಗಳಿಕೆಗೂ ಅವರು ಪಾತ್ರರಾದರು.

0: ಗ್ಲಾಸ್ಕೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಅಥ್ಲೀಟ್ಗಳ ಸಾಧನೆಯ ಕುರಿತಾಗಿ ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ಡಿ ಈಶನ್ ಅವರು ಬಹಳ ಹೆಮ್ಮೆಯಿಂದ ಮಾತನಾಡಿದರು.
1: ಈ ಕಾಮನ್ವೆಲ್ತ್ ಅಲ್ಲಿ ಭಾರತ ದೇಶದ ಎಲ್ಲಾ ಕ್ರೀಡಾಪಟುಗಳು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಾಕ್ಸಿಂಗ್, ವೈಟ್ ಲಿಫ್ಟಿಂಗ್, ಜೂಡೋ, ಅಥ್ಲೆಟಿಕ್ಸ್ ಹೀಗೆ ನಾನಾ ಕ್ರೀಡೆಗಳು ಇದರಲ್ಲಿ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ. ಎಲ್ಲಾ ಒಂದು ಕ್ರೀಡೆಯಲ್ಲೂ ಸಹ ಉತ್ತಮವಾದ ಒಂದು ಪ್ರದರ್ಶನ ಕೊಟ್ಟು ಮತ್ತು ಉತ್ತಮವಾದ ಒಂದು ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಮೆಟ್ಟಿಲು ತಂದುಕೊಟ್ಟಿದ್ದಾರೆ. ನಾನು ಅಥ್ಲೆಟಿಕ್ ಕೋಚ್ ಆಗಿದ್ದ ಒಂದು ಹೆಮ್ಮೆಯ ವಿಷಯ ಎಂದ್ರೆ ನಮ್ಮ ಏಬಲ್ ಬಾಡಿ ಅಥ್ಲೆಟಿಕ್ಸ್ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ಗಳು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ನಮ್ಮ ದೇಶಕ್ಕೆ 39 ಮೆಡ್ಲು ಟೋಟಲ್ ಬಂದಿದ್ದರೆ ಅದರಲ್ಲಿ ಸುಮಾರು 10 ಮೆಡ್ಲು ನಮ್ಮ ಅಥ್ಲೆಟ್ಸ್ಗಳಿಂದ ಬಂದಿರುತ್ತೆ. ಇದು ಒಳ್ಳೆಯ ಸಾಧನೆ. ಕಾಮನ್ವೆಲ್ತ್ ಅಲ್ಲಿ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ 2016 2 ಮೆಡ್ಲು ಬಂದಿರುತ್ತೆ, 2018 2 ಮೆಡ್ಲು, 2022 8 ಮೆಡ್ಲು, ಹಾಗೆ 2026 ಈಗ ಮುಕ್ತಾಯ ಆಗದಂತಹ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ 10 ಮೆಡ್ಲು ಬಂದಿರುತ್ತೆ. ಹಾಗೆ ಪ್ಯಾರಾ ಅಥ್ಲೆಟಿಕ್ಸ್ಗಳಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಭಾಗವಹಿಸಲಿಕ್ಕೆ ಶುರು ಮಾಡಿದ್ದು 2007. ಈ ಒಂದು 2002 2022 ಸುಮಾರು 7 ಮೆಡ್ಲು ಪ್ಯಾರಾ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ ನಲ್ಲಿ ಬಂದಿರುತ್ತೆ. ಹಾಗೆ ಈ ಒಂದು 2026 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪ್ಯಾರಾ ಅಥ್ಲೆಟ್ಸ್ ಟೋಟಲ್ 6 ಮೆಡ್ಲು ತಗೊಂಡಿದ್ದಾರೆ. 20 ವರ್ಷದಲ್ಲಿ ಮಾಡಿದ ಸಾಧನೆಗಿಂತ ಈ ಒಂದು ವರ್ಷದಲ್ಲಿ ಸಾಧನೆ ಜಾಸ್ತಿ ಮಾಡಿದ್ದಾರೆ ಅಂತ ನಾವು ತುಂಬಾ ಹೆಮ್ಮೆ. ಈ ದೃಷ್ಟಿಯಿಂದ ಭಾರತ ದೇಶಕ್ಕೆ ಅಥ್ಲೆಟ್ಸ್ಗಳಿಂದ ಉತ್ತಮವಾದ ಒಂದು ಕೊಡುಗೆ ಇದೆ. ಹಾಗೆ ಈಗ ಮಾಡುತ್ತಿರುವಂತಹ ಎಲ್ಲಾ ಕ್ರೀಡಾಪಟುಗಳು ಸಹ ಅವರ ಸಾಧನೆ ನೋಡಿದರೆ ಮುಂದಿನ ಒಂದು ಒಲಿಂಪಿಕ್ಸ್ಗಳಲ್ಲಿ ಅಥವಾ ಏಷ್ಯನ್ ಗೇಮ್ಸ್ಗಳಲ್ಲಿ ಇನ್ನೂ ಒಳ್ಳೆ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಉತ್ತಮವಾದ ಒಂದು ಹೆಸರು ತರುತ್ತಾರೆ ಅಂತ ನಾನು ಭಾವಿಸ್ಕೊಂಡು ಅವರಿಗೂ ಸಹ ಎಲ್ಲದು ಒಳ್ಳೇದಾಗಲಿ ಅಂತ ನಾನು ಒಬ್ಬ ಅಥ್ಲೆಟಿಕ್ಸ್ ಕೋಚ್ ಆಗಿ ನಾನು ಇದರಲ್ಲಿ ಹೇಳ್ಕೊಳ್ತೀನಿ.
2: ಒಟ್ಟಾರೆ ಈ ಬಾರಿಯ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಮಿತವ್ಯಯ ಮತ್ತು ತರಾತುರಿಯಲ್ಲಿ ನಡೆದಂತಹ ಕೂಟ ಅಂತ ಅನ್ನಿಸ್ಕೊಂಡ್ರು ಕೂಡ ಅದ್ದೂರಿಯಾಗಿಯೇ ಇದು ನಡೆದಿದೆ. ಭಾರತಕ್ಕಂತೂ ಇದು ಬಹಳ ಒಳ್ಳೆಯ ಪದಕಗಳನ್ನ ತಂದುಕೊಟ್ಟಂತಹ ಕ್ರೀಡಾಕೂಟವಾಗಿ ಇತಿಹಾಸದ ಪುಟ ಸೇರಿದೆ. ಇಲ್ಲಿ ಭಾರತ 13 ಚಿನ್ನ, 17 ಬೆಳ್ಳಿ, 9 ಕಂಚು ಸೇರಿದಂಗೆ 39 ಪದಕಗಳನ್ನ ಗೆದ್ದುಕೊಂಡಿದೆ. ಆತಿಥೇಯ ಸ್ಕಾಟ್ಲೆಂಡ್ ಕೂಡ ಇಷ್ಟೇ ಪದಕಗಳನ್ನ ಗೆದ್ದು ಸಾಧನೆ ಮಾಡಿದೆ. ಇನ್ನು ಆಸ್ಟ್ರೇಲಿಯಾ ತನ್ನ ಪಾರಂಭ್ಯವನ್ನ ಮುಂದುವರೆಸಿದೆ. ಒಟ್ಟು 70 ಚಿನ್ನ, 45 ಬೆಳ್ಳಿ, 56 ಕಂಚಿನ ಪದಕಗಳೊಂದಿಗೆ 171 ಪದಕಗಳನ್ನ ಆಸ್ಟ್ರೇಲಿಯಾ ಗೆದ್ದುಕೊಂಡಿದೆ. ಇಂಗ್ಲೆಂಡ್ 29 ಚಿನ್ನ, 45 ಬೆಳ್ಳಿ, 36 ಕಂಚಿನ ಪದಕಗಳೊಂದಿಗೆ 110 ಪದಕಗಳನ್ನ ಗೆದ್ದಿದೆ. ಕೆನಡಾ 19 ಚಿನ್ನ, 20 ಬೆಳ್ಳಿ, 23 ಕಂಚಿನ ಪದಕ ಜೊತೆಗೆ 62 ಪದಕಗಳನ್ನ ಗೆದ್ದ 3ನೇ ಸ್ಥಾನ ಪಡ್ಕೊಂಡಿದೆ. ಗ್ಲಾಸ್ಗೋದಲ್ಲಿ ನಡೆದಂತಹ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಏನೇ ಮಿತವ್ಯಯ ಅಥವಾ ಕಾಲದ ಮಿತಿಯಲ್ಲೇ ಮಾಡಿದ್ದ ಕೂಟ ಆದ್ರೂ ಕೂಡ ಹಲವು ಒಳ್ಳೆಯ ಮತ್ತು ಪ್ರಮುಖವಾದ ಅಂಶಗಳನ್ನ ಒಳಗೊಂಡಿದೆ. ಅದರಲ್ಲಿ ಒಂದು ಪ್ರಮುಖ ಫಲಿತಾಂಶ ಏನಂತಂದ್ರೆ ಮಹಿಳೆಯರ T54 ವಿಭಾಗ ಅಂದ್ರೆ ಪ್ಯಾರಾ ವೀಲ್ಚೇರ್ 1500 ಮೀಟರ್ ವಿಭಾಗದಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. ಅದರ ನಡುವೆ ಓಟ ಪೂರ್ತಿಗೊಳಿಸಿದ ಸ್ಕಾಟಿಷ್ ಓಟಗಾರ್ತಿ ಮೆಲನಿ ಉಡ್ಲ್ ಚಿನ್ನದ ಪದಕ ಗೆಲ್ತಾರೆ. ಆದರೆ ಅಪಘಾತದ ಕಾರಣ ಒಡ್ಡಿದ ಇತರೆ ತಂಡಗಳು ಫಲಿತಾಂಶ ಅನರ್ಹಗೊಳಿಸುವಂಗೆ ಒತ್ತಾಯ ಮಾಡ್ತವೆ. ಇದರಿಂದ ಆಯೋಜಕರು ಆ ಫಲಿತಾಂಶವನ್ನ ರದ್ದುಗೊಳಿಸಿ 40 ಗಂಟೆಗಳ ಬಳಿಕ ಮತ್ತೆ ಸ್ಪರ್ಧೆಯನ್ನ ಆಯೋಜಿಸ್ತಾರೆ. ಅದರಲ್ಲಿ ಮೆಲನಿ ಉಡ್ಸ್ ಹಿಂದಿನ ಪಂದ್ಯಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ದಾಖಲೆಯೊಂದಿಗೆ ಮೊದಲಿಗರಾಗ್ತಾರೆ. ಆ ಮೂಲಕ ಚಿನ್ನದ ಪದಕ ಗೆದ್ದು 2 ಪದಕಗಳನ್ನ ಒಂದೇ ಬಾರಿ ಗೆದ್ದ ಸಾಧನೆಯನ್ನ ಅವರು ಮಾಡ್ತಾರೆ. ಇನ್ನೊಂದು ಜೀರೋ ಕಾರ್ಬನ್ ನೀತಿ, ಪರಿಸರ ಸ್ನೇಹಿಯಾದಂತಹ ಒಂದು ಕ್ರಮ ಇದು. ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳಿಗೆ ನಿಷೇಧ ಹೇರಲಾಗಿತ್ತು ಮತ್ತು ಡೀಸೆಲ್ ಪೆಟ್ರೋಲ್ ಚಾಲಿತ ವಾಹನಗಳ ಬಳಕೆಯನ್ನು ಕೂಡ ಇಲ್ಲಿ ನಿಷೇಧಿಸಲಾಗಿತ್ತು. ಇದರಿಂದಾಗಿ ಅಥ್ಲೀಟ್ಗಳ ಓಡಾಟಕ್ಕೆ, ಅಧಿಕಾರಿಗಳ ಓಡಾಟಕ್ಕೆ ಇಲ್ಲಿ ಎಲೆಕ್ಟ್ರಾನಿಕ್ ವಾಹನಗಳ ಬಳಕೆಯನ್ನ ಮಾಡಲಾಗಿತ್ತು. ಭವಿಷ್ಯದ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಇದು ಕೂಡ ಒಂದು ಮಾದರಿಯ ನಡೆ ಅಂತ ಅನ್ಬೋದು. ಇನ್ನು

ಮೊದಲ ಬಾರಿಗೆ ಕ್ರೀಡಾ ಗ್ರಾಮ ಅನ್ನುವಂತಹ ಪರಿಕಲ್ಪನೆ ಇಲ್ಲಿ ಇರಲಿಲ್ಲ. ಕೇಂದ್ರ ಕಾರಿಡಾರ್ ಹತ್ತಿರವಿರುವ ಸ್ಥಳೀಯ ಹೋಟೆಲ್ ಮೂಲಸೌಕರ್ಯಗಳನ್ನು ಬಳಸಿ ವಸತಿ ವ್ಯವಸ್ಥೆಗಳನ್ನು ಕ್ರೀಡಾಪಟುಗಳಿಗೆ ಮಾಡಿಕೊಡಲಾಗಿತ್ತು ಮತ್ತು ಈಗಾಗಲೇ ಲಭ್ಯವಿರುವ ವಾಣಿಜ್ಯ ಕಟ್ಟಡಗಳಲ್ಲಿ ವಸತಿ ಕಲ್ಪಿಸಿ ಹೊಸದಾಗಿ ಕ್ರೀಡಾ ಗ್ರಾಮವನ್ನು ನಿರ್ಮಾಣ ಮಾಡುವಂತಹ ನೂರಾರು ಕೋಟಿ ರೂಪಾಯಿ ವೆಚ್ಚದ ಒಂದು ಕೆಲಸವನ್ನು ಕೈಬಿಟ್ಟಿದ್ದರಿಂದ ಬಹಳಷ್ಟು ಹಣವನ್ನು ಉಳಿತಾಯ ಮಾಡೋದಕ್ಕೂ ಇಲ್ಲಿ ಸಾಧ್ಯ ಆಗಿದೆ. ಯಾಕೆ ಅಂತಂದ್ರೆ ಒಮ್ಮೆ ಕ್ರೀಡಾಕೂಟ ಮುಗಿದ ನಂತರ ಆ ಕ್ರೀಡಾ ಗ್ರಾಮದ ಬಳಕೆ ಸೂಕ್ತವಾಗಿ ಆಗೋದಿಲ್ಲ, ಅದು ಒಂಥರ ಡೆಡ್ ಅಸೆಟ್ ತರ ಬೀಳುತ್ತೆ ಅನ್ನುವ ದೂರು ಮೊದಲಿಂದನೂ ಇತ್ತು. ಆದ್ದರಿಂದ ಅಂತಹ ಒಂದು ಸಮಸ್ಯೆಗೆ ಈಗ ಈ ಗ್ಲಾಸ್ಗೋ ಕ್ರೀಡಾಕೂಟ ಒಂದು ಪರಿಹಾರ ಕೊಟ್ಟಿದೆ. ಇದು ಮುಂದೆ ಭಾರತಕ್ಕೂ ಕೂಡ ಒಂದು ಮಾರ್ಗಸೂಚಿ ಆಗ್ಬೋದು ಅಂತ ಅನ್ಸುತ್ತೆ. ಸಾಮಾನ್ಯರ ಕ್ರೀಡಾಕೂಟದೊಂದಿಗೆನೆ ಪ್ಯಾರಾ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ರಿಂದ ಸಮಯದ ಉಳಿತಾಯ ಕೂಡ ಇಲ್ಲಾಗಿದೆ. ಯಾಕಂದ್ರೆ ಈಗ ಒಮ್ಮೆ ಸಾಮಾನ್ಯರ ಕ್ರೀಡಾಕೂಟವನ್ನ 15 ದಿವಸನೋ 20 ದಿವಸನೋ ಮುಗಿಸಿದ ಮೇಲೆ ಒಂದು ವಾರ ಎರಡು ವಾರ ಅದನ್ನ ಬಿಡುವು ಕೊಟ್ಟು ಆಮೇಲೆ ಮತ್ತೆ ಪ್ಯಾರಾ ಕ್ರೀಡೆಗಳನ್ನ ನಡೆಸಲಾಗ್ತಿತ್ತು, ಫುಲ್ ಪ್ಲೆಜ್ ಅಲ್ಲಿ ನಡೆಸ್ತಿದ್ರು. ಆದ್ರೆ ಈ ಸರ್ತಿ ಎರಡನ್ನೂ ನಡೆಸಿದ್ರಿಂದ ಒಂದೇ ಅವಧಿಯಲ್ಲಿ ಎರಡು ಕೂಟ ನಡೀತು, ಜೊತೆಗೆ ಧನ ಸಂಪನ್ಮೂಲ ಆಗ್ಲಿ ಮಾನವ ಸಂಪನ್ಮೂಲಗಳ ಬಳಕೆ ಆಗ್ಲಿ ಮಿತವೇ ಆಯಿತು. ಇದು ಕೂಡ ಒಂದು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡುವಂತಹ ದೇಶಗಳು ಇದನ್ನ ಮಾದರಿಯಾಗಿ ಅನುಸರಿಸಬಹುದಾದಂತಹ ನಡೆ. ಇದನ್ನ ಸ್ಕಾಟ್ಲೆಂಡ್ ಸರ್ಕಾರ ಮತ್ತು ಅಲ್ಲಿಯ ಒಲಿಂಪಿಕ್ ಕಮಿಟಿ ಆಯೋಜಕರು ಇದನ್ನ ತೋರಿಸಿಕೊಟ್ಟಿದ್ದಾರೆ. ಭವಿಷ್ಯದಲ್ಲಿ ಮುಂದಿನ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಅಹಮದಾಬಾದಲ್ಲಿ ಭಾರತದಲ್ಲಿ ನಡೀತಾ ಇದೆ. ಆದ್ದರಿಂದ ಇನ್ನು 4 ವರ್ಷದಲ್ಲಿ ಯಾವ್ಯಾವ ರೀತಿಯ ಕ್ರಮಗಳು ಯಾವ್ಯಾವ ರೀತಿಯ ಸೌಲಭ್ಯಗಳು ಇಲ್ಲಿ ಅಭಿವೃದ್ಧಿ ಹೊಂದ್ತಾವೆ ಅನ್ನೋದನ್ನ ನೋಡೋಣ. ಇದರಿಂದ ಆಸ್ಟ್ರೇಲಿಯಾದಂತೆ ಕೆನಡಾದಂತೆ ಭಾರತ ಕೂಡ 3 ಅಂಕಿಯ ಪದಕಗಳನ್ನ ಈ ಕೂಟದಲ್ಲಿ ನಡೆಸಕ್ ಸಾಧ್ಯ ಆಗುತ್ತಾ ಅಂತ

0: ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ವಿಷಯದ ಕುರಿತು ವಿಶ್ಲೇಷಣೆಯನ್ನ ಕೇಳಿದಿರಿ. ವಿಶ್ಲೇಷಕರು ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ. ಪ್ರಸ್ತುತಿ ಭಾರತಿ ನಾಗರಮಾಟ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು.
2: ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ.
3: ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ.

ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ವಿಶ್ವನಾಥ್ ನಾಕೋಡ್ ಅವರಿಂದ ತಬಲಾ ವಾದನ, ಜೊತೆಗೆ ವಯೋಲಿನ್ ನುಡಿಸಿದ್ದಾರೆ ರಾಜನ್ ಬೇವ್ರಾ. ಕೇಳಿ ವಿಶ್ವನಾಥ್ ನಾಕೋಡ್ ಅವರ ತಬಲಾ ವಾದನದಲ್ಲಿ ಏಕ್ ತಾಲ್.

ಉಸ್ತಾದ್ ಅಮೀರ್ ಹುಸೇನ್ ಖಾನ್ ಸಾಬ್ ಕೇ ರಚನಾ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ ಅಂತ

हैदराबाद के उस्ताद मोहम्मद खान साहब की एक रचना सुनिए।

ಗೆಗೆ ತೇಟ ತೇಟ ಗೆಗೆ ದೇನ ತಕ್ಕ ನಾತಕ ದೇನ ತಕ್ಕ ಗೆ ತಕ್ಕ ದೇನ ತಕ್ಕ ದಾತಕ ದೇಟ ದೇಟ ಗೆ ನಕ ದೇನ ತಕ್ಕ ದೇಟ ತ ದೇಟ ದಾಗೆ ತರ ಕಡತ ದಾಗೆ ನಕ ದಾಗೆ ದಿಂಗ ದಿನ ಗೆ ನಾ ತಿನ್ನ ಕಡತ ನತ ಕಡತ ದಾ ಕತ ದಾ ತ ದಾ ಕತ ದಾ ತ ದಾ ಕತ ದಾ ತ ದಾ ತಿನ್ನ ಕಡತ ನತ ಕಡತ ದಾ ಕತ ದಾ ತ ದಾ ಕತ ದಾ ತ ದಾ ತಿನ್ನ ಕಡತ ನತ ಕಡತ ದಾ ಕತ ದಾ ತ ದಾ ಕತ

ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್ದು ದಾದ್ರ ಕದ್

ತಗ ತೀರ ಕೆಟ್ಟ ದಿನ ಗಿಡ ನಗ ತಕ್ಕ ತಗತೆರೆ ಕೆಟ್ಟ ದಿನ ಗಿಡ ನಗ ತಕ್ಕ ದಾಗೆ ತೀರ ಕೆಟ್ಟ ದಿನ ಗಿಡ ನಗ ತಕ್ಕ ತಗೆ ತೆರೆ ಕೆಟ್ಟ ದಿನ ಗಿಡ ನಗ ತಕ್ಕ ದಾಗೆ ತೀರ ಕೆಟ್ಟ ದಿನ ಗಿಡ ನಗ ತಕ್ಕ ತಗೆ ತೆರೆ ಕೆಟ್ಟ ದಿನ ಗಿಡ ನಗ ತಕ್ಕ ತಕ್ಕ

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ನಾಕೋಡ್ ಅವರ ತಬಲಾ ವಾದನ, ಇದರಲ್ಲಿ ಏಕ್ ತಾಲ್ ಕೇಳಿದರೆ. ಇವರಿಗೆ ವಯಲಿನ್ ನುಡಿಸಿದವರು ರಾಜನ್ ಬೇವ್ರಾ. ಇದರೊಂದಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
2: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು, ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಎಸ್ ಜಾನಕಿ ಅವರು ಹಾಡಿರುವ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದಿಂದ ಆಯ್ದ ಗೀತೆ. ಟಿ ಉದಯಶಂಕರ್ ಬರೆದಿರುವ ಗೀತೆಗೆ ಶಂಕರ್ ಹಾಗೂ ಗಣೇಶ್ ಅವರ ಸಂಗೀತ.

ಹರಿಹರನ್ ಹಾಗೂ ಅನುರಾಧ ಪೌದ್ವಾಲ್ ಅವರ ಯುಗಲ ಧ್ವನಿಗಳಲ್ಲಿ ಕೇಳಿ ಪ್ರೀತ್ ಸೇ ಚಿತ್ರದಿಂದ ಆಯ್ದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಇನ್ನೀಗ ಕೇಳಿ ತೇರೆ ನಾಮ್ ಚಿತ್ರದಿಂದ ಆಯ್ದ ಒಂದು ಗೀತೆ. ಉದಿತ್ ನಾರಾಯಣ ಹಾಗೂ ಅಲ್ಕಾ ಯಾಜ್ಞಿಕ್ ಗೀತೆಯನ್ನು ಹಾಡಿದ್ದಾರೆ. ಸಮೀರ್ ಬರೆದಿರುವ ಗೀತೆಗೆ ಹಿಮೇಶ್ ರೇಷ್ಮಿಯವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನೆ ಕೇಳಿದ್ರಿ. ಬೆಳಗ್ಗೆ 6:35, ಹಾಗೆಯೇ ಸಂಜೆಯ ಪ್ರಸಾರದಲ್ಲಿ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಸುಮತಿ ಬೇಗೆ. ಬೆಳಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಕಾರ್ಯಕ್ರಮದ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಬೆಳಗ್ಗೆ 6:50 ರೈತರಿಗೆ ಸಲಹೆಗಳನ್ನು ಕೇಳ್ತೀರಿ. 7:15 ಸಮರ್ಥ ಹೆಗಡೆ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಬಿತ್ತರಿಸ್ತೇವೆ. ಇನ್ನು ಬೆಳಗ್ಗೆ 8:50 ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಆಧರಿಸಿದಂತಹ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಕಗ್ಗಗಳನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಬಸವರಾಜ ಸಾದರ್. ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್ ಅವರದು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ವಿಜಯಪುರದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಿರ್ಮಲಾ ಸುರಪುರ ಅವರೊಡನೆ ಕಿರಣ್ ಕುಮಾರ್ ಶೇಖದಾರ್ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಈ ಕುರಿತಂತೆ ಒಂದು ಸಂಭಾಷಣೆ ಪ್ರಸಾರವಾಗಲಿದೆ. ಈ ಸಂಭಾಷಣೆಯಲ್ಲಿ ಭಾಗವಹಿಸಲಿದ್ದಾರೆ ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್ ಅವರು. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಇನ್ನು ಮಧ್ಯಾಹ್ನ 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ನಿಖತ್ ಹಾಗೂ ಜರೀನ್ ಉನ್ನೀಸಾ ಅವರು. ಸಂಜೆಯ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ ಕೇಳಲಿದ್ದೀರಿ. ಇನ್ನು ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಮಳೆ ನೀರಿನ ಕೊರತೆಯ ಸಂರಕ್ಷಣಾ ಕ್ರಮಗಳ ಕುರಿತಂತೆ ಡಾಕ್ಟರ್ ಆನಂದ್ ಎಂಆರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದಂತಹ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ನಂತರ ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗೀತಗಳಿಂದ ಸುಗ್ಗಿ ಪದಗಳನ್ನು ನೀವು ಕೇಳ್ತೀರಿ. ಇನ್ನು ರಾತ್ರಿ 7:45 ಸಿರಿಗಂಧ ಕಾರ್ಯಕ್ರಮ, 8:15 ಪಾರ್ಲಿಮೆಂಟ್ ರಿವ್ಯೂ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಾವು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರಿಸುತ್ತೇವೆ. ಇನ್ನು ರಾತ್ರಿ 9:15 ಹೇಮಾ ಪ್ರಸಾದ್ ಅವರು ಹಾಡಿರುವಂತಹ ಭಾವಗೀತೆಗಳು ಮೂಡಿಬರಲಿವೆ. 9:30 ಕನ್ನಡ ಭಾರತಿ, ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನದ ಕುರಿತಂತೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ ಅವರು ಮಾತನಾಡಲಿದ್ದಾರೆ. ಚಿಂತಾಮಣಿ ಕೊಡ್ಲೇಕರೆ ಅವರಿಂದ ಸ್ವರಚಿತ ಕವನಗಳ ವಾಚನ ಕೂಡ ಇರುತ್ತೆ ನಾಡಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿದೆ. ಆಕಾಶವಾಣಿ ಬೆಂಗಳೂರು, ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಷ್ಮಾ ತಿವಾರಿ. The Parliament has passed the Supreme Court Number of Judges Amendment Bill 2026, with the Rajya Sabha returning the legislation to the Lok Sabha after discussion. The Lok Sabha had passed the bill on Monday. The legislation amends the Supreme Court Number of Judges Act 1956 for increasing the number of judges of the Apex Court from the present 33 to 37,